ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ವೈಶಾಖ ಅಧಿಕ ಜ್ಯೇಷ್ಠ ಮಾಸ, ವೃಷಭ ಸೌರ ವಣಿಕರಣ ಧ್ರುವಯೋಗ, ದಿನಾಂಕ 23/5/2026, ಶನಿವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು, ಗಾದೆಗಳ ಮಹತ್ವವನ್ನು ಚೇತನ್ ರಾಯನಳ್ಳಿರವರು ನಡೆಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ. ಪರಿಸರಕ್ಕಾಗಿ ನಾವಲ್ಲ, ನಮಗಾಗಿ ಪರಿಸರ. ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10:00 ಬಿಂದಾಸ್ ಲೈವ್ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜರವರ ಪಂಪನ ಓದು ಕೇಳಲಿದ್ದೀರಿ. ಮಧ್ಯಾಹ್ನ 3:00 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಕೇಳಲಿದ್ದೀರಿ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30 0-2 Hero ಬೀದಿ ಬದಿಯ ಸಣ್ಣಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಮುಂಜಾನೆಯ ತಂಗಾಳಿ, ಕೈಯಲ್ಲೊಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ, ಜೊತೆಗೆ ರೇಡಿಯೋದಲ್ಲಿ ನಿಮ್ಮ ನೆಚ್ಚಿನ ಹಾಡು, ಇನ್ನು ಈ ದಿನ ಸೂಪರ್ ಆಗಿ ಶುರುವಾಗೋಕೆ ಇನ್ನೇನ್ ಬೇಕು ಅಲ್ವಾ? ಆದ್ರೆ ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ವಾಟ್ಸಪ್ ನೋಡ್ತಾ ಇರ್ತೀರಾ, ಇನ್ನು ಕೆಲವರು ಪಂಚಾಂಗ ನೋಡ್ತಾ ಇರ್ತೀರಾ ಅಲ್ವಾ? ಅಯ್ಯೋ, ನನಗೆ ಶನಿ ಮಹಾತ್ಮನ ಸಾಡೆ ಸಾತಿ ಶುರು ಆಗ್ಬಿಟ್ಟಿದೆ, ಇನ್ಮೇಲೆ ಕಷ್ಟ ತಪ್ಪಿದ್ದಲ್ಲ ಅಂತ ಸಣ್ಣದಾಗಿ ತಲೆ ಕೆಡ್ಸ್ಕೊಳ್ತಾ ಇರ್ತೀರಾ ಅಲ್ವಾ? ಸೊ ಸ್ನೇಹಿತರೆ, ತಲೆ ಕೆಡ್ಸ್ಕೋಬೇಡಿ. ಶನಿದೇವರು ನಮಗೆ ಕಷ್ಟ ಕೊಡೋದಕ್ಕೆ ಬರ್ತಿಲ್ಲ, ನಮ್ಮ ಕರ್ಮಗಳನ್ನ ತಿದ್ದಿ ನಮಗೆ ಒಳ್ಳೆ ಪಾಠ ಕಲಿಸೋದಕ್ಕೆ ಬರ್ತಾರೆ. ಆದ್ರೂ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ ಅಲ್ವಾ? ಅದಕ್ಕೆ ನಮ್ಮ ಹಿರಿಯರು ಒಂದು ಅದ್ಭುತವಾದ ಶಾರ್ಟ್ ಕಟ್ ಮತ್ತು ಸೀಕ್ರೆಟ್ ಹೇಳ್ಕೊಟ್ಟಿದ್ದಾರೆ. ಅದು ಏನು ಅಂತಂದ್ರೆ, ಯಾರಿಗೆ ಹನುಮಂತನ ಕೃಪೆ ಇರುತ್ತೋ ಅವರನ್ನ ಶನಿ ಕಾಡೋದಿಲ್ಲ, ಬದಲಿಗೆ ಕರುಣೆಯಿಂದ ನೋಡ್ತಾರೆ ಅಂತ. ಅಷ್ಟಕ್ಕೂ ಈ ಶನಿ ಮಹಾತ್ಮನಿಗೆ ನಮ್ಮ ಆಂಜನೇಯ ಕಂಡ್ರೆ ಯಾಕಿಷ್ಟು ಸಾಫ್ಟ್ ಕಾರ್ನರ್ ಅಂತೀರಾ? ಇವರಿಬ್ಬರ ಮಧ್ಯೆ ನಡೆದ ಆ ರೋಮಾಂಚನಕಾರಿ ಘಟನೆ ಏನು ಗೊತ್ತಾ? ಸೊ ಅದನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಹನುಮಂತ ಮತ್ತು ಶನಿ ದೇವರ ಅದ್ಭುತ ಕಥೆಯನ್ನ ತಿಳಿಸ್ತಾ ಇದ್ದೆ. ಶನಿ ಮಹಾತ್ಮನಿಗೆ ನಮ್ಮ ಆಂಜನೇಯ ಕಂಡ್ರೆ ಯಾಕಿಷ್ಟು ಸಾಫ್ಟ್ ಕಾರ್ನರ್? ಇವರಿಬ್ಬರ ಮಧ್ಯೆ ನಡೆದ ಆ ರೋಮಾಂಚನಕಾರಿ ಘಟನೆ ಏನು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ, ಕೇಳಿ. ಒಂದ್ಸಲ ಏನಾಗುತ್ತೆ ಅಂತಂದ್ರೆ, ಶನಿದೇವರಿಗೆ ತನ್ನ ಶಕ್ತಿಯ ಬಗ್ಗೆ ತುಂಬಾನೇ ಹೆಮ್ಮೆ ಇರುತ್ತೆ. ನಾನು ಯಾರನ್ನೇ ಆವರಿಸಿಕೊಂಡ್ರೂ ಅವರು ಕಷ್ಟ ಪಡಲೇಬೇಕು ಅನ್ನೋ ಅಹಂಕಾರ ಇರುತ್ತೆ. ಹೀಗಿರುವಾಗ ಶನಿದೇವರು ನೇರವಾಗಿ ರಾಮನಾಮ ಜಪದಲ್ಲಿ ಮುಳುಗಿದ್ದ ಹನುಮಂತನ ಹತ್ತಿರ ಬರ್ತಾರೆ. ಬಂದು, ಆಂಜನೇಯ, ನಾನೇ ಶನಿದೇವ. ನಿನ್ನ ಸಾಡೆ ಸಾತಿ ಸಮಯ ಶುರುವಾಗಿದೆ. ಈಗ ನಾನು ನಿನ್ನ ಶರೀರವನ್ನು ಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ. ಆಗ ಹನುಮಂತ ಅತ್ಯಂತ ವಿನಯದಿಂದ, ಸ್ವಾಮಿ, ನಾನು ನನ್ನ ಪ್ರಭು ಶ್ರೀರಾಮನ ಧ್ಯಾನದಲ್ಲಿದ್ದೀನಿ, ದಯವಿಟ್ಟು ನನ್ನನ್ನು ಕಾಡಬೇಡಿ ಅಂತ ಕೇಳ್ಕೊಳ್ತಾರೆ. ಆದ್ರೆ ಶನಿದೇವರು ಕೇಳ್ಬೇಕಲ್ಲ, ಇಲ್ಲ ಇಲ್ಲ, ಇದು ಪ್ರಕೃತಿಯ ನಿಯಮ, ನಾನು ನಿನ್ನ ತಲೆ ಮೇಲಾಗ್ಲಿ ಅಥವಾ ಹೆಗಲ ಮೇಲಾಗಲಿ ಕೂತ್ಕೊಳ್ಬೇಕಿದೆ ಅಂತ ಹಠ ಹಿಡಿತಾರೆ. ಆಗ ಹನುಮಂತ ನಕ್ಕು, ಸರಿ, ನಿಮ್ಮಿಷ್ಟ ಅಂತ ಹೇಳ್ತಾರೆ. ಶನಿದೇವರು ಹೋಗಿ ಹನುಮಂತನ ತಲೆಯ ಮೇಲೆ ಕೂತ್ಕೊಳ್ತಾರೆ. ಅಷ್ಟೇ, ಹನುಮಂತ ಏನ್ ಮಾಡಿದ್ರು ಗೊತ್ತಾ? ಹನುಮಂತ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಮತ್ತು ಪರ್ವತಗಳನ್ನ ತಂದು ತನ್ನ ತಲೆಯ ಮೇಲೆ ಇಟ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ರಾಮನ ನಾಮಸ್ಮರಣೆ ಮಾಡ್ತಾ ತಲೆಯನ್ನು ಜೋರಾಗಿ ಅಲ್ಲಾಡ್ಸೋದಕ್ಕೆ ಶುರು ಮಾಡ್ತಾರೆ. ಸೊ ಈಗ ಸಿಕ್ಕಿ ಹಾಕೊಂಡಿದ್ದು ಯಾರು? ಸಾಕ್ಷಾತ್ ಶನಿದೇವರು. ಆ ಬಂಡೆ ಕಲ್ಲುಗಳ ಭಾರಕ್ಕೆ ಮತ್ತು ಹನುಮಂತನ ಶಕ್ತಿಗೆ ಸಿಲುಕಿ ಶನಿದೇವರ ಮೂಳೆಗಳೆಲ್ಲ ಪುಡಿಯಾಗುವಷ್ಟು ನೋವಾಗೋದಕ್ಕೆ ಶುರುವಾಗುತ್ತೆ. ನೋವು ತಡೆಯಲಾರದೆ ಶನಿದೇವರು, ಮಾರುತಿ, ನನ್ನನ್ನ ಕ್ಷಮಿಸು, ದಯವಿಟ್ಟು ಈ ಕಲ್ಲುಗಳನ್ನು ತೆಗೆಯಪ್ಪ, ನಾನು ನಿನ್ನ ತಲೆಯಿಂದ ಇಳಿದು ಬಿಡ್ತೀನಿ ಅಂತ ಕಿರ್ಚಾಡ್ತಾರೆ. ಆಗ ಹನುಮಂತ ಶಾಂತನಾಗಿ ಬಂಡೆಗಳನ್ನು ಕೆಳಗಿಳಿಸ್ತಾರೆ. ನೋವಿನಿಂದ ನರಳುತ್ತಿದ್ದ ಶನಿದೇವರಿಗೆ ಹನುಮಂತನು ಸಾಸಿವೆ ಎಣ್ಣೆಯನ್ನು ಹಚ್ಚಿ ಅವರ ನೋವನ್ನು ನಿವಾರಣೆ ಮಾಡ್ತಾರೆ. ಇದರಿಂದ ಪ್ರಸನ್ನರಾದ ಶನಿದೇವರು ಹನುಮಂತನಿಗೆ ಒಂದು ವರ ಕೊಡ್ತಾರೆ. ಏನು ಗೊತ್ತಾ? ಆಂಜನೇಯ, ಇನ್ಮೇಲೆ ಯಾರೇ ಆಗ್ಲಿ ಶನಿವಾರದ ದಿನ ನಿನ್ನನ್ನು ಪೂಜಿಸಿ ನಿನಗೆ ಸಾಸಿವೆ ಎಣ್ಣೆ ಅಥವಾ ಸಿಂಧೂರವನ್ನು ಅರ್ಪಿಸುತ್ತಾರೋ ಅವರಿಗೆ ನನ್ನ ಸಾಡೆ ಸಾತಿಯ ಕಷ್ಟಗಳು ತಟ್ಟುವುದಿಲ್ಲ. ನಾನು ಅವರನ್ನ ಎಂದಿಗೂ ಕಾಡುವುದಿಲ್ಲ, ಬದಲಿಗೆ ರಕ್ಷಿಸುತ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ನಿಮಗೇನಾದ್ರೂ ಶನಿ ದೋಷದ ಭಯ ಇದ್ರೆ ಧೈರ್ಯವಾಗಿರಿ. ಧೈರ್ಯಕ್ಕೆ ಮತ್ತೊಂದು ಹೆಸರೇ ಹನುಮಂತ. ಈ ಶನಿವಾರ ಒಂದು ಒಳ್ಳೆ ಕೆಲಸ ಮಾಡಿ, ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಬನ್ನಿ. ನಿಮ್ಮ ಎಲ್ಲಾ ಕಷ್ಟಗಳು ದೂರ ಆಗುತ್ತೆ. ನಿಮ್ಮ ದಿನ ಶುಭವಾಗಿರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು May 23, ಕ್ಯಾಲೆಂಡರ್ ನೋಡ್ತಿರ್ತೀರಾ? ಆದ್ರೆ ಇವತ್ತಿನ ದಿನದ ಸ್ಪೆಷಾಲಿಟಿ ಏನ್ ಗೊತ್ತಾ? ಎಸ್, ಇವತ್ತು ವರ್ಲ್ಡ್ ಟರ್ಟಲ್ ಡೇ, ಅಂದ್ರೆ ವಿಶ್ವ ಆಮೆಗಳ ದಿನ. ಅಯ್ಯೋ, ಆಮೆಗೊಂದು ದಿನನಾ ಅಂತ ಅನ್ಕೋಬಿಡಿ. ನಮ್ಮ ಭೂಮಿಯ ಪರಿಸರ ಸಮತೋಲನದಲ್ಲಿ ಇವುಗಳ ಪಾತ್ರ ಸಣ್ಣದಲ್ಲ ಸ್ನೇಹಿತರೆ. ಇವತ್ತು ಈ ನಿಧಾನಗತಿಯ ಆದ್ರೆ ಅಷ್ಟೇ ಕ್ಯೂಟ್ ಜೀವಿಯ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಮತ್ತು ಮಿಸ್ಟ್ರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಹೇಗೆ ಶುರುವಾಗಿದ್ದು ಅಂತ ಹೇಳೋದಾದ್ರೆ, ಈ ಆಮೆಗಳ ದಿನ ಅನ್ನೋದು ಶುರುವಾಗಿದ್ದು 2000 ಇಸ್ವಿಯಲ್ಲಿ ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂ ಅನ್ನೋ ಒಂದು NGO ಸಂಸ್ಥೆಯು ಇದನ್ನ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡ್ತು. ಸೊಜೆನ್ ಟೆಲ್ಲಮ್ ಮತ್ತು ಮಾರ್ಷಲ್ ಥಾಮ್ಸನ್ ಅನ್ನೋ ದಂಪತಿಗಳು ಸೇರಿ ಜಗತ್ತಿನಲ್ಲಿ ಅಳುವಿನ ಅಂಚಿನಲ್ಲಿರೋ ಆಮೆಗಳನ್ನ ರಕ್ಷಿಸಬೇಕು, ಜನರ ಮಧ್ಯೆ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಈ ದಿನವನ್ನ ಆಚರಿಸಲು ಕರೆ ನೀಡ್ತಾರೆ. ಅಲ್ಲಿಂದ ಪ್ರತಿ ವರ್ಷ May 23ರನ್ನ ವರ್ಲ್ಡ್ ಟರ್ಟಲ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಅಂದ ಹಾಗೆ ಸ್ನೇಹಿತರೆ, ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ಟರ್ಟಲ್ ಅಂದ್ರೆ ಏನು, ಟಾರ್ಟಾಯ್ಸ್ ಅಂದ್ರೆ ಏನು ಅಂತ. ನಮ್ಮ ಕನ್ನಡದಲ್ಲಿ ಎರಡಕ್ಕೂ ಆಮೆ ಅಂತಾನೆ ಕರೀತಾರೆ. ಆದ್ರೆ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಟರ್ಟಲ್ ಅಂತಂದ್ರೆ ಇವು ಹೆಚ್ಚಾಗಿ ನೀರ್ನಲ್ಲಿ ಅಂದ್ರೆ ಸಮುದ್ರ ಅಥವಾ ನದಿಯಲ್ಲಿ ವಾಸ ಮಾಡ್ತವೆ. ಇವುಗಳ ಕಾಲುಗಳು ಈಜೋದಕ್ಕೆ ಅನುಕೂಲವಾಗುವಂತೆ ಫ್ಲಿಪ್ಪರ್ಸ್ ತರ ಇರುತ್ತೆ. ಇನ್ನ ಟಾರ್ಟಾಯ್ಸ್ ಅಂತಂದ್ರೆ ಇವು ಸಂಪೂರ್ಣವಾಗಿ ಭೂಮಿ ಮೇಲೆ ಬದುಕುವ ಆಮೆಗಳು. ಇವುಗಳ ಕಾಲುಗಳು ಆನೆ ಕಾಲುಗಳ ತರ ದಪ್ಪವಾಗಿರುತ್ತೆ. ನೆನ್ಪಿರ್ಲಿ, ಎಲ್ಲಾ ಟಾರ್ಟಾಯ್ಸ್ಗಳು ಆಮೆಗಳೇ, ಆದ್ರೆ ಎಲ್ಲಾ ಟರ್ಟಲ್ಗಳು ಟಾರ್ಟಾಯ್ಸ್ ಅಲ್ಲ. ಹಾಗೆ ಸ್ನೇಹಿತರೆ, ಆಮೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ರೋಮಾಂಚಕ ಸಂಗತಿಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಮೇ 23ನೇ ತಾರೀಕು, ಅಂದ್ರೆ ವರ್ಲ್ಡ್ ಟರ್ಟಲ್ ಡೇ, ಅಂದ್ರೆ ವಿಶ್ವ ಆಮೆಗಳ ದಿನ. ಸೊ ನಾನಾಗ್ಲೇ ಈ ದಿನವನ್ನ ಯಾಕೆ ಆಚರಿಸ್ತಾರೆ, ಹಾಗೆ ಟರ್ಟಲ್ಗೂ ಟಾರ್ಟಾಯ್ಸ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತ ತಿಳಿಸ್ಕೊಟ್ಟಿದ್ದಾಯ್ತು. ಈಗ ಆಮೆಗಳ ಬಗ್ಗೆ ಇನ್ನಷ್ಟು ರೋಮಾಂಚಕ ಸಂಗತಿಗಳ ಬಗ್ಗೆ ತಿಳಿಸ್ತೀನಿ ಕೇಳಿ. ಈ ಆಮೆಗಳು ಡೈನೋಸರ್ ಕಾಲದ ಕಿಲಾಡಿಗಳು. ಆಮೆಗಳು ಇವತ್ತು ನಿನ್ನೆಯದಲ್ಲ ಸ್ನೇಹಿತರೆ, ಇವು ಸುಮಾರು 200 ಮಿಲಿಯನ್ ವರ್ಷಗಳಿಂದ ಭೂಮಿ ಮೇಲಿವೆ. ಅಂದ್ರೆ ಡೈನೋಸರ್ಗಳಿಗಿಂತಲೂ ಮುಂಚಿನಿಂದ ಇವು ಭೂಮಿ ಮೇಲೆ ಇದೆ ಅಂತಾನೆ ಹೇಳ್ಬಹುದು. ಇನ್ನ ಲಾಂಗ್ ಲೈಫ್ ಸೀಕ್ರೆಟ್ ಏನಪ್ಪಾ ಅಂದ್ರೆ, ನಮಗಿಂತ ಹೆಚ್ಚು ಕಾಲ ಬದುಕೋ ಜೀವಿ ಅಂತಂದ್ರೆ ಆಮೆ. ಕೆಲವು ಆಮೆಗಳು 150 ವರ್ಷದಿಂದ 200 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬದುಕ್ತವೆ. ಹಾಗೆ ಇವು ಮನೆ ಜೊತೆಯಲ್ಲೇ ಇರುತ್ತವೆ. ಆಮೆಯ ಬೆನ್ನ ಮೇಲಿರೋ ಆ ಕವಚ ಇದೆಯಲ್ಲ ಸ್ನೇಹಿತರೆ, ಅದು ಬರೀ ಮೂಳೆಯಲ್ಲ, ಅದು ಅದರ ದೇಹದ ಭಾಗವೇ ಆಗಿದೆ. ಅಪಾಯ ಬಂದಾಗ ಅದು ಅದ್ರೊಳಗೆ ಅಡಗಿಕೊಳ್ಳುತ್ತೆ. ನಿಮಗೆ ಗೊತ್ತಾ ಇದರ ಕಣ್ಣೀರಿನ ರಹಸ್ಯ? ಕಡಲ ಆಮೆಗಳು ಸಮುದ್ರದ ಉಪ್ಪು ನೀರನ್ನು ಕುಡಿದಾಗ ದೇಹದಲ್ಲಿರೋ ಹೆಚ್ಚುವರಿ ಉಪ್ಪನ್ನು ಕಣ್ಣೀರಿನ ಮೂಲಕ ಹೊರಹಾಕ್ತಾವೆ. ಇದನ್ನ ನೋಡಿದ ಜನರು ಆಮೆ ಅಳ್ತಾ ಇದೆ ಅಂತ ಅನ್ಕೊಳ್ತಾರೆ. ಆದ್ರೆ ಸ್ನೇಹಿತರೆ, ಇವತ್ತು ಪರಿಸ್ಥಿತಿ ಬದಲಾಗಿದೆ. ಸಮುದ್ರಕ್ಕೆ ಪ್ಲಾಸ್ಟಿಕ್ ಎಸೆಯೋದ್ರಿಂದ, ಗ್ಲೋಬಲ್ ವಾರ್ಮಿಂಗ್ನಿಂದ ಮತ್ತು ಇವುಗಳ ಭೇಟಿಯಿಂದಾಗಿ ಜಗತ್ತಿನ 60%ಕ್ಕೂ ಹೆಚ್ಚು ಆಮೆ ಪ್ರಭೇದಗಳು ಅಳುವಿನ ಅಂಚಿನಲ್ಲಿವೆ. ಸಮುದ್ರದ ಹಸಿರನ್ನ ಕರಗಿಸಿ ಸಮುದ್ರದ ವ್ಯವಸ್ಥೆಯನ್ನ ಕ್ಲೀನ್ ಆಗಿಡೋ ಸೂಪರ್ ಹೀರೋಗಳು ಇವು. ಇವುಗಳನ್ನ ಉಳಿಸೋದು ನಮ್ಮ ಜವಾಬ್ದಾರಿ ಅಲ್ವಾ? ಸೊ ಸ್ನೇಹಿತರೆ, ನಾವೇನು ದೊಡ್ಡದಾಗಿ ಮಾಡಬೇಕಾಗಿಲ್ಲ. ಈ ಬೀಚ್ಗಳಿಗೆ ಹೋದಾಗ ಪ್ಲಾಸ್ಟಿಕ್ ಕಸವನ್ನ ಅಲ್ಲಿ ಇಲ್ಲಿ ಎಸಿಬೇಡಿ, ಪ್ರಕೃತಿಯನ್ನ ಪ್ರೀತಿಸೋಣ. ಸೊ ಇದಿಷ್ಟು ಇವತ್ತಿನ ಟರ್ಟಲ್ ಡೇ ಸ್ಪೆಷಲ್ ಕತೆ. ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ.

0: ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಅಮ್ಮ, ನೀರು ನೀರು!
8: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
9: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
10: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
11: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
12: ನೀರೇ ಬರ್ತಿಲ್ಲ. ಅಯ್ಯೋ ರಾಮಾ!
13: ಮಾ, ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
14: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
15: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
16: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
17: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
18: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ DS ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

0: ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಗಾಂಧಿ ಕಥನ ಓದ್ದೆ, ಡಿ ಎಸ್ ನಾಗಭೂಷಣ್ ಅವರು ಬರೆದಿದ್ದು. ಸಮಗ್ರವಾಗಿ ಗಾಂಧಿ ಬದುಕಿನ ಒಂದು ಚಿತ್ರಣ ಇದರಲ್ಲಿ ಸಿಗ್ತದೆ. ಇದನ್ನು ಓದ್ತಾ ಇರ್ಬೇಕಾದ್ರೆ ಹೇಳೋಣ ಈ ಕಥೆನ ಅಂತ ಅನ್ನಿಸ್ತು. ಎರಡು ಉದ್ದೇಶ ಇದೆ. ಕೆಲವರಿಗೆ ಕತೆ ಕೇಳಿಸ್ಕೊಳ್ಳಿಕ್ಕೆ ಇಷ್ಟ ಆಗ್ತದೆ, ಕತೆ ಹೇಳ್ತಾ ಹೇಳ್ತಾ ಗಾಂಧಿ ಬಗ್ಗೆ ನಾನ್ ಕೂಡ ಇನ್ನೂ ಆಳವಾಗಿ ತಿಳ್ಕೊಳ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಇದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹುಟ್ಟಿನಿಂದಲೇ ಕತೆ ಶುರು ಮಾಡ್ತೇನೆ. ನಮ್ಗೆಲ್ರಿಗೂ ಗೊತ್ತಿರುವ ವಿಷಯನೇ,
1: ಗಾಂಧೀಜಿಯವರು ಹುಟ್ಟಿದ್ದು 1869 ಅಕ್ಟೋಬರ್ 2ರಂದು
0: ಪೋರ್ಬಂದರ್ ಅನ್ನುವಂತ ಒಂದು ಊರ್ನಲ್ಲಿ. ಮೋಹನ್ ದಾಸ್ ಕರಮಚಂದ ಗಾಂಧಿ ಅಂತ ಇವರಿಗೆ ಹೆಸರಿಟ್ರು. ಗುಜರಾತ್ ನಲ್ಲಿರುವ ಈ ಪೋರ್ಬಂದರ್ ಅರಬ್ಬಿ ಸಮುದ್ರದ ಹತ್ತಿರ ಇದ್ದಂತ ಒಂದು ನಾಡು, ಒಂದು ಸಣ್ಣ ಪಟ್ಟಣ. ಇದರ ಒಂದು ರಾಜಕೀಯ ಜಾಗ ಬಾಂಬೆ ಆಗಿತ್ತು. ಬಾಂಬೆ ಮೂಲಕ ಈ ಜಾಗಕ್ಕೆ ಕೆಲವು ನೆನಪು ಇಟ್ಕೊಳ್ಳುವಂತ ವಿಷಯಗಳಿದೆ. ಸಿಪಾಯಿ ದಂಗೆ ಆದಾಗ ಇಲ್ಲಿಂದ ಒಂದಿಬ್ರು ಬಹಳ

ಜೋರಾಗಿ ಭಾಗವಹಿಸಿದ್ರು ಅಂತ ಹೇಳಿ. ಆಮೇಲೆ ಶ್ರೀಕೃಷ್ಣನ ಗೆಳೆಯ ಸುಧಾಮನ ಊರಂತೆ ಇದೆ, ನಮ್ಗೆಲ್ಲ ಗೊತ್ತಿದೆ ಆ ಕತೆ, ಅವರ ಸ್ನೇಹದ್ದು ಅವನ ಊರು ಅಂತಾನು ಒಂದು ಪ್ರತೀತಿ ಇದೆ. ಸೊ ಈ ಪೋರ್ಬಂದರ್ ಅನ್ನೋ ಅಂತ ಈ ಪುಟ್ಟ ಜಾಗದಲ್ಲಿ ಗಾಂಧೀಜಿಯವರ ಜನನ ಆಯ್ತು. ಅವರ ಕುಟುಂಬ, ಅವರ ತಂದೆ ಕರಮಚಂದ ಗಾಂಧಿ, ಕಾಬಾ ಗಾಂಧಿ ಅಂತ ಕರೀತಾ ಇದ್ರು ಅವರನ್ನ. ಗಾಂಧಿ ಅನ್ನೋದು ಅವರ ಕುಟುಂಬದ ಹೆಸರು. ಇವ್ರು ತುಂಬಾ ವಿದ್ಯಾವಂತರೇನೂ ಅಲ್ಲ, ಹಾಗೆ ವಿಪರೀತ ಶ್ರೀಮಂತರೂ ಅಲ್ಲ, ಒಂದು ಅನುಕೂಲಸ್ಥ ಕುಟುಂಬದಿಂದ ಬಂದಿರ್ತಾರೆ. ಇವರು ರಾಜಕೋಟೆನಲ್ಲಿ ದಿವಾನರಾಗಿರ್ತಾರೆ ಕಾಬಾ ಗಾಂಧಿಯವರು. ಇವ್ರಿಗೆ ತುಂಬಾ ಇವರ ಸ್ವಾಮಿನಿಷ್ಠೆ ಮತ್ತೆ ಪ್ರಾಮಾಣಿಕತೆಗೆ ತುಂಬಾ ಹೆಸರು, ಈ ಕುಟುಂಬಕ್ಕೆ ಒಂದು ಹೆಸರು ಬಂದಿರುವಂತದ್ದು. ಅದಕ್ಕಾಗಿ ಅವರು ಅಲ್ಲಿಯ ದಿವಾನರಿಗೆ, ಅಲ್ಲಿಯ ಪೋರ್ಬಂದರಿಗೆ ಒಂದು ಪೂರ್ತಿ ಬದ್ಧತೆ ಹೇಳ್ತಾರಲ್ಲ, ಪೂರ್ತಿ ಸ್ವಾಮಿನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದವರು. ಒಂದ್ಸತಿ ಎಲ್ಲೋ ನವಾಬನಿಗೆ ಎಡಗೈಯಲ್ಲಿ ಸಲಾಂ ಮಾಡಿದ್ರಂತೆ. ಅದಕ್ಕೆ ಅದು ಯಾಕೆ ಎಡಗೈಯಲ್ಲಿ ಸಲಾಂ ಮಾಡಿದ್ದು ಅಂತ ಹೇಳಿದ್ದಕ್ಕೆ, ಅವರು ನನ್ನ ಬಲಗೈ ಪೋರ್ಬಂದರಿಗೆ ಮೀಸಲಾಗಿದೆ, ಸೊ ಉಳಿದವರಿಗೆಲ್ಲ ಎಡಗೈಯಲ್ಲಿ ಸಲಾಂ ಅಂತ ಆತರ ಕೂಡ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇವರ ನಾಲ್ಕನೇ ಹೆಂಡತಿ ಪುತಲಿಬಾಯಿ, ಕಾಬಾ ಗಾಂಧಿಯವರ ನಾಲ್ಕನೇ ಹೆಂಡತಿ ಪುತಲಿಬಾಯಿ. ಪುತಲಿಬಾಯಿ ಅವರಿಗೆ ಮಗನಾಗಿ ಹುಟ್ಟಿದ್ದು ಗಾಂಧಿ. ಗಾಂಧಿಯವರಿಗೆ ಲಕ್ಷ್ಮಣ್ ದಾಸ್, ಕರ್ಸನ್ ದಾಸ್ ಅಂತ ಇಬ್ರು ಅಣ್ಣಂದಿರು ಇರ್ತಾರೆ. ಲಕ್ಷ್ಮಣ್ ದಾಸ್ ವಕೀಲ ವೃತ್ತಿ ಮಾಡಿಕೊಂಡು ಸಾಕಷ್ಟು ಹಣವಂತರಾಗಿಯೂ ಇರ್ತಾರೆ. ಕರ್ಸನ್ ದಾಸ್ ಒಂದು ಚಿಕ್ಕ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ರಲಿಯತ್ ಬೆನ್ ಅಂತ ಅಕ್ಕ ಇರ್ತಾರೆ. ಈ ಕುಟುಂಬ ತುಂಬಾ ಧರ್ಮ ಶ್ರದ್ಧೆ ಇರುವಂತ, ಭಯಭಕ್ತಿ ಇರುವಂತ ಒಂದು ಕುಟುಂಬ. ಅಲ್ಲೇ ಗಾಂಧೀಜಿಯವರು ಬೆಳೆದಿರ್ತಾರೆ. ತುಂಬಾ ಧಾರ್ಮಿಕ ಆಚರಣೆಗಳು, ನಂಬಿಕೆಗಳು ಇಲ್ಲಿರ್ತದೆ. ಮೋದ್ ಅಂತ ವೈಶ್ಯ ಕುಲ ಇದು. ಪೂಜೆ, ಪ್ರಾರ್ಥನೆ, ವ್ರತ, ಹರಕೆ, ಉಪವಾಸಗಳೆಲ್ಲ ನಿರಂತರ ನಡೀತಾ ಇರ್ತದೆ. ಗಾಂಧೀಜಿಯವರಿಗೆ ಕೆಲವೊಂದು ವಿಷಯಗಳು ಇಷ್ಟ ಆಗ್ತದೆ, ಕೆಲವೊಂದು ವಿಷಯ ಯಾಕಪ್ಪ ಇದು ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಗಾಂಧೀಜಿ ತುಂಬಾ ತುಂಬಾ ತುಂಬಾ ಮೃದು ಮತ್ತೆ ಸಂಕೋಚ ಸ್ವಭಾವದವರು. ಅದು ಎಷ್ಟು ಸಂಕೋಚ ಮುಜುಗುರ ಅಂತಂದ್ರೆ, ಒಂದು ಬಾಯಿ ತೆರೆದು ಮಾತಾಡ್ಲಿಕ್ಕೆ ಕೇಳಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ ಅಷ್ಟು. ಮತ್ತೆ ತುಂಬಾ ಭಯ, ಶಾಲೆಯಿಂದ ಬೇಗ ಬರುದು, ಯಾರು ಸ್ನೇಹಿತರು ಮಾಡ್ಕೊಳ್ಲಿಕ್ಕಿಲ್ಲ, ಯಾರ ಹತ್ರ ಮಾತಾಡ್ಲಿಕ್ಕಿಲ್ಲ, ದೆವ್ವಭೂತ ಕತೆ ಕೇಳಿ ಅದರದ್ದು ಭಯ, ಹಾಗೆ ಒಂಥರ ಒಂಟಿಯಾಗಿ ಇರುದು, ಯಾವುದು ಕೂಡ ಎಲ್ಲರ ಜೊತೆ ಸೇರಿಸುವಂತದ್ದು ಇಲ್ಲ. ಮತ್ತೆ ಅವರು ಪೋರ್ಬಂದರಿಂದ ರಾಜಕೋಟೆಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಆದ್ರೂ ಅವರಿಗೆ ಸ್ನೇಹಿತರೆಲ್ಲ ಸಿಗ್ತಾರೆ. ಸತ್ಯಸಂಧತೆ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು, ಗಾಂಧೀಜಿ ಚಿಕ್ಕದಿರಿಂದನೇ ಅದು ಹೇಗೋ ಅಂತ ಒಂದು ಸತ್ಯವಾದಿತನವನ್ನ ಬೆಳೆಸ್ಕೊಂಡ್ರು. ಅದು ಎಷ್ಟರ ಕೊನೆ ತನಕ ಅದು ರೂಪುಗೊಳ್ತಾ ಗಟ್ಟಿಯಾಗ್ತಾ ಬಂದದ್ದನ್ನ ನಾವು ನೋಡ್ತೇವೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಶಾಲೆಯಲ್ಲಿ ಒಂದು ಉಕ್ತಲೇಖನ ಕೊಡುವಾಗ ಇನ್ಸ್ಪೆಕ್ಟರ್ ಎದುರು ಗಾಂಧೀಜಿಯವರು ಕೆಟಲ್ ಅನ್ನೋ ಒಂದು ಪದವನ್ನ ತಪ್ಪಾಗಿ ಬರೀತಾರೆ. ಅವರ ಶಿಕ್ಷಕರಿಗೆ ಅವರ ತಮ್ಮ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ಅವರಿಗೆ ಅದು ಹೇಳ್ಕೊಡ್ಲಿಕ್ಕೆ ಬರ್ತಾರೆ, ಅದು ಸರಿಯಲ್ಲ ತಪ್ಪು ಅಂತ. ಆದ್ರೆ ಗಾಂಧಿ ಅದನ್ನ ಕಿವಿಗೆ ಕೇಳಿಸ್ಕೊಳ್ಳೋದಿಲ್ಲ, ಒಂದು ರೀತಿಯಲ್ಲಿ ಅದನ್ನ ಪ್ರತಿಭಟಿಸಿದಾರೆ ಅಂತಾನೆ ಹೇಳ್ಬೋದು. ಬದಲಾವಣೆ ಮಾಡೋದಿಲ್ಲ ಅವರು. ಅದೊಂದು ಒಂದು ಸಣ್ಣ ಉದಾಹರಣೆ ಹೇಗೆ ಅದು ಮೊಳಕೆ ಒಡೆಯಿತು ಅವರ ಸತ್ಯಸಂಧತೆ ಅಂತ ಹೇಳಲಿಕ್ಕೆ. ಆಮೇಲೆ ಆ ವಯಸ್ಸಿನಲ್ಲಿ ಮಾಡಬೇಕಾದ ಕೆಲವು ಪೋಕರಿತನಗಳನ್ನು ಕೂಡ ಮಾಡಿದ್ದಾರೆ. ಯಾಕೆ ಇಷ್ಟು ಧಾರ್ಮಿಕ ಕಟ್ಟಳೆಗಳು ಬೇಕು, ಉಸಿರುಗಟ್ಟೋ ಹಂಗಾಗೋದು, ಯಾಕೆ ಮುಸ್ಲಿಮರನ್ನ ದೂರ ಇಡ್ತಾರೆ, ಯಾಕೆ ಜಾತಿ ಭೇದ ಮಾಡ್ತಾರೆ, ಯಾಕೆ ಅಸ್ಪೃಶ್ಯರು ಅಂತ ಇರ್ಬೇಕು, ಇದೆಲ್ಲ ಕೂಡ ಪ್ರಶ್ನೆಗಳು. ಅದರ ಜೊತೆಗೆ ಕದ್ದು ಕದ್ದು ಏನೋ ಮಾಡೋ ಆಸೆಗಳು, ಮನೆಯಿಂದ ಕದ್ದು ತಗೊಂಡೋಗಿ ಸಿಗರೆಟ್ ಸೇದುದು, ಇಂಥವನ್ನ ಕೂಡ ಮಾಡಿದ್ದಾರೆ. ಒಂದು ಸತಿ ಇದೆಲ್ಲ ಆಗಿ ಬೇಸರ ಆಗಿ ಸತ್ತೇ ಹೋಗ್ಬೇಕು ಅಂತ ಹೇಳಿ ದತ್ತೂರಿ ಬೀಜ ತಗೊಂಡೋಗಿ ಅದನ್ನು ತಿಂದು ಅದು ಪುಣ್ಯಕ್ಕೆ ಸಾಯ್ಲಿಲ್ಲ, ಸಾಯ್ತಾರೆ ಅಂತ ಕಾಯ್ತಾ ಕೂತಿದ್ದಾರೆ, ಆಮೇಲೆ ಸಾಯ್ಲಿಲ್ಲ. ಇಂಥದ್ದೆಲ್ಲ ಬಹಳ ಬೇಗ ಅವರಿಗೆ ಮದುವೆ ಆಗ್ತದೆ, 13 ವರ್ಷಕ್ಕೇನೆ ಮದುವೆ ಆಗ್ತದೆ. ಮದುವೆ ಆದಾಗ ಮದುವೆ ಅಂತ ಹೇಳಿದ ತಕ್ಷಣ ಎಷ್ಟಾದ್ರೂ ಒಂದು ಗಂಡಸಿಗೆ ಹೆಂಡತಿ ತನ್ನದು ಅಂತ ಇರ್ತದಲ್ಲ, ಸೊ ಇವರೊಂದು ಒಡೆತನ ಭಾವಿಸುದು. ಇವರು ಸಾಧಾರಣ ಇವರದ್ದೇ ವಯಸ್ಸು ಕಸ್ತೂರ್ಬಾ, ಸೊ ಕಸ್ತೂರ್ಬಾಗೆ ಇವರು ಒಡೆತನ ತೋರಿಸುವಾಗ ಅವರಿಗೆ ಸ್ವಾತಂತ್ರ್ಯದ ಹಂಬಲ, ಆ ಚಕಮಕಿ ಆ ವಯಸ್ಸಿಂದಲೇ ಶುರು ಆಯ್ತು ಅಂತ ಹೇಳ್ತಾರೆ. ಇದರ ಮಧ್ಯೆ ಮೊಟ್ಟೆ ಮಾಂಸ ತಿನ್ಲಿಕ್ಕೆ ನೋಡುದು ಗಟ್ಟಿ ಆಗ್ಬೇಕು ಅಂತ ಯಾರೋ ಹೇಳ್ತಾರೆ, ನಿನ್ ಬಾರಿ ಸಣಕಲಿದ್ದೀಯಾ, ನಿನ್ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ. ಅದಕ್ಕೆ ಗಟ್ಟಿ ಆಗ್ಬೇಕು ಅಂತ ಹೇಳಿ ಮೊಟ್ಟೆ ಮಾಂಸ ಎಲ್ಲ ಕದ್ದು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಒಂದ್ಸತಿ ಮೇಕೆ ತಿಂತಾರೆ, ರಾತ್ರಿ ಇಡೀ ಹೊಟ್ಟೆಯಿಂದ ಮ್ಯಾ ಮ್ಯಾ ಅಂತ ಕೇಳಿದಾಗ ಆಗ್ತದೆ ಅವರಿಗೆ.
ತುಂಬಾ ತಲೆಬಿಸಿ ಆಗ್ತದೆ, ಅಂದ್ರೆ ಅಷ್ಟು ಗಿಲ್ಟ್ ಆಗ್ತದೆ, ಬೇಸರ ಆಗ್ತದೆ. ಮತ್ತೆ ಸುಮಾರು 15 ವರ್ಷ ವಯಸ್ಸವರಿಗೆ ಆವಾಗ 25 ರೂಪಾಯಿ ಕಳ್ಳತನ ಮಾಡಿ ಇನ್ನೇನೋ ಚಿನ್ನ ಮಾರಿ ಎಲ್ಲ ಮಾಡ್ತಾರೆ. ಮಾಡಿದ ಮೇಲೆ ತುಂಬಾ ಅಪರಾಧಿ ಪ್ರಜ್ಞೆ ಕಾಣ್ತದೆ, ಯಾಕೆ ನಾನು ಹೀಗೆ ಮಾಡಿದೆ, ಯಾಕೆ ಮಾಡಿದೆ, ನಿದ್ದೆ ಬರುವುದಿಲ್ಲ, ಚಡಪಡಿಕೆ ಆಗ್ತದೆ. ಕೊನೆಗೆ ಅವರ ಅಪ್ಪನಿಗೆ ಒಂದು ಕಾಗದ ಬರೀತಾರೆ. ಗಾಂಧಿಯವರು ಈ ತರ ಒಂದು ತಮ್ಮದೇ ರೀತಿಯನ್ನ ಅಳವಡಿಸಿಕೊಂಡದ್ದೊಂದು ವಿಶೇಷ ನೋಡಿ. ಆ ವಯಸ್ಸಲ್ಲಿ ಅಪ್ಪನಿಗೆ ಪತ್ರ ಬರಿಬೇಕು ಅಂತ ಒಂದು ಭಾವನೆ ಬಂದದ್ದು, ಅದನ್ನ ಬರೆದದ್ದು. ಅಪ್ಪ ಹುಷಾರಿರ್ಲಿಲ್ಲ, ಮಲಗಿರ್ತಾರೆ. ಮಗನ ಪತ್ರ ನೋಡಿ ಒಂದೇ ಒಂದು ಮಾತು ಹೇಳುದಿಲ್ಲ, ಅವರ ಕಣ್ಣಲ್ಲಿ ಬಳಬಳ ಬಳಬಳ ನೀರು ಸುರಿತದೆ. ಒಂಥರ ಮೌನವಾಗಿ ತಾನೇ ನೋವು ಅನುಭವಿಸಿ ಒಂದು ಕ್ಷಮಿಸಿದ ಹಾಗೆ ಆಗಿರ್ತದೆ ಅದು, ಒಂದು ಮೌನವಾಗಿ ಕ್ಷಮೆ ಕೊಟ್ಟ ಹಾಗೆ. ಗಾಂಧೀಜಿಯವರಿಗೆ ಅದು ತುಂಬಾ ಪರಿಣಾಮ ಬಿದ್ದಿರ್ತದೆ, ಆ ಅಪ್ಪನ ಆ ತರದ ಒಂದು ರೀತಿ, ತನ್ನ ನೋಡಿದ ರೀತಿ. ಆಮೇಲೆ ಇನ್ನೊಂದು ಜೀವಮಾನ ಉದ್ದಕ್ಕೂ ಅವರನ್ನ ಕಾಡಿದ ಒಂದು ಘಟನೆ ಅಂತಂದ್ರೆ, ಅಪ್ಪನಿಗೆ ತೀರಾ ಹುಷಾರಿರುವುದಿಲ್ಲ, 16 ವರ್ಷ ವಯಸ್ಸವರಿಗೆ ಅಪ್ಪನನ್ನು ನೋಡ್ಕೊಳ್ತಾ ಇರ್ತಾರೆ. ಹೆಂಡತಿ ಆಸೆ ಕೆರಳಲಿಕ್ಕೆ ಶುರು ಆಗ್ತದೆ, ಸೀದಾ ಹೋಗ್ತಾರೆ. ಹೋಗಿ ಹೆಂಡತಿ ಜೊತೆಗಿರ್ತಾರೆ. ಹೆಂಡತಿ ಜೊತೆಗೆ ಇರುವಾಗ ಅಣ್ಣ ಬಂದು ಬಾಗಿಲು ತಟ್ಟಿ ಅಪ್ಪ ತೀರಿ ಹೋದ್ರು ಅಂತ ಹೇಳ್ತಾರೆ. ಇದು ಮಾತ್ರ ಅವರು ಜೀವನ ಪರ್ಯಂತ ಅವರನ್ನ ಕಾಡಿದೆ. ಅಂದ್ರೆ ಅವ್ರಿಗೆ ಆ ಪ್ರಶ್ನೆ, ಯಾಕೆ ಕಾಮ ಇಷ್ಟು ಇಂಪಾರ್ಟೆಂಟ್, ಯಾಕೆ ಕಾಮ ಇಷ್ಟು ಕಾಡುತ್ತದೆ, ಇದು ಒಟ್ಟು ಈ ಲೈಂಗಿಕತೆ ಅನ್ನೋದೇ ಅವ್ರಿಗೆ ಒಂದು ದೊಡ್ಡ ಪ್ರಶ್ನೆ ಆಗ್ತದೆ. ತುಂಬಾ ಪಾಪ ಪ್ರಜ್ಞೆ ಅವರಲ್ಲಿ ಉಳಿದಿರ್ತದೆ ಇದನ್ನ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
2: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
2: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
6: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
5: ನಿನ್ ಮಾತಿನ ಅರ್ಥ,
6: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
3: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
10: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
11: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕರಿಸುವ ಸಲುವಾಗಿ 2026 ಸಾಲಿನಲ್ಲಿ ನಡೆದ SSLC, CBSE ಮತ್ತು ICSI ದ್ವಿತೀಯ PUC ಪರೀಕ್ಷೆಯಲ್ಲಿ 90%+ ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪುರಸ್ಕರಿಸಲು ಸಂಘದ ಸದಸ್ಯರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು 15 ಒಳಗೆ ಜಾಲತಾಣ ಬಳಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9449050986 ಈ ನಂಬರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಇಲ್ಲಿ ಉಚಿತ ತರಬೇತಿಯನ್ನ ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಅಭ್ಯರ್ಥಿಯು 18-49 ವಯೋಮಿತಿಯೊಳಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ BPL ಕಾರ್ಡ್ ಹೊಂದಿದ್ದು ಉಚಿತ ತರಬೇತಿಯನ್ನ ಪಡೆದ ನಂತರ ಸ್ವ ಉದ್ಯೋಗವನ್ನ ಪ್ರಾರಂಭ ಮಾಡುವಂತಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. 30 ದಿನಗಳ ವಸ್ತ್ರಚಿತ್ರ, ಕಲಾ ಉದ್ಯಮಿ, ಎಂಬ್ರಾಯ್ಡರ್ ತರಬೇತಿ ಮತ್ತು ಜೂನ್ 1 ಆರಂಭವಾಗಲಿದ್ದು 12 ದಿನಗಳ ಹೈನುಗಾರಿಕಾ ತರಬೇತಿ, ಜೂನ್ 4 30 ದಿನಗಳ ಎಲೆಕ್ಟ್ರಿಕಲ್ ಮೋಟರ್ಸ್ ರಿವೆಂಡಿಂಗ್ ಮತ್ತು ರಿಪೇರಿ ಸರ್ವಿಸ್ ತರಬೇತಿಯನ್ನು ಹಾಗೂ ಜೂನ್ 14 ಆರಂಭವಾಗುವ 12 ದಿನಗಳ ಕುರಿ ಸಾಕಾಣಿಕೆ ತರಬೇತಿಯು ಜೂನ್ 18 ಪ್ರಾರಂಭವಾಗಲಿದೆ. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಅರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು 577216 ಇಲ್ಲಿ ಖುದ್ದಾಗಿ ಅರ್ಜಿಯನ್ನ ಸಲ್ಲಿಸುವುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಶರಣೆ ಗೊಗ್ಗವೆ ಅವರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದೆ. ಇವರು ಕೇರಳದಿಂದ ಕರ್ನಾಟಕಕ್ಕೆ ಬಂದು ಬಸವಣ್ಣನವರು ಸ್ಥಾಪಿಸಿದಂತ ಅನುಭವ ಮಂಟಪದಲ್ಲಿ ನೆಲೆಸ್ತಾರೆ. ಹಾಗೆ ಇವರಿಗೆ ಭಾಷೆಯ ದೊಡ್ಡ ಸಮಸ್ಯೆ ಆಗಿತ್ತು. ಆದ್ರೂ ಕೂಡ ಅದನ್ನ ಮೀರಿ ಭಾಷೆಯನ್ನ ಕಲಿತು ಕನ್ನಡದಲ್ಲಿ ಸಾಕಷ್ಟು ವಚನಗಳನ್ನ ರಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಹೀಗೆ ಕಲ್ಯಾಣದ ಕ್ರಾಂತಿ ನಡೆದಾಗ ಎಲ್ಲ ಶಿವಶರಣರು ಚದುರಿ ಹೋದ್ರು. ಒಂದೊಂದು ಸ್ಥಳಕ್ಕೆ ಹೋಗ್ತಾರೆ. ಆಗ ಗೊಗ್ಗವೆ ಬಂದು ನೆಲೆಸಿದ್ದು ಕರ್ನಾಟಕದ ಬೀದರ್ ಜಿಲ್ಲೆಯ ಔರಂಗಾಬಾದ್ ಅಲ್ಲಿರುವಂತಹ ಒಂದು ಹಳ್ಳಿಗೆ ಬಂದು ನೆಲೆಸ್ತಾರೆ. ಅವರ ಒಂದು ವಚನ ಹೀಗಿದೆ: ಮಾರುತನಲ್ಲಿ ಬೆರೆತ ಗಂಧದಂತೆ, ಸುರತದಲ್ಲಿ ಬೆರೆತ ಸುಖದಂತೆ, ಮಚ್ಚಿದಲ್ಲಿ ಕೊಡುವ ಉಚಿತದಂತೆ, ಭಕ್ತರಿಗದೆ ಹಾದಿ ಎಂಬೆ ನಾಸ್ತಿನಾಥ. ಈ ವಚನದಲ್ಲಿ ಗೊಗ್ಗವೆ ನಾಸ್ತಿನಾಥ ಅಂದ್ರೆ ಬಯಲು ಒಡೆಯ, ನಿರಾಕಾರಿ, ನಿರ್ಗುಣನಾದಂಥ ತನ್ನ ಪತಿ ಎಂದು, ಇಂತಹ ಸತಿ ಪತಿ ಸಂಬಂಧ ಹೇಗಿರಬೇಕು ಎಂದು ಈ ವಚನದಲ್ಲಿ ವಿವರಿಸಿದ್ದಾರೆ. ಗಾಳಿಯಲ್ಲಿ ಬೆರೆತ ಸುಗಂಧದಂತೆ, ಒಲುಮೆ ಇದ್ದರೆ ಪ್ರತಿಯೊಂದು ಯೋಗ್ಯ ಎನಿಸುವ ಭಾವದಂತೆ, ಭಕ್ತರಿಗೆ ಲಿಂಗಪತಿಯ ಜೊತೆ ಲಿಂಗಾಂಗ ಸಾಮರಸ್ಯವನ್ನ ಹೊಂದುವ ಮಾರ್ಗವಿದು. ಇಲ್ಲಿ ಜೀವಾತ್ಮನು ಗಾಳಿಯಾದರೆ ಪರಮಾತ್ಮನು ಸುಗಂಧ, ಜೀವಾತ್ಮನು ಕಾಮವಾದರೆ ಪರಮಾತ್ಮನು ಪ್ರೇಮದಂತೆ, ಜೀವಾತ್ಮನು ಒಲವಾದರೆ ಪರಮಾತ್ಮನು ಸರ್ವಯೋಗ್ಯವನಾಗಿರುತ್ತಾನೆ. ಹೀಗೆ ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧದಿಂದ ಸಾಮರಸ್ಯ ಸೃಷ್ಟಿಯಾಗುತ್ತೆ. ಇಲ್ಲಿ ಭಕ್ತಿಯು ಇಂಥ ಅತ್ಯುನ್ನತ ಪ್ರೇಮದ ಮಾರ್ಗವಾಗಿದೆ. ಈ ಪ್ರೇಮವು ಇಡೀ ವಿಶ್ವವನ್ನೇ ಆವರಿಸಿಕೊಳ್ಳುತ್ತದೆ. ಹಾಗೆ ಇನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾನವನ ಪ್ರೇಮ ಭಾವವು ಒಳ ಮತ್ತು ಹೊರಗಿನ ಜಗತ್ತನ್ನ ಆವರಿಸಿಕೊಂಡು ಅತ್ಯುತ್ತಮ ಮಟ್ಟ ತಲುಪಿದಾಗ ಅದು ಭಕ್ತಿ ಎನಿಸಿಕೊಳ್ಳುತ್ತೆ. ಹೀಗೆ ಪ್ರೇಮದಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಅದೇ ನಾಸ್ತಿನಾಥನನ್ನು ತಲುಪುವ ದಾರಿ ಎಂದು ಈ ವಚನದಲ್ಲಿ ಅತ್ಯಂತ ಉನ್ನತ ಮಟ್ಟದ ಚಿಂತನೆಯನ್ನ ತೆರೆದಿಡುತ್ತೆ. ಹೀಗೆ ಲೌಕಿಕ ಉದಾಹರಣೆಯ ಮೂಲಕವೇ ಆಧ್ಯಾತ್ಮವನ್ನ ಹೇಳಿರುವಂತಹ ಗೊಗ್ಗವೆಯವರು ಬಹಳ ದೊಡ್ಡ ಸಾಧಕಿಯಾಗಿ ಕಾಣ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಗೊಗ್ಗವೆಯವರಿಗೆ ಅವರ ವಚನಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟರ ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಗಾರ್ತಿ ಗೊಗ್ಗವೆ ಅವರ ಬಗ್ಗೆ, ಅವರ ವಚನಗಳ ಬಗ್ಗೆ ಕೂಡ ಹೇಳ್ತಾ ಇದೆ. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅವರ ಮತ್ತೊಂದು ವಚನ ಹೀಗಿದೆ: ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾಗುವುದೆಂದರಿಯಬೇಕು. ಈ ಎರಡರ ಉಭಯವ ಕಳೆದು ಸಖಿ ತಾನಾಗಬಲ್ಲೆಡೆ ನಾಸ್ತಿಕನಾಥನು ಪರಿಪೂರ್ಣನೆಂಬೆ. ಈ ವಚನದಲ್ಲಿ ಕೂಡ ಗಂಡು ಮೋಹಿಸಿ ಹೆಣ್ಣು ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಈ ವಚನ ಚಳುವಳಿಯು ಸಮಾನತೆಯನ್ನ ಹುಟ್ಟು ಹಾಕಿದೆ. ಗೊಗ್ಗವೆಯ ವಚನದಲ್ಲಿ ಅಂತಹ ಸಮಾನತೆಯ ಧ್ವನಿಯೊಂದು ಎದ್ದು ತೋರುತ್ತೆ. ಹಾಗೆ ಲೌಕಿಕದ ಮೂಲಕವೇ ಆಧ್ಯಾತ್ಮಿಕವನ್ನ ಈ ವಚನದ ಮೂಲಕ ಹೇಳ್ತಾರೆ. ಇಲ್ಲಿ ಸ್ತ್ರೀ ಸಮಾನತೆಯ ಬಗ್ಗೆ ಒಂದು ತರ್ಕದ ಮೂಲಕ ವಚನವನ್ನ ಪ್ರಾರಂಭಿಸ್ತಾರೆ. ಇಲ್ಲಿಯ ಆಚರಣೆ ನಂಬಿಕೆಗಳನ್ನ ಮುಂದಿಟ್ಕೊಂಡೇ ತನ್ನ ಮಾತನ್ನ ಆರಂಭಿಸ್ತಾರೆ ನಮ್ಮ ವಚನಕಾರರು. ಗಂಡು ಹೋಗಿ ಹೆಣ್ಣನ್ನ ಮೋಹಿಸಿದಾಗ ಅದು ಅವನ ಒಡವೆಯಾಗುವುದು. ಆ ಸಂಪ್ರದಾಯವನ್ನ ಆಕೆ ನೇರವಾಗಿ ವಿರೋಧಿಸುವುದಿಲ್ಲ, ಬದಲಿಗೆ ತಾರ್ಕಿಕದ ಮೂಲಕ ಪ್ರಶ್ನಿಸ್ತಾಳೆ. ಒಂದು, ಗಂಡು ಹೋಗಿ ಹೆಣ್ಣನ್ನ ಮೋಹಿಸಿದಾಗ ಹೇಗೆ ಅವಳು ಆತನ ಒಡವೆಯಾಗುತ್ತಾಳೋ, ಹಾಗೆ ಹೆಣ್ಣು ಹೋಗಿ ಗಂಡನ್ನು ಮೋಹಿಸಿದಾಗ ಗಂಡು ಅಲ್ಲಿ ಏನಾಗುತ್ತಾನೆ, ಅದಕ್ಕೆ ಇಲ್ಲಿ ಉತ್ತರವಿಲ್ಲ. ಹೀಗೆ ಹೆಣ್ಣನ್ನ ಒಂದು ವಸ್ತುವಿನ ತರಹ ಆಕೆಗೆ ಮದುವೆಯಾದರೆ ಆಕೆಯ ಮೇಲಿನ ಸಂಪೂರ್ಣ ಅಧಿಕಾರ ಗಂಡಿನದು ಎಂಬುದು ಇಂತಹ ಅಸಮಾನತೆಯನ್ನ ಪ್ರಶ್ನಿಸ್ತಾಳೆ ಗೊಗ್ಗವೆ. ಇಲ್ಲಿಯ ಲಿಂಗ ತಾರತಮ್ಯವನ್ನ ತಾರ್ಕಿಕವಾಗಿ ಪ್ರಶ್ನಿಸ್ತಾಳೆ. ಹೊಸ ರೀತಿಯ ಪ್ರತಿಭಟನೆಯನ್ನ ನಾವು ಈ ವಚನದಲ್ಲಿ ನೋಡಬಹುದು. ಹಾಗೆ ಇದಕ್ಕೆ ಮುಂದಿನ ಸಾಲಿನಲ್ಲಿ ಉತ್ತರವನ್ನು ಹೇಳ್ತಾಳೆ. ಅಸಮಾನತೆ ಭೇದ ಹೋಗಬೇಕಾದ್ರೆ ಈ ಎರಡರ ದ್ವಂದ್ವ ಮೊದಲು ಅಳಿಯಬೇಕು, ಅಳಿದು ಒಂದಾಗಬೇಕೆಂದು ಹೇಳ್ತಾಳೆ. ಹೀಗೆ ಗಂಡು ಹೆಣ್ಣೆಂಬುದು ದೇಹ ಭಿನ್ನತೆಯ ಹೊರತು ಆತ್ಮಕ್ಕೆ ಈ ರೀತಿಯ ಭೇದವಿಲ್ಲ ಎಂಬುದನ್ನ ಸ್ಪಷ್ಟಪಡಿಸುವ ಸಮಾಜದ ಮೂಲಕವೇ ಆಧ್ಯಾತ್ಮಿಕವನ್ನ ಹೇಳ್ತಾಳೆ ನಮ್ಮ ಗೊಗ್ಗವೆ. ಆಧ್ಯಾತ್ಮಿಕವೇ ಸಾಮಾಜಿಕವೆಂದು ಪರಿಗಣಿಸ್ತಾಳೆ. ಹೀಗೆ ಗೊಗ್ಗವೆಯ ವಚನದಲ್ಲಿ ಪ್ರತಿಭಟನೆಯ ಧ್ವನಿಯೊಂದನ್ನ ನಾವು ನೋಡಬಹುದು. ಲಿಂಗ ತಾರತಮ್ಯವನ್ನ ಅವಳು ಸಂಪೂರ್ಣವಾಗಿ ತೊಡೆದು ಹಾಕ್ತಾಳೆ. ಗಂಡು ಹೆಣ್ಣು ಎಂಬುದು ದೇಹದಲ್ಲಾಗುವ ಬದಲಾವಣೆಯೇ ಹೊರತು ಅದು ಅಸಮಾನತೆಗೆ ಕಾರಣ ಆಗಬಾರದು ಎಂಬುದು ಗೊಗ್ಗವೆಯವರ ಈ ವಚನದಿಂದ ತಿಳ್ಕೊಳ್ಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಗಾರ್ತಿ ಗೊಗ್ಗವೆಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತೇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ
0: ಬೆರಗು. ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
8: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ತನುವಿಗೂ ನ್ಯಾಯವಿರಲಿ. ಕಾಯವನು ಮೃದ್ಭಾಂಡ ಮಾಂಸ ಪಿಂಡವೆನುತ್ತೆ ಹೇಯವೆಂದೆಂದೊಡಾತ್ಮಂಗಪ್ಪುದೇನು ಆಯುಧವನದನು ತೊರೆದಾತ್ಮನೇ ಗೈದಪನು ನ್ಯಾಯ ತನುವಿಗಮಿರಲಿ ಮಂಕುತಿಮ್ಮ. ಕಾಯವನು ಈ ದೇಹವನ್ನ ಮೃದ್ಭಾಂಡ ಅಂದರೆ ಮಣ್ಣಿನ ಮಡಕೆ, ಮಾಂಸ ಪಿಂಡವೆನ್ನುತ್ತೆ ಮತ್ತೆ ಮಾಂಸ ಪಿಂಡ ಅಂತ ಹೇಯವೆಂದೆಂದೊಡಾತ್ಮಂಗಪ್ಪುದೇನು ಹೇಯವೆಂದು ಎಂದೊಡೆ ಆತ್ಮಂಗೆ ಅಪ್ಪುದೇನು ಅಸಹ್ಯ ಅಂತ ಹೇಳಿದ ತಕ್ಷಣ ಆತ್ಮಕ್ಕೆ ಏನಾಗುತ್ತೆ? ಆಯುಧವನದನು ತೊರೆದಾತ್ಮನೀಂಗೈದಪನು ಆಯುಧವನ್ನ ಅದನ್ನು ತೊರೆದು ಅಂದರೆ ಬಿಟ್ಟ ತಕ್ಷಣ ಆತ್ಮ ನೀಂಗೈದಪನು ಆತ್ಮನು ಏನು ಮಾಡಬಹುದು? ನ್ಯಾಯ ತನುವಿಗಂ ಇರಲಿ. ತನುವಿಗೆ ಅಂದರೆ ದೇಹಕ್ಕೆ ಕೂಡ ನ್ಯಾಯ ಒದಗಿಸಬೇಕು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಕಾಯವನು ಮೃದ್ಭಾಂಡ ಮಾಂಸ ಪಿಂಡವೆನುತ್ತೆ ಹೇಯವೆಂದೆದೊಡೆ ಆತ್ಮಂಗೆ ಅಪ್ಪುದೇನು ಆಯುಧವದನು ತೊರೆದಾತ್ಮನೇಂಗೈದಪನು ನ್ಯಾಯ ತನುವಿಗಂ ಇರಲಿ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಈ ದೇಹವನ್ನು ಮಣ್ಣಿನ ಮಡಿಕೆ, ಮಾಂಸದ ಮುದ್ದೆ, ಇದು ಅಶಾಶ್ವತ, ಅಸಹ್ಯಕರ ಅಂತೆಲ್ಲ ಹೀಯಾಳಿಸಿದರೆ ಆತ್ಮಕ್ಕೆ ಏನು ಆಗೋದಿಲ್ಲ. ಆತ್ಮ ಚೈತನ್ಯಕ್ಕೆ ದೇಹವೇ ಮುಖ್ಯ ಸಾಧನ. ದೇಹ ಬಿಟ್ಟು ಬದುಕೋದಿಕ್ಕಾಗಲ್ಲ. ಆ ಕಾರಣ ದೇಹಕ್ಕೂ ನ್ಯಾಯ ಸಲ್ಲಬೇಕು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಮನುಷ್ಯನ ಬದುಕು ದೇಹವನ್ನ ಬೆಳೆಸೋಲ್ಲಿ ರಕ್ಷಿಸೋಲ್ಲೇ ಕಳೆದು ಹೋಗ್ಬಿಡತ್ತೆ. ಅದರ ಅವಶ್ಯಕತೆಗಳ ಪಟ್ಟಿ ಮುಗಿಯೋದೇ ಇಲ್ಲ. ಕೆಲವೊಂದ್ಸಲ ಅದರ ಉಪದ್ರವನ ತಡೆಯೋದು ಕೂಡ ಬಹಳ ಕಷ್ಟ. ಆದರೆ ಅದೊಂದು ಅದ್ಭುತ ಅಸಾಮಾನ್ಯವಾದ ಉಪಕರಣ. ಇಡೀ ಪ್ರಪಂಚದ ಎಲ್ಲ ಅಂಶಗಳು ಸೂಕ್ಷ್ಮಾತಿಸೂಕ್ಷ್ಮ ರೂಪದಲ್ಲಿ ಸೇರಿ ದೇಹನ ಉಂಟು ಮಾಡಿದೆ. ಹಾಗಾಗಿ ದೇಹ ಒಂದು ಸೂಕ್ಷ್ಮ ಪ್ರಪಂಚ. ನಿಜ ಅದರಲ್ಲಿ ಕೊಳಕಿದೆ, ರೋಗ ಇದೆ, ಮುಪ್ಪಿದೆ, ಸಾವಿದೆ. ಹಾಗಂದರೆ ಅದು ಹೀನವಾದದ್ದಾ? ಅಲ್ವೇ ಅಲ್ಲ. ಆತ್ಮ ಮುಖ್ಯ ಅಂತ ಅನ್ಕೊಳ್ಳೋದಾದರೆ ಅದನ್ನು ತಿಳ್ಕೊಳ್ಳೋದು ದೇಹದ ಮೂಲಕನೇ ಅಲ್ವಾ? ಆತ್ಮದ ಆಯುಧ ದೇಹ. ಆಯುಧ ಇಲ್ಲದೆ ಆತ್ಮ ಏನು ಮಾಡೋದಿಕ್ಕಾಗತ್ತೆ? ಅಲ್ಲಮ ಪ್ರಭು ಒಂದು ಮಾತು ಹೇಳ್ತಾರೆ ವಚನದಲ್ಲಿ. 100 ಪುಟಗಳ ಬರಹ ಮಾಡದ ಪರಿಣಾಮನ ವಚನದ ಒಂದು ಸಾಲು ಹೃದಯಕ್ಕೆ ಮುಟ್ಟಿಸತ್ತೆ, ಬೆರಗು ಹುಟ್ಟಿಸತ್ತೆ. ಅರಗಿನ ದೇವಾಲಯದಲ್ಲಿ ಒಂದು ಉರಿಯ ಲಿಂಗವ ಕಂಡೆ ಅನ್ನೋದೇ ಆ ಮಾತು. ದೇಹ ಅನ್ನೋದು ಅರಗಿನ ದೇವಾಲಯ. ಅರಗು ಅಂದರೆ ನಿಮಗೆ ಗೊತ್ತಾಗಿರಬೇಕು, ಬೆಂಕಿ ತಾಗಿದ ತಕ್ಷಣ ಕರಗೋಗೋದು, ಮೇಣದ ಥರ ಅಂತ ಹೇಳ್ಬೋದು. ನೋಡಿ, ಇದೊಂದು ಅದ್ಭುತ ರೂಪಕ ಅಲ್ವಾ? ಅರಗಿನಿಂದ ಕಟ್ಟಡನ ತುಂಬ ಆಕರ್ಷಕವಾಗಿ ನಾವು ಮಾಡಬಹುದು. ಅದನ್ನು ಹೇಗಾದರೂ ಮಣಿಸಿ ಕರಗಿಸಿ ಅಲಂಕಾರವನ್ನಾಗಿ ಮಾಡ್ಕೊಳ್ಬಹುದು. ಆದರೆ ಅದು ಅರಗಿನದ್ದು ಆಗಿರೋದ್ರಿಂದ ತುಂಬ ನಾಜುಕು, ಉರಿಗೆ ಸುಟ್ಟೋಗ್ಬಿಡತ್ತೆ. ಆದರೆ ಈ ಅರಗಿನ ದೇವಾಲಯದಲ್ಲೇ ಉರಿತಾ ಇರೋ ಲಿಂಗ ಇದೆ. ಉರಿಯ ಲಿಂಗ ಆತ್ಮ ಆಗಿದೆ. ಅದ್ಭುತ ಅಂದರೆ ಎರಡು ಜೊತೆ ಜೊತೆಯಾಗಿದೆ. ಅರಗಿಗೆ ಉರಿಯನ್ನು ಎದುರಿಸೋ ತಡೆಯುವಂತಹ ಶಕ್ತಿಯೆಲ್ಲ ಇಲ್ಲ. ಒಂದು ಕ್ಷಣದಲ್ಲೇ ಉರಿದು ಭಸ್ಮವಾಗೋದೇ ಅರಗಿನ ಗತಿ. ಆದರೆ ಅರಗಿನ ದೇವಾಲಯ ಅನ್ನೋ ದೇಹ ಆತ್ಮ ಅನ್ನೋ ಉರಿಯನ್ನು ತನ್ನ ಹೊಟ್ಟೆಲಿ ಇಟ್ಕೊಂಡಿದೆ. ಇದು ಪರಮಾಶ್ಚರ್ಯವೇ ಅಲ್ವಾ? ದೇಹದ ಶಕ್ತಿ ಕೂಡ ಹೌದು, ಆತ್ಮದ ಉರಿಯ ಉದಾರತೆ ಕೂಡ ಹೌದು. ಇಲ್ಲಿ ಕಗ್ಗದ ಮಾತು ಕೂಡ ಅದೇ. ದೇಹ ನಿಷ್ಪ್ರಯೋಜಕ ಅನ್ನೋದಾದರೆ ಆತ್ಮಕ್ಕೆ ಸ್ಥಾನ ಎಲ್ಲಿದೆ? ಮತ್ತೆ ದೇಹ ಇಲ್ಲದೆ ಆತ್ಮ ಏನು ಮಾಡೋದಿಕ್ಕಾಗತ್ತೆ? ಹಾಗಾಗಿ ದೇಹಕ್ಕೆ ನೀಡಬೇಕಾಗಿರೋ ಮಹತ್ವವನ್ನು, ಗೌರವವನ್ನು, ನ್ಯಾಯವನ್ನು ನಾವು ಕೊಡಲೇಬೇಕು. ಅದನ್ನು ಜತನದಿಂದ ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
12: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು. ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸ್ಕೊಳ್ಬೋದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ.
13: ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ. ಅಡಿಕೆ ಸಣ್ಣ ವಸ್ತು, ಆದರೂ ಅದನ್ನು ಕದ್ದವನನ್ನು ಕಳ್ಳ ಅಂತಲೇ ಕರೀತಾರೆ. ವಸ್ತು ಎಷ್ಟೇ ದೊಡ್ಡದಿರಲಿ ಅಥವಾ ಸಣ್ಣದೇ ಇರಲಿ, ಕದ್ದವರನ್ನ ಯಾವತ್ತೂ ಕಳ್ಳ ಅಂತಲೇ ಕರೀತಾರೆ. ಯಾವುದನ್ನೇ ಕದ್ರೂ ಕಳ್ಳ ಕಳ್ಳನೇ. ಆತ ಕಳ್ಳ ಅಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಆತ ದೊಡ್ಡದಾಗಿರ್ತಕ್ಕಂತಹ ಆನೆಯನ್ನ ಕದ್ರೂ ಕಳ್ಳನೇ, ಸಣ್ಣದಾಗಿರ್ತಕ್ಕಂಥ ಅಡಿಕೆಯಂಥ ಸಣ್ಣ ವಸ್ತು ಕದ್ರೂ ಕಳ್ಳನೇ. ಅವನನ್ನು ಜನರೆಲ್ಲ ಕಳ್ಳ ಅಂತ ಆಡ್ಕೊಂಡು ನಗ್ತಾರೆ. ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ ಅಂತಕ್ಕಂಥ ಗಾದೆ ಇದನ್ನೇ ಹೇಳುತ್ತೆ. ಈ ಗಾದೆಯನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಸಣ್ಣ ಕತೆ ನಿಮಗಾಗಿ. ಪಿಂಕಿ, ರಿಂಕು, ಅಭಿ ಮತ್ತು ರಾಜು, ಅವತ್ತು ಶಾಲೆಗೆ ರಜಾ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಖುಷಿಯಾಗಿ ಒಟ್ಟಿಗೆ ಸೇರಿಕೊಂಡು ಆಟ ಆಡಿದರು. ಸಂಜೆ ಆಗ್ತಾ ಬಂತು. ಸಂಜೆ ಎಲ್ಲರೂ ಸುತ್ತಾಡ್ಕೊಂಡ್ಬರೋಣ, ಏನಾದ್ರು ತಿನ್ಕೊಂಬರೋಣ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಸಂಜೆ ಹೊತ್ತು ಸುತ್ತಾಡ್ಕೊಂಡು ಬರೋದಕ್ಕಿಂತ ಪೇಟೆ ಕಡೆಗೆ ಹೊರಟರು. ಅಲ್ಲಿ ನೋಡಿದರೆ ನಾನಾ ಬಗೆಯ ಅಂಗಡಿಗಳು, ಎಂತೆಂಥ ದೊಡ್ಡ ದೊಡ್ಡ ಅಂಗಡಿಗಳು. ಆ ಅಂಗಡಿಗಳ ಮುಂದೆ ಮುಂದೆನೆ ಹೋಗ್ತಾ ಇದ್ರು. ಹಣ್ಣುಗಳ ಅಂಗಡಿ ನೋಡಿದರು, ಮಿಠಾಯಿಗಳ ಅಂಗಡಿ ನೋಡಿದರು, ಬಟ್ಟೆಗಳ ಅಂಗಡಿಗಳು ನೋಡಿದರು. ಹೀಗೆ ಎಲ್ಲ ಅಂಗಡಿಗಳನ್ನು ಹೊರಗಿಂದನೇ ನೋಡ್ತಾ ನೋಡ್ತಾ ಆ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಳ್ತಾನೆ ಹೋದ್ರು. ಕಡೆಯದಾಗಿ ಒಂದಿಷ್ಟು ಆಟ ಸಾಮಾನುಗಳು ಇರ್ತಕ್ಕಂತಹ ಅಂಗಡಿಯನ್ನ ಕಂಡ್ರು. ಆಟ ಆಡೋ ಸಾಮಾನುಗಳು ತುಂಬಾ ತಕೊಂಡ್ರು, ಬರ್ರು ಹೋಗೋಣ ನೋಡೋಣ ಅಂತಂದೇಳಿ ಎಲ್ರು ಕೂಡ ಆ ಅಂಗಡಿ ಒಳಗೆ ಹೋದ್ರು. ಅಲ್ಲಿ ನೋಡಿದ್ರೆ ಎಂತೆಂತ ವಿಶೇಷವಾಗಿರ್ತಕ್ಕಂಥ ಆಟ ಸಾಮಾನುಗಳು, ಗೊಂಬೆಗಳು ಎಲ್ಲವೂ ಕೂಡ ಇದ್ವು. ಈ ಹೆಣ್ಮಕ್ಳಿಗಂತೂ ಇಷ್ಟ ಆಗ್ತಕ್ಕಂತಹ ಕ್ಲಿಪ್ಪು, ರಿಬ್ಬನ್ನು, ಅವು ಇವು ಅಂತೇಳಿ, ಈ ಮಕ್ಳಿಗೆ ಇಷ್ಟ ಆಗ್ತಕ್ಕಂತಹ ಕಾರುಗಳು, ಬೈಕ್ಗಳು, ಇನ್ನೇನು ಬಲೂನ್ಗಳು, ಗೊಂಬೆಗಳು, ಎಂತೆಂಥ ತರಹ ತರಹದಾಗಿರ್ತಕ್ಕಂತಹ ವಸ್ತುಗಳು ನೋಡಿದ್ರು. ಬಹಳಷ್ಟು ಆಟ ಆಡ್ತಕ್ಕಂಥ ವಸ್ತುಗಳಿದ್ವು ಈ ಅಂಗಡಿಲಿ. ಎಲ್ಲಾ ತರದ ವಸ್ತುಗಳನ್ನ ಆಕರ್ಷಕವಾಗಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣೋ ತರದಲ್ಲಿ ಜೋಡಿಸಿಟ್ಟಿದ್ರು. ಎಲ್ಲ ಆಟ ಸಾಮಾನುಗಳನ್ನ ಕಂಡಂತ ರಾಜುಗೆ ಬಹಳ ಖುಷಿ ಆಯ್ತು, ಕುತೂಹಲ ಆಯ್ತು. ಎಲ್ಲದನ್ನ ಕೂಡ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಎಂತೆಂತ ಆಟ ಸಾಮಾನುಗಳಿದಾವೆ ಅಂತಂದೇಳಿ ಒಳಗೆ ಹೋಗಿ ಒಂದೊಂದನೆ ಒಂದೊಂದು ಕಡೆಯಿಂದ ನೋಡ್ತಾನೆ ಇದ್ರು. ಎಲ್ಲರೂ ಹೇಳಿದ್ರು, ನೋಡು ನೋಡು ಅದು ಚೆನ್ನಾಗಿದೆ, ಇಲ್ಲ ಇದು ಇನ್ನೂ ಚೆನ್ನಾಗಿದೆ ನೋಡು, ಏ ಆ ಗೊಂಬೆ ಕಣ್ಣು ನೋಡು ಅದು ಎಷ್ಟು ಚೆನ್ನಾಗಿದೆಯಲ್ಲೋ ಅಂತೇಳಿ ಮಾತಾಡ್ಕೊಳ್ತಾ ಇದ್ರು. ಇದು ಗೊಂಬೆ ತುಂಬ ಚೆನ್ನಾಗಿದೆ, ನಾವಿದನ್ನ ತಗೊಂಡು ಹೋಗೋಣವಾ ಅಂತ ಒಬ್ರು ಅಂದ್ರೆ, ನಾವು ದುಡ್ಡೇ ತಗೊಂಬಂದಿಲ್ವಲ್ಲೋ ಅಂದ್ಲು ಪಿಂಕಿ. ಇರಲಿ ಬಿಡು, ಪರವಾಗಿಲ್ಲ, ಸುಮ್ಮನೆ ನೋಡಿದ್ವಲ್ಲ, ಇದಾರು ಖುಷಿಯಾಗಿ ಇರಲಿ ಅಂತಂದ ಅಭಿ. ಈ ಪಿಂಕಿ, ರಿಂಕು, ಅಭಿ ಮತ್ತೆ ರಾಜು ಅಂಗಡಿ ಒಳಗಡೆ ಇರ್ತಕ್ಕಂತಹ ಬಗೆ ಬಗೆಯ ಆಟ ಸಾಮಾನುಗಳನ್ನ, ವಾಹನಗಳನ್ನ, ಪ್ರಾಣಿಗಳು, ಗೊಂಬೆಗಳು, ಪಕ್ಷಿಗಳು ಇವನ್ನೆಲ್ಲ ನೋಡಿ ತುಂಬಾ ಆಸೆ ಆಯ್ತು. ಇನ್ನೊಂದ್ ಕಡೆ ಬಣ್ಣ ಬಣ್ಣದ ಪೆನ್ಸಿಲ್ಗಳಿದ್ವು, ಬಳೆಗಳಿದ್ವು, ಪಳಪಳ ಹೊಳಿತಕ್ಕಂತಹ ಗಾಜಲ್ ಮಾಡಿರ್ತಕ್ಕಂತಹ ಬಳೆಗಳು, ಇನ್ನೊಂದಿಷ್ಟು ವಸ್ತುಗಳು, ಇವೆಲ್ಲ ನೋಡಿ ಮೇಲೆ ರಿಂಕುಗೆ ಆಸೆ ತಡೆಯಕ್ಕಾಗಲಿಲ್ಲ. ಏನಾರು ಮಾಡಿ ನಾವು ಇದನ್ನ ಒಂದು ತಗೋಬೇಕಿತ್ತಲ್ಲ ಅಂತ ಅನ್ಕಂಡ. ಸುತ್ತಮುತ್ತ ಕಣ್ಣು ಹಾಕಿದ್ದಾಯ್ತು. ಕಣ್ಣು ಹಾಕಿ ಯಾರೂ ಇಲ್ದಿರತಕ್ಕಂತ ಸಮಯದಲ್ಲಿ ಆ ದೊಡ್ಡ ವಸ್ತುಗಳ ರಾಶಿಯಿಂದ ಒಂದೇ ಒಂದು ಸಣ್ಣ ಬಳೆಯನ್ನ ಎಳೆದು ತನ್ನ ಜೇಬಿಗೆ ಹಾಕೊಂಡ್ಲು ಪಿಂಕಿ. ಅಷ್ಟೊತ್ತಿಗೆ ಕಳ್ಳಿ ಕಳ್ಳ ಕಳ್ಳ ಕಳ್ಳ ಕಳ್ಳ ಕಳ್ಳರು ಬಂದಿದ್ದಾರೆ, ಕಳ್ಳರು ಬಂದಿರ ಅಂತ ಅಂಗಡಿ ಕೆಲಸಗಾರರು ಅವಳು ಸುತ್ತ ಸುತ್ತರದ್ರು. ಇಲ್ಲ ಇಲ್ಲ, ನಾನು ಯಾವುದೇ ದೊಡ್ಡ ವಸ್ತುಗಳನ್ನು ಕೂಡ ತಗೊಂಡಿಲ್ಲ, ತಗೊಂಡ್ರದು ಬರೀ ಚಿಕ್ಕ ಬಳೆ ಮಾತ್ರ ಅಷ್ಟೇ, ಅಷ್ಟಕ್ಕೆ ನಾನು ಕಳ್ಳಿ ಆಗಲ್ಲ, ನನ್ನ ಕಳ್ಳಿ ಅಂತ ಕರಿಬೇಡಿ ಅಂತಂದ್ಲು. ಅದು ಕೇಳಿದ್ರು, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ. ನಾವು ಕದ್ದಿರ್ತಕ್ಕಂಥ ವಸ್ತು ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಚಿಕ್ಕದಾಗಿರಲಿ, ಅದನ್ನು ಕದ್ದವ್ರನ್ನ ಕಳ್ಳ ಅಂತಲೇ ಕರೀತಾರೆ. ಇದು ಗೊತ್ತಾಯ್ತಾ? ಇನ್ನು ಮುಂದೆ ಹೀಗೆ ಕಳ್ಳತನ ಮಾಡಬೇಡ ಅಂತೇಳಿ ಅಂಗಡಿ ಮಾಲೀಕ ಹೇಳ್ದ. ಸಾರಿ ಸರ್, ನಂಗೆ ಗೊತ್ತಾಗಲಿಲ್ಲ, ಇನ್ನೊಂದು ಇವತ್ತು ಈ ಥರದ ತಪ್ಪುಗಳು ನಾನು ಮಾಡಲ್ಲ ಅಂತಂದೇಳಿ ಆ ಬಳೆಯನ್ನ ಮಾಲೀಕನಿಗೆ ವಾಪಸ್ ಕೊಟ್ಟರು. ಕಣ್ಣೀರನ್ನ ಒರೆಸ್ಕೊಳ್ತಾ ಗೆಳೆಯರ ಜೊತೆಗೆ ಹೊರಗೆ ಬಂದರು. ಆವಾಗ ಅನ್ನಿಸ್ತು, ನಾವು ಬರೀ ದೊಡ್ಡ ದೊಡ್ಡದನ್ನು ಕದಿಯರನ್ನು ಮಾತ್ರ ಕಳ್ಳರು ಅಂದ್ಕೊಳ್ತೀವಿ ಅಂತೇಳಿ. ಹಾಗೇನೇ ಇಲ್ಲ, ಸಣ್ಣ ವಸ್ತುಗಳನ್ನು ಕೂಡ ಕದ್ದರೂ ಅದು ಕಳ್ತನ ಅಂತಲೇ ಕರೆಸ್ಕೊಳ್ಳುತ್ತೆ. ವಸ್ತು ದೊಡ್ಡದು ಚಿಕ್ಕದು ಅನ್ನೋದು ಮುಖ್ಯ ಆಗಲ್ಲ, ಅದು ಕದ್ದರೆ ಕಳ್ಳ ಅಂತಲೇ ಕರೆಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಹೇಳೋದು, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ. ಹಾಗಾಗಿ ಕಳ್ತನ ನಾನು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀನಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀನಿ ಅನ್ನೋದು ಮುಖ್ಯ ಆಗಲ್ಲ, ಕಳ್ತನ ಕಳ್ತನವೇ ಆಗುತ್ತೆ. ಈ ಗಾದೆಯ ಬಗ್ಗೆ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಅಲ್ಲಿ ತನಕ, ನಮಸ್ಕಾರ.
14: ಅಡಿಕೆ ಕದ್ದರು ಕಳ್ಳ, ಆನೆ ಕದ್ದರು ಕಳ್ಳ ಎಂಬ ಗಾದೆ ಮಾತನ್ನ ಅದಕ್ಕೆ ಪೂರಕವಾದಂತಹ ಒಂದು ಕತೆಯ ಮೂಲಕ ವಿವರಿಸಿದಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳು.
15: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
16: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
15: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
17: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
18: ಗಂಗೋತ್ರಿ ಕಾಲೇಜ್.
16: ಅಲ್ಲಿ ಸ್ಪೆಷಲ್ ಏನಿದೆ?
6: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
16: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
6: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
17: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
17: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
18: ಅಜ್ಜಿ ಅಜ್ಜಿ ನಮ್ಮಜ್ಜಿ ಮುದ್ದು ಮುದ್ದು ಪೊನ್ನಜ್ಜಿ ಬೇಗ ಕಥೆಯನ್ನು ಅಡುಗಲಜ್ಜಿ.
19: ಏ ಯಾರು ಅಡುಗುಲಜ್ಜಿ? ಒಂದ್ ತಿಳ್ಕೊಳ್ಳಿ, ಅಡುಗುಲಜ್ಜಿ ಹತ್ರನೇ ಕತೆಗಳ ಗುಡಾಣ ಇರೋದು, ಗೊತ್ತಾ?
18: ಗೊತ್ತು.
20: ಅದಕ್ಕೇನ ಅಡುಗುಲಜ್ಜಿ ಅಂತ ಹೇಳ್ತಾ ಇರೋದು.
21: ನಿನ್ನ ಹೊಗಳ್ತಾ ಇರೋದ.
19: ಹಾಗಾ? ಹಾಗಾದ್ರೆ ನಿಮ್ಗೆಲ್ಲ ಕ್ಷಮೆ ಉಂಟು. ಸರಿ ಸರಿ ನೋಡಿ, ಇವತ್ ನಾನು ಒಬ್ಬ ಅಡುಗುಲಜ್ಜಿ ಕತೆನೇ ಹೇಳ್ತೀನಿ. ಹ್ಞೂ, ಚೆನ್ನಾಗಿದೆ, ನೀವೆಲ್ಲ ಕೇಳಲೇಬೇಕು. ಒಂದೂರಿನಲ್ಲಿ ಒಂದು ಅಡುಗುಲಜ್ಜಿ ಇತ್ತು. ಅದೊಂದು ಅನಾಥ ಅಜ್ಜಿ ಪಾಪ.

0: ಗೊಂಚಲು ಗೊಂಚಲಾಗಿ ತುಕ್ತಾ ಇದ್ವು. ಬಾಯಿ ಚಪ್ಪಲ ಯಾರಜ್ಜನ ಮನೆಯದು ಹೇಳಿ? ಅಜ್ಜಿಗೆ ಹಣ್ಣಾದ ರಸಪೂರಿ ಮಾವಿನ ಹಣ್ಣು ಕಂಡಾಗ ಬಾಯಲ್ಲಿ ನೀರೂರುತ್ತೆ. ಯಾರಾದರೂ ಇದ್ರೆ ಒಂದೆರಡು ಹಣ್ಣುಗಳನ್ನು ಕೀಳಿಸ್ಬೋದಿತ್ತು ಅಂತ ಅಜ್ಜಿ ಅತ್ತಿತ್ತ ನೋಡ್ತಾಳೆ. ಯಾರೂ ಕಾಣಲಿಲ್ಲ ಅವಳಿಗೆ. ತಾನೇ ಕೀಳೋಣ ಅಂತಂದರೆ ಹಣ್ಣುಗಳು ಬಹಳ ಎತ್ತರದಲ್ಲಿದ್ವು. ಹೋಗಲಿ ಬಿಟ್ಬಿಡೋಣ ಅಂದರೆ ನಾಲ್ಗೆ ಚಪ್ಪಲ ಬಿಡಲಿಲ್ಲ. ಆಗ ಅವಳು ಆಚೆ ಈಚೆ ನೋಡಿ ಕಲ್ಲೊಂದನ್ನು ಕೈಗೆ ತಗೊಂಡು ಹಣ್ಣಿಗೆ ಗುರಿ ಇಟ್ಟು ಬೀಸ್ತಾಳೆ. ಮೊದಲೇ ಮುದುಕಿ ಬೀಸಿ ಒಗೆದಾಗ ಅವಳ ಕೈ ನಡುಗಿಬಿಡುತ್ತೆ. ಗುರಿ ದಿಕ್ಕು ತಪ್ಪಿ ಆಗ ತಾನೇ ಕುದುರೆ ಮೇಲೆ ಸವಾರಿ ಮಾಡ್ತಾ ಬರ್ತಾ ಇದ್ದ ರಾಜಕುಮಾರನೊಬ್ಬನ ಹಣೆಗೆ ಬಡಿಯುತ್ತೆ. ಚುಪ್ಪಾದ ಕಲ್ಲು ಹಣೆಗೆ ಹೊಡೆದು ರಕ್ತ ಸುರಿಯೋಕೆ ಆರಂಭ ಆಯಿತು. ರಾಜಕುಮಾರ ನೋವಿನಿಂದ ಜೋರಾಗಿ ನರಳ್ತಾನೆ. ಅವನ ಹಿಂದೆ ಇದ್ದ ರಾಜಭಟ್ರು ಓಡೋಡಿ ಬಂದರು. ನೋಡ್ತಾರೆ, ರಾಜಕುಮಾರನ ಪೋಷಾಕು ರಕ್ತ ಸಿಕ್ತವಾಗಿತ್ತು. ನೋವಿನಿಂದ ರಾಜಕುಮಾರ ಚೀರ್ತಾ ಇದ್ದ. ಗಾಬರಿಯಾದ ಅವರು ಅಜ್ಜಿಯನ್ನು ಅಲ್ಲೇ ಬಿಟ್ಟು ಕೂಡಲೇ ರಾಜಕುಮಾರನನ್ನು ಅರಮನೆಗೆ ತರ್ತಾರೆ. ರಾಜವೈದ್ಯರು ಆತನಿಗೆ ಚಿಕಿತ್ಸೆಯನ್ನು ನೀಡಿದರು. ಇದನ್ನೆಲ್ಲ ನೋಡಿದ ರಾಜನಿಗೆ ಮಹಾಕೋಪ ಬಂತು. ತನ್ನ ಮುದ್ದಿನ ಒಬ್ಬನೇ ಕುವರ ನೋವಿನಿಂದ ನರಳ್ತಾ ಇದ್ದಾನೆ. ಆತ ಕೋಪಾವಿಷ್ಟನಾಗಿ, ಯಾರು ರಾಜಕುಮಾರನಿಗೆ ಈ ದುರ್ದಶೆ ತಂದವರು? ಇದು ಹೇಗಾಯಿತು ಅಂತ ಗುಡುಕ್ತಾನೆ. ಭಟರು ನಡುಕ್ತಾ, ಪ್ರಭು, ಅಜ್ಜಿಯೊಬ್ಬಳ ಕಲ್ಲೇಟಿನಿಂದ ಹೀಗಾಯಿತು ಅಂತ ಭಯಭೀತರಾಗಿ ಹೇಳ್ತಾರೆ. ಹೌದೇ, ಈಗಲೇ ಹೋಗಿ ಆ ಅಜ್ಜಿ ಎಲ್ಲಿದ್ದರೂ ಎಳೆದು ತನ್ನಿ ಅಂತ ರಾಜಾಜ್ಞೆ ಹೊರಡಿಸಿದ ರಾಜ. ಭಟರು ಅಜ್ಜಿಯನ್ನು ಹುಡುಕೋಕೆ ಓಡಿದ್ರು, ಊರೆಲ್ಲ ಜಾಲಾಡಿದ್ರು. ರಾಜನ ಆಜ್ಞೆ ಎಂದ ಮೇಲೆ ಹುಡುಕದೆ ಇರೋಕ್ಕಾಗತ್ತೆಯೇ? ಅಡುಗೂಲಜ್ಜಿ ಕೊನೆಗೂ ಅವ್ರ ಕೈಗೆ ಸಿಕ್ಕಿಬೀಳ್ತಾಳೆ. ನಡಿ ನಡಿ ಅಜ್ಜಿ ಅಂತ ದಬಾಯಿಸ್ತಾ ರಾಜಭಟರು ಅವಳನ್ನು ರಾಜನ ಮುಂದೆ ತಂದು ನಿಲ್ಲಿಸ್ತಾರೆ.
1: ಪಾಪ ಅಜ್ಜಿ, ಭಟರ ಕೈಯಲ್ಲಿ ಸಿಕ್ಕಿ ಬಿದ್ಲಲ್ಲ.
2: ಅವಳು ಕಲ್ಲನ್ನ ಬೇಕು ಅಂತ ಎಸ್ತಿದ್ದಲ್ಲ ಅಲ್ವಾ?
0: ಹೌದು, ರಾಜ ಏನ್ ಹೇಳ್ತಾನೋ ನೋಡೋಣ. ರಾಜ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾನೆ ಆ ಅಡುಗುಲಜ್ಜಿ ಮೇಲೆ. ಆದರೆ ಅವಳ ಉತ್ತರ ಕೇಳೋ ವ್ಯವಧಾನ ಮಾತ್ರ ಅವನಿಗೆ ಇರಲಿಲ್ಲ. ತಲೆಯಲ್ಲಿ ತನ್ನ ಮಗ ರಾಜಕುಮಾರನಿಗೆ ಕಲ್ಲೇಟಿನಿಂದ ಗಾಸಿ ಮಾಡಿದವಳು ಈ ಅಜ್ಜಿ ಅನ್ನೋ ವಿಷಯ ಮಾತ್ರ ಗಿರಿಗಿರಾ ಅಂತ ತಿರುಗ್ತಿತ್ತು. ಧ್ವನಿ ಏರಿಸಿ ಪ್ರಶ್ನೆ ಮಾಡ್ತಾ ಇದ್ದ ರಾಜನಿಗೆ ಅಡುಗುಲಜ್ಜಿ ಶಾಂತವಾಗಿ ಉತ್ತರಿಸ್ತಾ ಇದ್ಲು. ನೀನೇ ಏನು ರಾಜಕುಮಾರನನ್ನು ಕಲ್ಲು ಬೀಸಿ ಗಾಯಗೊಳಿಸಿದವಳು ಅಂತ ಕೊತ ಕೊತ ಕುದೀತಾ ರಾಜ ಕೇಳ್ತಾನೆ. ಅಜ್ಜಿ ತಣ್ಣಗೆ ಹೇಳ್ತಾಳೆ, ಹೌದು ಹೌದು ಮಹಾಪ್ರಭು, ನಾನೇ ಕಲ್ಲೆಸ್ತಿದ್ದು. ಅವಳ ಒಂದೊಂದು ಉತ್ತರಕ್ಕೂ ಅರಸನ ಕೋಪ ಏರ್ತಾ ಇತ್ತು. ಅವಳು, ಮಹಾರಾಜ, ನಾನು ರಾಜಕುಮಾರನನ್ನು ಗಾಸಿಗೊಳಿಸೋಕೆ ಕಲ್ಲನ್ನು ಎಸಿಲಿಲ್ಲ, ಮಾವಿನ ಹಣ್ಣನ್ನು ಉದುರಿಸೋಕೆ ಎಸ್ತೆ. ಗುರಿ ತಪ್ಪಿ ಕಲ್ಲೇಟು ರಾಜಕುಮಾರನಿಗೆ ತಗಲ್ತು. ಹೌದು, ಇದು ಪ್ರಮಾದವೇ, ಆದರೆ ನಾನು ಬೇಕಂತ ಹೀಗೆ ಮಾಡಲಿಲ್ಲ ಅಂತ ಹೇಳ್ತಾಳೆ. ರಾಜ ಅಜ್ಜಿಯ ಮಾತನ್ನು ಸಹನೆಯಿಂದ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅರಸನ ಮಗನನ್ನೇ ಗಾಯಗೊಳಿಸುವ ದುಸ್ಸಾಹ ಮಾಡಿದ್ಯಾ ನೀನು? ನಿನಗೆ ನಾನು ಮರಣದಂಡನೆ ವಿಧಿಸ್ತೇನೆ ಅಂತ ಕಟ್ಟಪ್ಪಣೆ ಹೊರಡಿಸ್ತಾನೆ. ಅಡುಗುಲಜ್ಜಿ ಹೇಳಿ ಕೇಳಿ ಅನಾಥೆ. ತನ್ನವರು ಅನ್ನೋರು ಯಾರೂ ಇಲ್ಲದ ಮುದಿ ಜೀವ ಅದು. ಹಾಗಾಗಿ ಅಜ್ಜಿಯ ಪರವಾಗಿ ಮಾತನಾಡುವವರು ಅಲ್ಲಿ ಯಾರೂ ಇರಲಿಲ್ಲ. ಅಜ್ಜಿ ಮೆಲ್ಲಗೆ ಹೇಳುತ್ತೆ, ಮಹಾಪ್ರಭು, ನಾನು ಮರಣದಂಡನೆಯನ್ನು ಸ್ವೀಕರಿಸ್ತೇನೆ, ಆದರೆ ನನ್ನದೊಂದು ಮಾತನ್ನು ಹೇಳೋಕ್ಕೆ ಅವಕಾಶವಿದೆಯೇ ಅಂತ ವಿನಂತಿಸ್ತಾಳೆ. ರಾಜ ಸಿಟ್ಟಿನಲ್ಲೇ, ಅದೇನು ಹೇಳ್ತೀಯೋ ಹೇಳು ಅಂತಂದ. ಅದಕ್ಕಜ್ಜಿ, ಮಹಾರಾಜ, ನಾನು ಮಾವಿನ ಮರದ ತುಂಬೆಲ್ಲ ಜೋತಾಡ್ತಾ ಇದ್ದ ರಸಪೂರಿ ಮಾವಿನ ಹಣ್ಣನ್ನು ತಿನ್ನೋಕ್ಕೆ ಬಯಸ್ದೆ. ಅದಕ್ಕಾಗಿ ಒಂದು ಕಲ್ಲನ್ನು ಎಸೆದೆ. ಆದರೆ ಮುದುಕಿ ನಾನು. ನಾನು ಎಸೆದ ಕಲ್ಲಿನ ಆಯತ್ತಪ್ಪಿ ನಿಮ್ಮ ಮಗನ ಹಣೆಗೆ ಬಡಿಯಿತು. ಒಂದೊಮ್ಮೆ ನಾನು ಎಸೆದ ಕಲ್ಲು ಸರಿಯಾದ ಗುರಿ ತಲುಪಿ ಆ ಮಾವಿನ ಹಣ್ಣಿಗೆ ತಗಲಿದ್ರೆ ಆ ಹಣ್ಣು ತನಗಾದ ನೋವನ್ನು ಕಡೆಗಣಿಸಿ ಸಿಹಿಯಾದ ಹಣ್ಣನ್ನೇ ನನಗೆ ಅರ್ಪಿಸಿಬಿಡ್ತಾ ಇತ್ತು. ತಾನು ನೋ

0: ಗುಂಡು ಕೆಳಗೆ ಬಿದ್ದು ನನಗೆ ಸ್ವಾದಿಷ್ಟ ರಸಭರಿತ ಸಿಹಿ ಹಣ್ಣಿನ ರುಚಿಯನ್ನು ನೀಡ್ತಾ ಇತ್ತು. ಆದರೆ ದುರದೃಷ್ಟವಶಾತ್ ಆ ಕಲ್ಲು ತಪ್ಪಿ ರಾಜನ ಮಗನಿಗೆ ತಾಗಿ ನನಗೆ ಮರಣದಂಡನೆಯನ್ನೇ ನೀಡ್ತಾ ಇದೆ. ಇದೇ ವೃಕ್ಷಕ್ಕೂ ಮನುಷ್ಯರಿಗೂ ಇರುವ ವ್ಯತ್ಯಾಸ ಅಂತ ನಿಮಗೆ ಹೇಳಲಿಕ್ಕೆ ಬಯಸಿದೆ ಮಹಾರಾಜ ಅಂತಂದ್ಲು. ಅಡುಗೂಲಜ್ಜಿಯ ಮಾತು ಕೇಳಿ ಮಹಾರಾಜನಿಗೆ ಕಪಾಳ ಮೋಕ್ಷ ಆದಾಗಾಯಿತು. ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಜ್ಞಾನೋದಯವಾಗುತ್ತೆ. ಅಚಾತುರ್ಯದಿಂದಾದ ಕಾರ್ಯಕ್ಕೆ ಯಾರೂ ಹೊಣೆಗಾರರಲ್ಲ, ಅದಕ್ಕೆ ಶಿಕ್ಷೆ ನೀಡುವುದು ತಪ್ಪು ಅಂತ ರಾಜ ಅರ್ಥೈಸಿಕೊಂಡು ಅಡುಗೂಲಜ್ಜಿಯ ಕ್ಷಮೆ ಕೇಳಿ ಆಕೆಯನ್ನು ಮರಣದಂಡನೆಯಿಂದ ಮುಕ್ತಿಗೊಳಿಸ್ತಾನೆ. ಆಕೆಗೆ ಧನ ಕನಕದ ಉಡುಗೊರೆಯನ್ನು ನೀಡಿ ಕಳುಹಿಸಿ ಕೊಡ್ತಾನೆ.
1: ಅಜ್ಜಿ ಏನೋ ಒಂದು ಉಪಾಯ ಹುಡಿ ಅಪಾಯ ತಪ್ಪಿಸ್ಕೊಂಡ್ಲು.
2: ಅಡ್ಗೊಲ್ಲಜ್ಜಿಗಳೆಲ್ಲ ತುಂಬಾ ಜಾನರು ಚತುರ್ಮತಿಗಳಾಗಿರ್ತಾರೆ ಅಲ್ವಾ ಪೊನ್ನಜ್ಜಿ?
1: ಅದಕ್ಕೇನೇನ ಅಡ್ಗೊಲಜ್ಜಿ ಅಂತ ಹೇಳ್ತಾರದು.
0: ಹಾ ಹಾ, ಗೊತ್ತಾಯ್ತು ಗೊತ್ತಾಯ್ತು. ಅದಿರ್ಲಿ, ಕತೆ ಏನ್ ಹೇಳುತ್ತೆ ನೋಡೋಣ.
3: ನ್ಯಾಯವು ಯಾವಾಗ್ಲೂ ನಿಷ್ಪಕ್ಷಪಾತವಾಗಿರ್ಬೇಕು ಅಲ್ವಾ?
0: ಹೌದು ಹೌದು.
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
5: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾ ಇರ್ಕಂಡ್ರೆ ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
6: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
7: ಹಾಯ್, ಐ ಆಮ್ ಎ ಡಾಕ್ಟರ್. ಐ ಹ್ಯಾವ್ ಸೀನ್ ಮೆನಿ ಕಾಲೇಜಸ್, ಬಟ್ ಫಾರ್ ದ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಯುವರ್ ಚಿಲ್ಡ್ರನ್, ದೇರ್ ಇಸ್ ನೋ ಬೆಟರ್ ಕಾಲೇಜ್ ಲೈಕ್ ಶ್ರೀ ಆದಿಚುಂಚನಗಿರಿ PU ಕಾಲೇಜ್, ಶಿವಮೊಗ್ಗ.
8: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
10: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
11: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
12: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
11: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
12: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
13: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
14: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ May 27 ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ ಶ್ರೀ ಲಕ್ಷ್ಮಿ ಗ್ರೂಪ್ಸ್, HDFC ಬ್ಯಾಂಕ್, ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, L&T ಫೈನಾನ್ಸ್, ರೇಸ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಸಂಸ್ಥೆಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. SSLC, PUC, ITI, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪೂರೈಸಿದ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2nd Cross, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಅಥವಾ 9108235132 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ May 24 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವಿದ್ಯುತ್ ಕಂಬ ತೆರವುಗೊಳಿಸುವ ಕಾಮಗಾರಿ ಇರುವುದರಿಂದ ದುರ್ಗಿಗುಡಿ ರಸ್ತೆ, ಪಾರ್ಕ್ ಬಡಾವಣೆ, ಸೀತಾರಾಮ ಕಲ್ಯಾಣ ಮಂದಿರ, ಅಡ್ಡ ರಸ್ತೆ, ರಾಘವೇಂದ್ರ ಸ್ವಾಮಿ ಮಠ ರಸ್ತೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶನಿ ಮಹಾತ್ಮ ದೇವಸ್ಥಾನ ರಸ್ತೆ ಮತ್ತು ವಿದ್ಯುತ್ ಪರಿವೀಕ್ಷಕರ ಕಚೇರಿ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನ ಮೆಟ್ರಿಕ್ ಪೂರ್ವ ಬಾಲಕರ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 3A, 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿಯನ್ನು https://shp.karnataka.gov.in/bcwd ಮೂಲಕ June 8 ಸಲ್ಲಿಸುವುದು. ಅರ್ಜಿಯನ್ನು ಸಲ್ಲಿಸಲು ಪ್ರವರ್ಗ 1 ಎಸ್ಸಿ ಮತ್ತು ಎಸ್ಟಿ ಸೇರಿದ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು ₹2.5 ಲಕ್ಷಕ್ಕಿಂತ ಮೀರಿರಬಾರದು. ಪ್ರವರ್ಗ 2A, 2B, 3A, 3B ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು ₹1 ಲಕ್ಷ ಮೀರಬಾರದು. ತಾಲೂಕುವಾರು ವಿದ್ಯಾರ್ಥಿ ನಿಲಯದ ವಿವರ ಹಾಗೂ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರಿ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ ವಿಳಾಸ https://bcwd.karnataka.gov.in ಅನ್ನು ಸಂಪರ್ಕಿಸುವುದು. ಅರ್ಜಿ ಸಲ್ಲಿಸಲು ಜಿಲ್ಲಾ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ 8050770004 ಈ ನಂಬರಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ಅಡುಗೆ ಮನೆ ಉಪಕರಣ ಬಳಕೆದಾರರಿಗೆ ಸಂತಸದ ಸುದ್ದಿ ದೊರಕಿದ್ದು, ಸಪ್ತಗಿರಿ ಎಂಟರ್ಪ್ರೈಸಸ್ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಶೋರೂಮ್ ವತಿಯಿಂದ ಭರ್ಜರಿ ಬಂಪರ್ ಎಕ್ಸ್ಚೇಂಜ್ ಆಫರ್ ಆಯೋಜಿಸಲಾಗಿದೆ. ಈ ವಿಶೇಷ ಆಫರ್ ಅಡಿಯಲ್ಲಿ ಗ್ರಾಹಕರು ತಮ್ಮ ಮನೆಯಲ್ಲಿ ಬಳಕೆಯಾಗಿರುವ ಯಾವುದೇ ಕಂಪನಿಯ ಹಳೆಯ ಕುಕ್ಕರ್, ತವಾ, ಕಡಾಯಿ, ಗ್ಯಾಸ್ ಸ್ಟೌವ್, ಮಿಕ್ಸರ್ ಗ್ರೈಂಡರ್ ಸೇರಿದಂತೆ ವಿವಿಧ ಅಡುಗೆ ಮನೆ ಉಪಕರಣಗಳನ್ನು ತಂದು ನೀಡಿ ಅತ್ಯಾಧುನಿಕ ಪ್ರೆಸ್ಟೀಜ್ ಉತ್ಪನ್ನಗಳೊಂದಿಗೆ ವಿನಿಮಯ ಮಾಡಿಕೊಳ್ಳಬಹುದಾಗಿದೆ. ಇದರ ಜೊತೆಗೆ ಗ್ರಾಹಕರಿಗೆ ವಿಶೇಷ ರಿಯಾಯಿತಿಗಳು ಹಾಗೂ ಆಕರ್ಷಕ ಎಕ್ಸ್ಕ್ಲೂಸಿವ್ ಆಫರ್ಗಳನ್ನು ನೀಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ನಗರದ ಕುವೆಂಪು ರಸ್ತೆ ಶಿವಮೂರ್ತಿ ಸರ್ಕಲ್ನಲ್ಲಿ ಒಂದು ಶಾಖೆ ಹಾಗೂ ವಿನೋಬನಗರ ಪೊಲೀಸ್ ಚೌಕಿ ಸಮೀಪದಲ್ಲಿ ಮತ್ತೊಂದು ಶಾಖೆಯಲ್ಲಿ ಈ ಆಫರ್ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕುವೆಂಪು ರಸ್ತೆ ಶಾಖೆಯ 0818235655 ಹಾಗೂ ವಿನೋಬನಗರ ಶಾಖೆಯ 0818247651 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. 1996 ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳ ನಾಟಕಗಳಿಂದ ಆರಂಭವಾದ ಹೊಂಗಿರಣ ತಂಡವು ಜಿಲ್ಲೆಯ ಹೆಮ್ಮೆಯ ಮತ್ತು ರಾಜ್ಯದ ಕ್ರಿಯಾಶೀಲ ರಂಗ ತಂಡವಾಗಿದ್ದು ಈಗ 30ನೇ ವರ್ಷಕ್ಕೆ ಕಾಲಿಟ್ಟಿದೆ. ಡಾಕ್ಟರ್ ಸಾಸ್ವೇಹಳ್ಳಿ ಸತೀಶ್ ಅವರಿಂದ ಶಾಲಾ ಮಕ್ಕಳ ನಾಟಕಗಳಿಗಾಗಿ ಆರಂಭವಾದ ತಂಡವು ಈಗ ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿದೆ. 100ಕ್ಕೂ ಹೆಚ್ಚು ನಾಟಕಗಳನ್ನು ಕನ್ನಡ ರಂಗಭೂಮಿಗೆ ನೀಡಿದೆ. 30 ವರ್ಷಗಳ ರಂಗ ನಿರಂತರತೆಯ ಕ್ರಿಯಾಶೀಲತೆಯು ಮುಂದುವರೆದ ಭಾಗವಾಗಿ ಪೆನ್ ನಾಟಕವು ಸಿದ್ಧಗೊಂಡಿದ್ದು ರಾಜ್ಯದ ಹಲವು ಕಡೆಗಳಲ್ಲಿ ಪ್ರದರ್ಶನ ಕಾಣಲಿದೆ. ಶಿವಮೊಗ್ಗದಲ್ಲಿ ನಡೆದ ಮೊದಲ ಪ್ರದರ್ಶನ ಪ್ರೇಕ್ಷಕರ ಅಪಾರ ಮನ್ನಣೆ ಪಡೆದಿದೆ. 2ನೇ ಪ್ರದರ್ಶನವು ದಿನಾಂಕ 24/6/2026 ಭಾನುವಾರ ಶಿವಮೊಗ್ಗದ ಸುವರ್ಣ ಸಾಂಸ್ಕೃತಿಕ ಭವನ ರಂಗಾಯಣದಲ್ಲಿ 7 ಗಂಟೆಗೆ ನಡೆಯಲಿದೆ. ಸಭಾ ಕಾರ್ಯಕ್ರಮ ಇಲ್ಲದೆ ನೇರವಾಗಿ ನಾಟಕ ಪ್ರದರ್ಶನ ನಡೆಯಲಿದ್ದು, ಈ ಪ್ರದರ್ಶನಕ್ಕೆ 100 ರೂಪಾಯಿ ಪ್ರೋತ್ಸಾಹ ದರವನ್ನು ನಿಗದಿಪಡಿಸಲಾಗಿದೆ. ತಂಡದ ಪ್ರತಿಭಾವಂತ ನಾಟಕರಾದ ಕಾಮಿಡಿ ಕಿಲಾಡಿ ಸೀಸನ್ 3 ಫೈನಲಿಸ್ಟ್ ಆಗಿ ಗೆಟಪ್ ಚಂದ್ರು ಎಂದೇ ಹೆಸರಾಗಿ ನಾಡಿನ ಪ್ರೇಕ್ಷಕರ ಮನಗೆದ್ದ ಶ್ರೀ ಚಂದ್ರಶೇಖರ ಹಿರೇಗೋಣಿಗೆರೆ ಹಾಗೂ ಜೀ ಕನ್ನಡದ ಲಕ್ಷ್ಮೀ ನಿವಾಸ ಧಾರಾವಾಹಿಯ ವೆಂಕಿಯ ಪಾತ್ರದಲ್ಲಿ ನಾಡಿನ ಪ್ರೇಕ್ಷಕರ ಮನೆ ಮಾತಾಗಿರುವ ಶ್ರೀ ಚಂದ್ರಶೇಖರ ಶಾಸ್ತ್ರಿ ಅಭಿನಯಿಸಿದ್ದಾರೆ. ಈ ನಾಟಕವನ್ನು ಹೊಸ ತಲೆಮಾರಿನ ಬರಹಗಾರರಾಗಿ ತಮ್ಮ ವಿನೂತನ ಬರಹದ ಶೈಲಿಯಿಂದ ಓದುಗರ ಗಮನ ಸೆಳೆದಿರುವ ಶ್ರೀ ಶಿವಕುಮಾರ ಮಾವಲಿ ಅವರು ರಚಿಸಿದ್ದು, ಕನ್ನಡ ರಂಗಭೂಮಿಯ ಹೆಸರಾಂತ ರಂಗ ನಿರ್ದೇಶಕರಾದ ಶ್ರೀಪಾದ್ ಭಟ್ ವಿನ್ಯಾಸಗೊಳಿಸಿ ನಿರ್ದೇಶಿಸಿದ್ದಾರೆ. ಶ್ರೀ ಹರಿಗೆ ಗೋಪಾಲ ಸ್ವಾಮಿ ಅವರ ಬೆಳಕಿನ ನಿರ್ವಹಣೆ ಇದ್ದು, ಕುಮಾರಿ ಸನ್ನಿಧಿ ಟಿಎನ್ ಸಂಗೀತ ನಿರ್ವಹಣೆ ಮಾಡಲಿದ್ದಾರೆ. ರಂಗದ ಮೇಲೆ ಮಾನಸ ಸಂತೋಷ್ ಹಾಗೂ ವರುಣ್ ಸಿಂಗ್ ಅಭಿನಯಿಸಲಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ತಾಯಿ ಸಂತೋಷ ಕುಟುಂಬದ ಆಧಾರ ಶಿಲೆ. ತಾಯಿ ಎಂಬುವುದು ಅಮೃತಕ್ಕಿಂತ ಶ್ರೇಷ್ಠ. ತಾಯಿಯ ಪ್ರೀತಿ ಎಲ್ಲರಿಗೂ ಸಿಗಲಿ ಎಂದು ರಾಜಯೋಗಿನಿ ಪ್ರಜಾಪಿತ ಬ್ರಹ್ಮಕುಮಾರಿ ಸ್ವಾತಿ ಅಕ್ಕನವರು ಹೇಳಿದರು. ನವಲೆ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಾಯಂದಿರ ದಿನಾಚರಣೆಯ ಅಂಗವಾಗಿ ಹಿರಿಯ ಮಾತೆಯರಿಗೆ ಹಮ್ಮಿಕೊಳ್ಳಲಾದ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತಾಯಿ ಎಂಬ ಶಬ್ದ ನಮ್ಮ ಜೀವನದ ಅತಿ ದೊಡ್ಡ ಶಕ್ತಿ. ತಾಯಿಯ ಪ್ರೀತಿ ಮತ್ತು ಆಶೀರ್ವಾದ ಪ್ರಪಂಚದ ಯಾವ ಸಿರಿ ಸಂಪತ್ತಿಗೂ ಸರಿಸಮಾನವಾಗಿರುವುದಿಲ್ಲ. ತಾಯಿಯನ್ನು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದ ಅವರು, ಅಮ್ಮನ ಪದದಲ್ಲಿ ದೈವತ್ವವಿದೆ. ಅವಳು ನಮ್ಮ ಬಾಳಿನ ದಾರಿದೀಪ. ಅವಳ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಬದುಕಿನಲ್ಲಿ ಬರುವ ಕಷ್ಟಗಳನ್ನು ತಾನು ತನ್ನ ಮಡಿಲಿಗೆ ಹಾಕಿಕೊಂಡು ಮಕ್ಕಳಿಗೆ ಸುಂದರವಾದ ಬದುಕನ್ನು ರೂಪಿಸುವಲ್ಲಿ ತಾಯಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾಳೆ ಎಂದರು. ಇದೇ ಸಂದರ್ಭದಲ್ಲಿ 93 ವಸಂತಗಳನ್ನ ಕಳೆದ ಮಾತೆ ಲಲಿತಮ್ಮ ಹಾಗೂ 77 ವಸಂತಗಳನ್ನ ಕಳೆದ ಮಾತೆ ವಿನೋದಮ್ಮನವರಿಗೆ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಘದ ಉಪಾಧ್ಯಕ್ಷ ಜಿ ವಿಜಯ್ಕುಮಾರ್, ಸಂಸ್ಥೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳು ಯೋಗ, ಆಧ್ಯಾತ್ಮಿಕ, ನೀತಿಶಾಸ್ತ್ರ, ಪ್ರಾಯೋಗಿಕ ಮನೋವಿಜ್ಞಾನ, ತತ್ವಶಾಸ್ತ್ರ, ವಿಶ್ವ ಇತಿಹಾಸ ಮತ್ತು ಸಂಸ್ಕೃತಿಯ ಸಾರಾಂಶ, ಸಮಾಜಶಾಸ್ತ್ರ ಮತ್ತು ಹಲವಾರು ಇತರ ವಿಷಯಗಳ ಮಿಶ್ರಣ ಎಂದರು. ಈ ಸಂದರ್ಭದಲ್ಲಿ ನಾಗು ಅಕ್ಕನವರು, ಸ್ವಾತಿ ಅಕ್ಕನವರು, ಬಿಂದು ವಿಜಯ್ಕುಮಾರ್ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸದಸ್ಯರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕಾರ್ಮಿಕ ಇಲಾಖೆಯಿಂದ ಶಿವಮೊಗ್ಗ ನಗರದ ಗೋಪಿ ಸರ್ಕಲ್, ದುರ್ಗಿಗುಡಿ ಪ್ರದೇಶದಲ್ಲಿರುವ ಗ್ಯಾರೇಜ್ ಹಾಗೂ ಅಂಗಡಿ ಸಂಸ್ಥೆಗಳಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ಕಾಯ್ದೆಯಡಿ ಕಾರ್ಮಿಕ ನಿರೀಕ್ಷಕರು 2ನೇ ವೃತ್ತ ಶಿವಮೊಗ್ಗ. ಜಿಲ್ಲಾ ಬಾಲಕಾರ್ಮಿಕರ ಯೋಜನಾ ಸೊಸೈಟಿಯ ಯೋಜನಾ ನಿರ್ದೇಶಕರು ಇವರ ನೇತೃತ್ವದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಹಾಗೂ ಚೈಲ್ಡ್ ಲೈನ್ ಶಿವಮೊಗ್ಗ ತಂಡದೊಂದಿಗೆ ಅನಿರೀಕ್ಷಿತ ತಪಾಸಣೆಯನ್ನು ನಡೆಸಲಾಯಿತು. ಮುಂದುವರೆದು ಸ್ಪೀಕರ್ಸ್ ಕರಪತ್ರ ಹಂಚುವ ಮೂಲಕ ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳದಂತೆ ಮಾಹಿತಿಯನ್ನು ನೀಡಲಾಯಿತು. ಮುಂದಿನ ವಿವರ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಾರ್ತಿಕ್ ಕೆ ರೇವಣ್ಕರ್ಗೆ ಮರು ಮೌಲ್ಯಮಾಪನದಲ್ಲಿ 625ಕ್ಕೆ 622 ಅಂಕ ಲಭಿಸಿದ್ದು ಶೇಕಡ 99.36 ಫಲಿತಾಂಶದೊಂದಿಗೆ ಉತ್ತೀರ್ಣರಾಗಿದ್ದು, ಈ ಪ್ರತಿಭಾನ್ವಿತ ಬೆಂಗಳೂರಿನ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಹಾಗೂ ದೈವಜ್ಞ ಬ್ರಾಹ್ಮಣ ಸಮಾಜದ ಶ್ರೀಮತಿ ಪದ್ಮಿನಿ ಮತ್ತು ಕಿರಣ್ ಎಂ ರೇವಣ್ಕರ್ ದಂಪತಿಗಳ ಸುಪುತ್ರ. ಶ್ರೀ ಕ್ಷೇತ್ರ ಚಿಗಳ್ಳಿಯ ಶ್ರೀ ದೀಪನಾಥೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೆ ಶೇಷಾದ್ರಿ ಮತ್ತು ಕಾರ್ಯದರ್ಶಿ ಕೆ ಚಂದ್ರಮೋಹನ್ ಅವರು ಈ ಪ್ರತಿಭಾನ್ವಿತನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಓ, ಯಾವ್ದೋ ಮೆಸೇಜ್ ಬಂತು.
4: ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ?
5: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
3: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
2: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
3: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
2: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
4: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ, ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
8: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
9: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
8: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
11: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ, ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳು

0: ಇಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಸೊ ಎಲ್ರು ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಪರಿಸರ ಅಂದ್ರೆ ನಿಮಗೆ ನೆನಪಾಗಬಹುದು, ನನಗಂತೂ ಪರಿಸರ ಅಂದ್ರೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು ಇವೆಲ್ಲವೂ ನೆನಪಾಗುತ್ತೆ. ಇದರೊಟ್ಟಿಗೆ ಪ್ರಾಣಿ, ಪಕ್ಷಿ, ಎಲ್ಲ ಜೀವಿಗಳು, ಹಣ್ಣು, ತರಕಾರಿ, ಹೂವು ಕೂಡ ನೆನಪಾಗುತ್ತೆ. ಬಹುಶಃ ನಿಮಗೂ ಕೂಡ ಇವೆಲ್ಲವೂ ಕೂಡ ನೆನಪಾಗುವಂತದ್ದೇ ಅಲ್ವಾ? ಹೀಗಿರುವಾಗ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಯಾರ ಬರ್ತ್ಡೇ ಸೆಲೆಬ್ರೇಷನ್ ಅರ್ಪಿತ ಅಂತ ನೀವು ಕೇಳೋದಾದ್ರೆ, ಅವರು ಒಬ್ರು ಜೀವಿ ಆಯ್ತಾ. ಇವರು ಎಲ್ರಿಗೂ ಇಷ್ಟ ಆಗುವಂತಹ ಜೀವಿ ಕೂಡ ಹೌದು, ಅವರೇನೆ ಆಮೆಗಳು. ಹೌದು, ಈ ಭೂಮಿಯ ಮೇಲೆ ಅನೇಕ ಪ್ರಭೇದದ ಜೀವಿಗಳಿವೆ. ಅವುಗಳಲ್ಲಿ ಕೆಲವೊಂದು ಅಳಿದು ಹೋಗಿವೆ. ಇನ್ನು ಈ ಜೀವ ವೈವಿಧ್ಯಗಳು ಪರಿಸರ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಲ್ಲಿ ತಮ್ಮದೇ ಆದ ಪಾತ್ರವನ್ನ ವಹಿಸುತ್ತೆ. ಅವುಗಳಲ್ಲಿ ಆಮೆಯು ಕೂಡ ಒಂದು. ಹೌದು, ಇವತ್ತು ಆಮೆಯ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಇನ್ನು ಇವತ್ತು ವಿಶ್ವ ಆಮೆಯ ದಿನ. ಮೇ 23 ವಿಶ್ವ ಆಮೆಯ ದಿನವನ್ನ ಆಚರಿಸಲಾಗುತ್ತೆ. ಹಾಗೆ ಪ್ರಪಂಚದಲ್ಲಿ ಹಲವು ಜಾತಿಯ ಆಮೆಗಳಿದ್ದು ಅವುಗಳಲ್ಲಿ ಆದಷ್ಟೂ ಅಳಿವಿನಂಚಿಗೆ ತಲುಪಿವೆ. ಹಾಗಾಗಿ ಅವುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಮೇ 23 ವಿಶ್ವ ಆಮೆ ದಿನವನ್ನ ಆಚರಿಸಲಾಗುತ್ತೆ. ನೀವು ಕೂಡ ಆಮೆ ಮತ್ತೆ ಮೊಲದ ಕಥೆಯನ್ನ ಕೇಳಿರ್ತೀರಾ ಅಲ್ವಾ? ಹೌದು, ಈ ಒಂದು ಕಥೆ ಏನಿದೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರು ಕೂಡ ಕೇಳಿರ್ತಾರೆ. ತಾಳ್ಮೆ ಅನ್ನೋ ಮಾತಿಗೆ ಯಾವ್ದಾದ್ರೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡುವಂತಹ ಕತೆ ಏನಾದ್ರೂ ಇದ್ರೆ ಬಹುಶಃ ಅದು ಆಮೆ ಮತ್ತು ಮೊಲದ ಕತೆ. ಖಂಡಿತವಾಗ್ಲೂ ತುಂಬಾ ತಾಳ್ಮೆ ಹಾಗೆ ನಿಧಾನವಾಗಿ ಚಲಿಸುವ ಆಮೆಗಳು ಭೂಮಿಯ ಮೇಲಿನ ಅತಿ ಹೆಚ್ಚು ಕಾಲ ಬದುಕುವಂತಹ ಜೀವಿಗಳಲ್ಲಿ ಒಂದಾಗಿದೆ. ಸರೀಸೃಪ ಗುಂಪಿಗೆ ಸೇರಿರುವಂತಹ ಆಮೆ ಸುಮಾರು 150 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳಿ ನಂಬಲಾಗಿದೆ. ಇನ್ನು ನಮ್ಮ ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂತಹ ಆಮೆಗಳು ಪರಿಸರ ವ್ಯವಸ್ಥೆಯನ್ನ ಸ್ಥಿರವಾಗಿಡುವಲ್ಲಿ ಬಹು ಮುಖ್ಯ ಪಾತ್ರವನ್ನ ಕೂಡ ವಹಿಸುತ್ತೆ. ಈ ಪ್ರಪಂಚದಲ್ಲಿ ಹಲವಾರು ಜಾತಿಯ ಆಮೆಗಳಿದ್ದು ಮಾನವನ ಸ್ವಾರ್ಥಕ್ಕೆ, ಅವುಗಳ ಅಸ್ತಿತ್ವಕ್ಕೆ ಕಂಟಕ ಎದುರಾಗಿದೆ. ಇನ್ನು ಈ ಒಂದು ದಿನ ಆಚರಿಸುವಂತಹ ಕಾರಣ ಏನು, ಇದರ ಇತಿಹಾಸ ಏನು ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. 2000 ಅಮೆರಿಕನ್ ಟಾರ್ಟಿಯಸ್ ರೆಸ್ಕ್ಯೂ ಎಂಬ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ರು. ಇದು ಲಾಭರಹಿತ ಸಂಸ್ಥೆಯಾಗಿದ್ದು ಇದು ಅಳಿವಿನಂಚಲಿರುವಂತಹ ಹಾಗೆ ಅಪಾಯದಲ್ಲಿರುವಂತಹ ಆಮೆಗಳನ್ನ ರಕ್ಷಿಸೋಕೆ ಅವುಗಳ ಸುರಕ್ಷಿತ ಸ್ಥಳವನ್ನ ಒದಗಿಸಿಕೊಡುವ ಉದ್ದೇಶದಿಂದ ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ವಿಜ್ಞಾನಿಗಳು ಹೇಳೋ ಪ್ರಕಾರ ಆಮೆಗಳು ಈ ಭೂಮಿಯ ಮೇಲಿರುವಂತಹ ಅತ್ಯಂತ ಹಳೆಯ ಪ್ರಾಣಿಗಳಾಗಿದೆ. ಆಮೆಗಳು ಭೂಮಿಯ ಮೇಲೆ ಸುಮಾರು 220 ಮಿಲಿಯನ್ ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಅಂದ್ರೆ ಡೈನೋಸರಸ್ ಭೂಮಿಯ ಮೇಲೆ ಬರುವುದಕ್ಕೂ ಮುಂಚೆನೆ ಇವುಗಳ ಅಸ್ತಿತ್ವವಿತ್ತು ಅಂತ ಹೇಳಲಾಗುತ್ತೆ. ಆದ್ರೆ ಇವತ್ತು ಇವುಗಳ ಅಸ್ತಿತ್ವಕ್ಕೆ ತೊಂದರೆ ಆಗಿದೆ. ಹಾಗಾಗಿ ಇವುಗಳ ರಕ್ಷಣೆಯ ಉದ್ದೇಶದಿಂದ ಈ ಸಂಸ್ಥೆ ವಿಶ್ವ ದಿನದ ಆಚರಣೆಯನ್ನ 2000 ಪ್ರಾರಂಭ ಮಾಡಿತು. ಅವತ್ತಿನಿಂದ ಪ್ರತಿ ವರ್ಷ ಈ ವಿಶೇಷ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಕೇಳುಗರೆ, ವಿಶ್ವ ಆಮೆಯ ದಿನದ ಬಗ್ಗೆ ಮತ್ತೊಂದಿಷ್ಟು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಪರಿಸರ ವ್ಯವಸ್ಥೆಯಲ್ಲಿ ಆಮೆಗಳ ಪಾತ್ರ ಎಂಥದ್ದು ಅನ್ನೋದ್ರ ಬಗ್ಗೆ ಕೂಡ ವಿವರಣೆಯನ್ನ ನೀಡ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಮೆ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಿದ್ವಿ. ಹೌದು, ಇವತ್ತು ವಿಶ್ವ ಆಮೆ ದಿನ ಕೂಡ. ಹೌದು, ನಾನು ವಿರಾಮಕ್ಕೂ ಮೊದಲು ಹೇಳ್ತಾ ಇದ್ದೆ, ಆಮೆಯಿಂದ ಪರಿಸರ ಸಮತೋಲನಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ ಅಂತ. ಖಂಡಿತ ಕೇಳುಗರೆ, ಆಮೆಗಳು ಪರಿಸರ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಲ್ಲಿ ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಪರಿಸರ ಮಾಲಿನ್ಯ, ಹವಾಮಾನ ಬದಲಾವಣೆ, ಈ ಎಲ್ಲಾ ಕಾರಣಗಳಿಂದ ಆಮೆಗಳ ಸಂತತಿ ಅಳಿವಿನಂಚಿಗೆ ತಲುಪಿದ್ದು, ಇದು ಹೀಗೆ ಮುಂದುವರೆದ್ರೆ ಮುಂದೊಂದಿನ ಆಮೆಗಳನ್ನ ಕೇವಲ ಚಿತ್ರಗಳಲ್ಲಿ ನೋಡುವ ಕಾಲ ಬಂದ್ರೂ ಆಶ್ಚರ್ಯವಿಲ್ಲ. ಹಾಗಾಗಿ ಅವುಗಳ ಸಂರಕ್ಷಣೆಯ ಉದ್ದೇಶದಿಂದ ಈ ದಿನವನ್ನ ಆಚರಣೆ ಮಾಡ್ತಾರೆ. ಇನ್ನು ಈ ದಿನ ಜನರಿಗೆ ಶಿಕ್ಷಣ ನೀಡೋದು, ಹಾಗೆ ಆಮೆಗಳ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನ ಹೆಚ್ಚು ಆಯೋಜಿಸುತ್ತಾರೆ. ಕಡಲ ತೀರಗಳನ್ನ ಸ್ವಚ್ಛಗೊಳಿಸೋದು, ಆಮೆಗಳ ಆವಾಸ ಸ್ಥಾನಗಳನ್ನ ಸ್ವಚ್ಛಗೊಳಿಸೋದು, ಈ ರೀತಿ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾರೆ. ಇನ್ನು ಪರಿಸರ ವ್ಯವಸ್ಥೆಯಲ್ಲಿ ಆಮೆಗಳ ಪಾತ್ರ ಏನು ಅಂತ ನೀವು ಮತ್ತೆ ಕೇಳ್ತಾ ಇದ್ರೆ ಅಂದ್ರೆ ಖಂಡಿತವಾಗ್ಲೂ ಉತ್ತರವನ್ನ ಹೇಳ್ತೀನಿ. ಈಗೇನಪ್ಪಾ ಅಂದ್ರೆ, ಆಮೆಗಳು ಕೆಲವೊಂದು ನೀರಿನಲ್ಲಿರುತ್ತೆ, ಇನ್ನು ಕೆಲವು ಭೂಮಿ ಮೇಲೆ ಕೂಡ ವಾಸಿಸುತ್ತೆ. ಪರಿಸರ ವ್ಯವಸ್ಥೆಯನ್ನ ಸ್ಥಿರವಾಗಿಡುವಲ್ಲಿ ಆಮೆಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಸಮುದ್ರ ಆಮೆಗಳು ಕರಾವಳಿ ಪ್ರದೇಶಗಳನ್ನ ಸ್ವಚ್ಛಗೊಳಿಸುವಲ್ಲಿ, ಇನ್ನು ಸತ್ತ ಮೀನುಗಳನ್ನ, ಕೊಳೆತ ಸಸ್ಯರಾಶಿಗಳನ್ನ ತಿನ್ನುವ ಮೂಲಕ ಸಮುದ್ರವನ್ನ ಸ್ವಚ್ಛವಾಗಿಡೋಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ಭೂಮಿ ಮೇಲೆ ವಾಸ ಮಾಡುವಂತ ಆಮೆಗಳು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸುವಂತದ್ದು. ಇನ್ನು ಸನಾತನ ಧರ್ಮದಲ್ಲೂ ವಿಶೇಷ ಸ್ಥಾನ ಪಡ್ಕೊಂಡಿದೆ ಆಮೆ. ಜೀವಶಾಸ್ತ್ರದಲ್ಲಿ ಅತಿ ವಿಶಿಷ್ಟವಾದ ಸ್ಥಾನ ಇದೆ. ಇನ್ನು ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಮೇಲಿರುವಂತ ಆಮೆಯ ಮಹತ್ವದ ಬಗ್ಗೆ ಎಲ್ರಿಗೂ ಅರಿವು ಮೂಡಿಸುವಂತಹ ದಿನ ಇದಾಗಿದೆ ಕೇಳುಗರೆ. ಇನ್ನು ಆಮೆಗಳು ವಿಶ್ವದ ಅತ್ಯಂತ ಹಳೆಯ ಸರೀಸೃಪ ಗುಂಪುಗಳಲ್ಲಿ ಒಂದಾಗಿದ್ದು, ಇದು ಹಾವುಗಳು, ಮೊಸಳೆ ಹಾಗೆ ಅಲಿಗೇಟರ್ಗಳಿಗಿಂತ ಹೆಚ್ಚು ಹಿಂದಿನ ಕಾಲದ್ದು. ಅಂದ್ರೆ ನೀವು ನಂಬಲೇಬೇಕು, ಪ್ರಪಂಚದಲ್ಲಿ 300 ರೀತಿಯ ಆಮೆಗಳಿದೆ. ಅವುಗಳಲ್ಲಿ 129 ಅಳಿವಿನಂಚಲಿವೆ, ಅಳಿವಿನಂಚಿನ ಹತ್ರ ಸಾಕ್ತಾ ಇದೆ. ಅದಕ್ಕಾಗಿ ವಿಶ್ವ ಆಮೆ ದಿನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲಾಗುತ್ತೆ. ಆಮೆಗಳು ತಮ್ಮ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ವಾಸಿಸೋಕೆ ಜೊತೆಗೆ ಬೆಳೆಯೋಕೆ ಸಹಾಯ ಮಾಡೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ದಿನ ಜನರು ನೆನಪಿಸಿಕೊಳ್ಬೇಕಾಗಿದೆ. ಈ ಆಮೆ ಎಷ್ಟು ಜಾಣ ಆಮೆ ಅಂದ್ರೆ, ಬಹುಶಃ ನೀವು ಆಮೆ ಮತ್ತು ಮೊಲದ ಕಥೆಯನ್ನ ಕೇಳಿದಾಗ ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿರ್ತೀರ. ಖಂಡಿತವಾಗ್ಲೂ ಅಲ್ವಾ? ಯಾಕಂದ್ರೆ ಎಲ್ಲವೂ ಕೂಡ ಸ್ಪೀಡ್ ಆಗಿ ಮಾಡ್ಬೇಕು, ಅರ್ಜೆಂಟ್ ಆಗಿ ಮಾಡ್ಬೇಕು, ನಂಗೆಲ್ಲ ಗೊತ್ತಿದೆ ಅನ್ನೋರ ಮಧ್ಯೆ ತಾಳಿದವನು ಬಾಳಿಯ ಅನು ಅಂತ ಹೇಳಿ ತಾಳ್ಮೆಯಿಂದ ಎಲ್ಲ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಈ ಆಮೆ ನಮಗೆ ಜೀವನಕ್ಕೆ ಒಂದಿಷ್ಟು ಪಾಠವನ್ನು ಕೂಡ ಕಲಿಸುವಂತದ್ದು. ಒಂದ್ ರೀತಿ ಗುರು ಕೂಡ ಹೌದು. ಯಾಕಪ್ಪ ಅಂದ್ರೆ, ಎಷ್ಟೇ ಕಷ್ಟ ಇದ್ರು ಅಥವಾ ಏನೇ ಸಮಸ್ಯೆಗಳು ಸವಾಲುಗಳು ಎದುರಾದ್ರೂ ಕೂಡ ಒಂದಿಷ್ಟು ತಾಳ್ಮೆಯಿಂದ ನಾವು ಅದನ್ನ ಯೋಚನೆ ಮಾಡಿ ಅದನ್ನ ಬಗೆಹರಿಸೋ ಹತ್ರ ಮುಂದಾಗ್ಬೇಕಾಗಿದೆ ನಾವು. ಇಲ್ಲಪ್ಪ ನಂಗೆಲ್ಲ ಗೊತ್ತು, ನಾನು ಸ್ಪೀಡಾಗಿ ಹೋಗಿ ಮಾಡ್ತೀನಿ ಅಂದ್ರೆ ಮೊಲ ತರ ಸೋತೋಗ್ಬಿಡತ್ತೆ. ಆದ್ರೆ ಆಮೆ ತನಗೆ ಆಯಾಸ ಆದ್ರೂ ಪರವಾಗಿಲ್ಲ, ನಿಧಾನವಾಗೇ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಅನ್ನೋ ಛಲವನ್ನ ನಮ್ಮೆಲ್ರಿಗೂ ಕೂಡ ತೋರಿಸುತ್ತೆ ಅಲ್ವಾ, ನಿರೂಪಿಸುತ್ತೆ ಅಲ್ವಾ? ಖಂಡಿತವಾಗ್ಲು. ಹಾಗಿದ್ರೆ ಆಮೆಯ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಅವರು ನಮಗಿಂತ ಕೂಡ ಹಿರಿಯರು. ಅದೆಷ್ಟು ಹಿರಿಯರು ಅಂದ್ರೆ, ಡೈನೋಸಾರ್ಗಳಿಗಿಂತಲೂ ಮುಂಚೆನೆ ಇವರು ಈ ಭೂಮಿ ಮೇಲೆ ಬಂದಿದ್ರು ಅಂತ ಹೇಳಲಾಗತ್ತೆ. ಯಾರಂತ ಗೊತ್ತಾಗಿರ್ಬೇಕಲ್ವಾ? ಹೌದು, ಅವರೇ ನಮ್ಮ ಮಂದಗತಿಯ ಸುಂದರ ಪ್ರಾಣಿ ಆಮೆಗಳು. ಇನ್ನು ಇವತ್ತು ವಿಶ್ವ ಆಮೆ ದಿನ ಕೂಡ. ಹೌದು, ಆಮೆಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ ಕೇಳುಗರೆ. ಏನ್ ಗೊತ್ತಾ, ಅವುಗಳಿಗೆ ನಮ್ಮ ಹಾಗೆ ಉಪ್ಪನ್ನ ಜಾಸ್ತಿ ತಿನ್ನೋಕಾಗಲ್ಲ. ಒಂದ್ ವೇಳೆ ಜಾಸ್ತಿ ಆದ್ರೆ ಅವು ಕಣ್ಣೀರಿನ ಮೂಲಕ ಆ ಉಪ್ಪನ್ನ ಹೊರಹಾಕುತ್ತೆ. ಇನ್ನು ನಾವು ಅಳ್ತಿದ್ರೆ ಬೇಜಾರಾಗಿದೆ ಅನ್ಕೊಳ್ತೀವಿ, ಆದ್ರೆ ಅವುಗಳ ಕಣ್ಣೀರು ಅವುಗಳ ಆರೋಗ್ಯದ ಗೊಟ್ಟು ಕೂಡ. ಹೌದು, ಸಮುದ್ರದ ಆಮೆಗಳು ಆಗಾಗ ಕಣ್ಣೀರ್ ಹಾಕುದನ್ನ ನೀವೆಲ್ಲರೂ ನೋಡಿರಬಹುದು. ಇದು ದುಃಖಕ್ಕಲ್ಲ, ಬದಲಿಗೆ ಅವುಗಳ ದೇಹದಲ್ಲಿರುವಂತ ಹೆಚ್ಚುವರಿ ಉಪ್ಪನ್ನ ಹೊರಹಾಕುತ್ತೆ. ಅವುಗಳ ಕಣ್ಣೀರ್ ಹತ್ರ ವಿಶೇಷ ಗ್ರಂಥಿಗಳಿರುತ್ತೆ. ಆ ಉಪ್ಪಿನಂಶ ಕಣ್ಣೀರಿನಂತೆ ಹೊರಬರುತ್ತೆ. ಇನ್ನು ಇವುಗಳು ಉಸಿರಾಡೋದು ಕೂಡ ತುಂಬಾ ವಿಚಿತ್ರವಾಗಿದೆ. ಹೌದು, ಕೆಲವು ಜಾತಿಯ ಆಮೆಗಳು, ಉದಾಹರಣೆಗೆ ಆಸ್ಟ್ರೇಲಿಯಾದ ರಿವರ್ ಟರ್ಟಲ್ಗಳು, ತಮ್ಮ ಹಿಂಭಾಗದ ಮೂಲಕ ಉಸಿರಾಡಬಲ್ಲದು. ನೀರಿನ ಅಡಿಯಲ್ಲಿ ಹೆಚ್ಚು ಸಮಯ ಕಳೆಯೋಕೆ ಇದು ಅವುಗಳಿಗೆ ಸಹಾಯ ಕೂಡ ಮಾಡುತ್ತೆ. ಇನ್ನು ಆಮೆಯ ಬೆನ್ನ ಮೇಲಿನಂತಹ ಚಿಪ್ಪು ಅಥವಾ ಕವಚ ಕೇವಲ ರಕ್ಷಣಾ ಕವಚವಲ್ಲ, ಅದು ಅವುಗಳ ಅಸ್ಥಿ ಪಂಜರದ ಭಾಗವಾಗಿದೆ. ಇದು ಸುಮಾರು 50-60 ಎಲುಬುಗಳ ಸಂಯೋಜನೆಯಿಂದ ಮಾಡಲ್ಪಟ್ಟಿದೆ. ಆದ್ರಿಂದ ಆಮೆ ತನ್ನ ಚಿಪ್ಪಿನಿಂದ ಹೊರಬರೋಕೆ ಸಾಧ್ಯನೇ ಇಲ್ಲ. ಇನ್ನು ವಿಶೇಷವಾಗಿ ಆಮೆಗಳ ಮರಿಗಳ ಲಿಂಗ ನಿರ್ಧಾರಕ್ಕೆ ಒಂದು ಗುಟ್ಟಿದೆ. ಏನಪ್ಪಾ ಅಂದ್ರೆ, ಆಮೆಗಳ ಮೊಟ್ಟೆಗಳು ಗಂಡಾಗುತ್ತೋ ಅಥವಾ ಹೆಣ್ಣಾಗುತ್ತೋ ಅನ್ನೋದು ಅವುಗಳಿಗಿರುವ ಮರಳಿನ ತಾಪಮಾನದ ಮೇಲೆ ನಿರ್ಧಾರವಾಗುತ್ತೆ. ಮರಳು ಹೆಚ್ಚು ಬಿಸಿಯಾಗಿದ್ರೆ ಹೆಣ್ಣು ಆಮೆಗಳು ಜನಿಸುತ್ತೆ, ತಾಪಮಾನ ಕಡಿಮೆ ಇದ್ರೆ ಗಂಡು ಆಮೆಗಳು ಹುಟ್ಟುತ್ತೆ. ಇದು ಒಂದ್ ರೀತಿ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಖಂಡಿತವಾಗ್ಲೂ. ಸಮುದ್ರದ ಆಮೆಗಳು ಆಹಾರ ಹಾಗೆ ಮೊಟ್ಟೆ ಇಡೋ ಜಾಗಕ್ಕಾಗಿ ಸಾವಿರಾರು ಮೈಲುಗಳ ಕಾಲ ಪ್ರಯಾಣಿಸುತ್ತೆ. ವಿಶೇಷ ಅಂತ ಅಂದ್ರೆ, ತಾವು ಹುಟ್ಟಿದ ಅದೇ ಕಡಲ ತೀರಕ್ಕೆ ಮೊಟ್ಟೆ ಇಡೋಕೆ ಅವು ಮರಳಿ ಬರುತ್ತೆ. ಇದಕ್ಕೆ ಅವು ಭೂಮಿಯ ಕಾಂತ ಕ್ಷೇತ್ರವನ್ನ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ದಿಕ್ಸೂಚಿಯಾಗಿ ಬಳಸುತ್ತೆ. ಆಮೆಗಳಿಗೆ

ಹಲ್ಲುಗಳಿರುವುದಿಲ್ಲ. ಬದಲಾಗಿ ಅವುಗಳ ಬಾಯಿ ಹಕ್ಕಿಗಳ ಕೊಕ್ಕಿನಂತೆ ಗಟ್ಟಿಯಾಗಿರುತ್ತೆ. ಆಹಾರವನ್ನ ಕತ್ತರಿಸೋಕೆ ಈ ಬೀಕ್ ಮಾದರಿಯ ರಚನೆಯನ್ನ ಅವು ಬಳಸುತ್ತೆ. ಇನ್ನು ಸೀಷಸ್ ದ್ವೀಪದಲ್ಲಿರುವಂತಹ ಜೋನಾಥನ್ ಅನ್ನೋ ಆಮೆ ಪ್ರಸ್ತುತ ಜಗತ್ತಿನ ಅತ್ಯಂತ ಹಿರಿಯ ಜೀವಂತ ಪ್ರಾಣಿ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ. ಇದರ ವಯಸ್ಸು ಸುಮಾರು 190 ವರ್ಷಗಳಿಗಿಂತ ಹೆಚ್ಚು. ಸೊ ಕೇಳ್ತಾ ಇದಿಲ್ಲ ಸ್ನೇಹಿತರೆ, ಆಮೆಗಳು ಎಷ್ಟು ವಿಶೇಷವಾದಂತಹ ಜೀವಿಗಳು ಅಲ್ವಾ? ಇನ್ನು ನಮ್ಮ ಮಲೆನಾಡಿನ ಕೆರೆಗಳಲ್ಲಿ ಹಳ್ಳಿಗಳಲ್ಲಿ ಇವು ಇರುತ್ತೆ. ಇವುಗಳನ್ನ ಪ್ರೀತಿಯಿಂದ ನೋಡಿ, ಅವುಗಳ ಮನೆ ಅಂದ್ರೆ ನಮ್ಮ ಜಲಮೂಲಗಳನ್ನ ಸ್ವಚ್ಛವಾಗಿಡೋಣ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಸೊ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡೋ, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಪಂಜಾಬ್ ಬಗ್ಗೆ ತಿಳಿಸೋಣ ಅಂತ ಹೊರಟಿದ್ದೀನಿ. ಹಾಗೆ ನಿಮ್ಮನ್ನ ಪಂಜಾಬ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನಮ್ಮ ಭಾರತ ದೇಶದ ಪಂಜಾಬ್ ರಾಜ್ಯಕ್ಕೆ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದಂತಹ ಸ್ಥಳವಾಗಿದೆ. ಪಂಜಾಬ್ ತನ್ನ ವಿಭಿನ್ನ ಸಂಸ್ಕೃತಿ, ಶ್ರೀಮಂತ ಇತಿಹಾಸ, ಪ್ರಸಿದ್ಧ ಪ್ರವಾಸಿ ಸ್ಥಳಗಳಿಂದ ಹೆಸರುವಾಸಿಯಾಗಿದೆ. ಪಂಜಾಬ್ನಲ್ಲಿ ಭೇಟಿ ನೀಡುವ ಸ್ಥಳಗಳಿಗೆ ಕೊರತೆನೇ ಇಲ್ಲ ಅಂತಾನೆ ಹೇಳಬಹುದು. ಭವ್ಯವಾದ ಸ್ಮಾರಕಗಳು, ಭೂದೃಶ್ಯದ ಉದ್ಯಾನವನಗಳು ಮತ್ತು ಬೆರಗುಗೊಳಿಸುವ ದೇವಾಲಯಗಳು ಪಂಜಾಬ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತೆ. ಇಲ್ಲಿನ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಮಾರಕಗಳು ಪಂಜಾಬ್ನ ಅತ್ಯಂತ ಆಕರ್ಷಕ ಪ್ರವಾಸಿ ಸ್ಥಳಗಳಲ್ಲಿ ಕೆಲವು ಆಗಿದೆ. ಬಹುತೇಕರು ಇಲ್ಲಿನ ಸ್ವರ್ಣ ಮಂದಿರ ಅಂದರೆ ಸಿಖ್ರ ಧಾರ್ಮಿಕ ಸ್ಥಳವಾದ ಗೋಲ್ಡನ್ ಟೆಂಪಲ್ಗೆ ಭೇಟಿಯನ್ನು ನೀಡುವುದಕ್ಕೆ ಇಷ್ಟಪಡ್ತಾರೆ. ಪಂಜಾಬ್ ಅಂತಿದ್ದಾಗೆ ಇಲ್ಲಿನ ಪ್ರವಾಸಿ ಸ್ಥಳ ಅಂತಿದ್ದಾಗೆ ಎಲ್ಲರಿಗೂ ಮೊದಲಿಗೆ ನೆನಪಾಗುವುದೇ ಗೋಲ್ಡನ್ ಟೆಂಪಲ್. ಸೊ ಇದು ಒಂದು ಅದ್ಭುತವಾಗಿರುವ ಸ್ಥಳವಾಗಿದೆ. ಸೊ ಹಾಗಿದ್ರೆ ಪಂಜಾಬ್ಗೆ ನೀವು ಹೋಗಬೇಕು, ಪಂಜಾಬ್ನಲ್ಲಿರುವಂತಹ ಪ್ರವಾಸಿ ತಾಣಗಳನ್ನ ವೀಕ್ಷಣೆ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ ಯಾವೆಲ್ಲ ಸ್ಥಳಗಳಿಗೆ ಹೋಗಬಹುದು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಒಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಪಂಜಾಬ್ ಬಗ್ಗೆ. ಪಂಜಾಬ್ಗೆ ಹೋದರೆ ಯಾವೆಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಬಹುದು, ಎಲ್ಲಿಗೆಲ್ಲ ಹೋಗಬಹುದು ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಪಂಜಾಬ್ ಬಗ್ಗೆ ಅಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ನಾನಾಗಲೇ ಹೇಳ್ತಿದ್ದೆ, ಪಂಜಾಬ್ ಅಂದ ತಕ್ಷಣ ನಮಗೆ ನೆನಪಾಗೋದೇ, ಮೊದಲಿಗೆ ನೆನಪಾಗೋದೇ ಪಂಜಾಬ್ನಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಅಂತ ಹೇಳಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ, ಇನ್ನೊಂದು ಪ್ರವಾಸಿ ತಾಣ ಕೂಡ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್. ಇದು ಕೂಡ ತುಂಬಾ ಹೆಸರುವಾಸಿಯಾದ ಸ್ಥಳವಾಗಿದೆ. ಅಮೃತಸರ ಮತ್ತು ರಾಕ್ ಗಾರ್ಡನ್ ಮತ್ತು ಸುಖ್ನಾ ಸರೋವರದಂತಹ ಆಕರ್ಷಣೆಯನ್ನು ಜನರು ಹೆಚ್ಚಾಗಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್, ಗೋವಿಂದಗಢ್ ಫೋರ್ಟ್, ಪಥೇ ಬುರ್ಜ್, ಹೆರಿಟೇಜ್ ಸ್ಟ್ರೀಟ್, ಮೋರ್ನಿ ಹಿಲ್ಸ್, ಡೌಲ್ಹಾನಿ, ಚಂಬಾ, ಫತೇಘಾರ್ ಸಾಹೇಬ್, ಅಮ್ಖಾಸ್ ಬಾಗ್, ಚಂಡೀಗಢ್ ಇಲ್ಲಿನ ಪ್ರಮುಖ ಆಕರ್ಷಣೆಯ ತಾಣವಾಗಿದೆ. ಇನ್ನು ಗೋಲ್ಡನ್ ಟೆಂಪಲ್, ಇದು ಸಿಖ್ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಇನ್ನು ಈ ಗೋಲ್ಡನ್ ಟೆಂಪಲ್ನ ಚಿನ್ನದ ಲೇಪನ ಹೊಂದಿರುವಂತಹ ಒಂದು ದೇವಾಲಯವಾಗಿದೆ. ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವಂತಹ ಪ್ರವಾಸಿ ತಾಣ ಇದಾಗಿದೆ. ಅದೆಷ್ಟೋ ಜನ ಈ ಗೋಲ್ಡನ್ ಟೆಂಪಲ್ನ ನೋಡಲಿಕ್ಕೆ ಅಂತಾನೆ ಪಂಜಾಬ್ಗೆ ಬರೋರು ಕೂಡ ಇದ್ದಾರೆ ಅಂತಾನೆ ಹೇಳಬಹುದು. ಅಷ್ಟು ಸುಂದರವಾಗಿರುವ, ಅಷ್ಟು ಪ್ರಸಿದ್ಧವಾಗಿರುವ ತಾಣ ಇದಾಗಿದೆ. ಸೊ ಹಾಗೆಯೇ ನೀವು ಪಂಜಾಬ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ವಾಘಾ ಬಾರ್ಡರ್, ಇದು ಭಾರತ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶವಾಗಿದೆ. ಪ್ರತಿದಿನ ಸಂಜೆ ನಡೆಯುವ ಸೈನಿಕರ ಧ್ವಜಾರೋಹಣ ಸಮಾರಂಭವು ದೇಶಭಕ್ತಿಯನ್ನು ಹೆಚ್ಚಿಸುತ್ತೆ. ಸೊ ಹಾಗೆ ವಾಘಾ ಬಾರ್ಡರ್ನ ನೋಡಲಿಕ್ಕೆ ಕೂಡ ಇಲ್ಲಿಗೆ ತುಂಬ ಜನ ಬರ್ತಾರೆ. ಇನ್ನು ನಾನಾಗಲೇ ಹೇಳಿದ ಹಾಗೆ ಜಲಿಯನ್ ವಾಲಾಬಾಗ್ ಭಾರತದ ಇತಿಹಾಸದಲ್ಲಿ ದುರಂತ ಹಾಗೆ ಸ್ವಾತಂತ್ರ್ಯ ಹೋರಾಟದ ಮಹತ್ವದ ಸ್ಥಳವಾಗಿರುವ ಇದು ಹುತಾತ್ಮರಿಗೆ ಅರ್ಪಿತವಾದ ಸ್ಮಾರಕವಾಗಿದೆ. ಇದನ್ನು ನೋಡಲಿಕ್ಕೆ ಕೂಡ ಸಾಕಷ್ಟು ಮಂದಿ ಪಂಜಾಬ್ಗೆ ಬರ್ತಾರೆ. ಚಂಡೀಗಢ್ ಕೂಡ ಒಂದು ಅದ್ಭುತವಾಗಿರುವ ಪ್ರದೇಶವಾಗಿದೆ. ಪಂಜಾಬ್ ಮತ್ತು ಹರಿಯಾಣ ರಾಜಧಾನಿಯಾಗಿರುವ ಈ ಸುಂದರ ನಗರವು ಆಧುನಿಕ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ರಾಕ್ ಗಾರ್ಡನ್ ಮತ್ತು ಸುಖ್ನಾ ಸರೋವರ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಸೊ ಹಾಗಿದ್ರೆ ಪಂಜಾಬ್ನಲ್ಲಿ ಇನ್ನೂ ಯಾವೆಲ್ಲ ಪ್ರವಾಸಿ ತಾಣಗಳಿದೆ, ಅದರ ಇತಿಹಾಸ ಏನು, ಹಾಗೆ ಇಲ್ಲಿಗೆ ಹೋಗಬೇಕು ಅಂದರೆ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082.
3: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ನಾನು ಪಂಜಾಬ್ ಬಗ್ಗೆ ಹೇಳ್ತಾ ಇದ್ದೆ. ಪಂಜಾಬ್ನಲ್ಲಿರೋ ಪ್ರವಾಸಿ ತಾಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಸೊ ಹಾಗೆ ಪಂಜಾಬ್ನಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಇರ್ಬೋದು, ವಾಘಾ ಬಾರ್ಡರ್ ಇರ್ಬೋದು, ಇದರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗೆ ಜಲಿಯನ್ ವಾಲಾಬಾಗ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಇನ್ನು ಚಂಡೀಗಢ ಅನ್ನೋದು ಕೂಡ ಒಂದು ಅದ್ಭುತವಾಗಿರುವ ಪ್ರದೇಶವಾಗಿದೆ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಇನ್ನು ಯಾವೆಲ್ಲ ಸ್ಥಳಗಳು ಇದೆ, ಪಂಜಾಬ್ಗೆ ಹೋದರೆ ಯಾವೆಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡಬಹುದು ಅಂತ ನೋಡ್ತಾ ಇದ್ರೆ, ನೀವು ಜಲಂಧರ್ಗೆ ಹೋಗಬಹುದು. ಇದು ಕ್ರೀಡಾ ಸರಕುಗಳ ತಯಾರಿಕೆ ಮತ್ತು ಐತಿಹಾಸಿಕ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿನ ದೇವಿ ತಲಾಬ್ ಮಂದಿರ ಮತ್ತು ಪುಷ್ಪ ಗುಜರಾಲ್ ಸೈನ್ಸ್ ಸಿಟಿ ಇವೆರಡೂ ಕೂಡ ಇಲ್ಲಿ ನೋಡಲೇಬೇಕಾದಂತಹ ಸ್ಥಳವಾಗಿದೆ. ಇನ್ನು ಲೂಧಿಯಾನ ಇದೆ. ಪಂಜಾಬ್ನ ಅತಿ ದೊಡ್ಡ ನಗರವಾದ ಇದು ತನ್ನ ಕೈಗಾರಿಕೆಗಳಿಗೆ ಮತ್ತು ಪಂಜಾಬಿ ಸಂಸ್ಕೃತಿಯ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಇನ್ನು ಇಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಬಳಸ್ತಾ ಇದ್ದಂತಹ ಯುದ್ಧ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಇತಿಹಾಸದಲ್ಲಿ ನಿಮಗೇನಾದರೂ ಆಸಕ್ತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಹೋಗಲೇಬೇಕಾದ ಸ್ಥಳವಾಗಿದೆ. ಹಾಗೆ ಇತಿಹಾಸದಲ್ಲಿ ಆಸಕ್ತಿ ಉಳ್ಳವರಷ್ಟೇ ಅಲ್ಲದೆ ಬೇರೆಯವರು ಕೂಡ ಈ ಸ್ಥಳಕ್ಕೆ ಹೋಗಿ ಇಲ್ಲಿನ ಒಂದು ವಸ್ತುಗಳನ್ನು ನೋಡಿಕೊಂಡು ಬರಬಹುದು. ಹಾಗೆ ಬಂಟಿಂಡಾಗೆ ಹೋಗಬಹುದು. ಇದು ಪಂಜಾಬಿನ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿನ ಕೀಲಾ ಮುಬಾರಕ್ ಕೋಟೆಯು ರಜಿಯಾ ಸುಲ್ತಾನರ ಕಾಲದ ಇತಿಹಾಸವನ್ನು ಸಾರುತ್ತೆ. ಹಾಗಿದ್ರೆ ಈ ಎಲ್ಲ ಸ್ಥಳಗಳಿಗೆ ಹೋಗಬೇಕು, ಪಂಜಾಬ್ಗೆ ಹೋಗಬೇಕು ಅಂದರೆ ಯಾವ ಟೈಮ್ನಲ್ಲಿ ಹೋಗೋದು ಬೆಸ್ಟ್ ಅಂತ ನೀವು ಕೇಳಿದ್ರೆ, ಪಂಜಾಬ್ಗೆ ಭೇಟಿ ನೀಡೋದಕ್ಕೆ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಅತ್ಯುತ್ತಮ ಸಮಯವಾಗಿದೆ. ಈ ಸಮಯದಲ್ಲಿ ವಾತಾವರಣವು ತಂಪಾಗಿರುತ್ತೆ, ತುಂಬಾ ಆಹ್ಲಾದಕರವಾದ ವಾತಾವರಣ ಇರುತ್ತೆ. ಸೊ ಹಾಗಾಗಿ ನೀವು ಪಂಜಾಬ್ಗೆ ಭೇಟಿ ನೀಡ್ತೀರಾ ಅಂದರೆ ಈ ಸಮಯದಲ್ಲಿ ಹೋದರೆ ತುಂಬಾ ಉತ್ತಮ ಅಂತಲೇ ಹೇಳಬಹುದು. ಇನ್ನು ಪಂಜಾಬ್ನಲ್ಲಿ ಯಾವೆಲ್ಲ ರೀತಿಯ ಆಹಾರ ಪದ್ಧತಿ ಇದೆ ಅಂತ ನೋಡೋದಾದರೆ, ಪಂಜಾಬ್ನಲ್ಲಿ ಪ್ರಸಿದ್ಧವಾಗಿರುವ ಮಕ್ಕಿದಿ ರೋಟಿ ಮತ್ತು ಸರೋಸೂನ್ ಕಾ ಸಾಗ್ ಪರಾಠಗಳು ಹಾಗೆ ಅಮೃತ್ಸರಿ ಕುಲ್ಚಾ ತುಂಬಾ ಫೇಮಸ್. ಸೊ ಹಾಗಾಗಿ ಇಲ್ಲಿರೋ ಫುಡ್ನ ಕೂಡ ನೀವು ಸವಿಯಬಹುದಾಗಿದೆ. ಈಗ ಯಾವುದೇ ಒಂದು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿನ ಆಹಾರ ಪದ್ಧತಿ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಲ್ಲಿ ಆ ಪ್ಲೇಸ್ಗಳಲ್ಲಿ ಒಂದೊಂದು ರೀತಿಯ ಫುಡ್ಗಳು ಕೂಡ ವಿಭಿನ್ನವಾಗಿರುತ್ತೆ ಅಂತಾನೆ ಹೇಳಬಹುದು. ಈಗ ಮಲೆನಾಡಿನಲ್ಲಿ ಮಾಡುವಂತಹ ಅಡುಗೆಗಳೇ ಬೇರೆ ಥರ ಇದ್ರೆ, ಬಯಲು ಸೀಮೆಯಲ್ಲಿ ಬಳಸುವಂತಹ ಆಹಾರ ಪದ್ಧತಿಯೇ ಬೇರೆ ರೀತಿ ಇರುತ್ತೆ, ಮಾಡುವಂತಹ ಅಡುಗೆಗಳು ಕೂಡ ಬೇರೆಯೇ ಇರುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಒಂದೊಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಆಹಾರಗಳಲ್ಲಿ ತುಂಬಾ ವಿಭಿನ್ನತೆಯನ್ನು ನೋಡ್ತೀವಿ. ಸೊ ಹಾಗಾಗಿ ನಾವು ಯಾವುದಾದ್ರೂ ಬೇರೆ ತಾಣಗಳಿಗೆ ಹೋಗಿದ್ದೀವಿ ಅಂದಾಗ ಖಂಡಿತವಾಗ್ಲೂ ನಾವು ಅಲ್ಲಿರುವಂತಹ ಪ್ರವಾಸಿ ತಾಣಗಳನ್ನು ಎಷ್ಟು ಎಂಜಾಯ್ ಮಾಡ್ತೀವೋ, ಅಲ್ಲಿರುವಂತಹ ರುಚಿ ರುಚಿಯಾದ ಹಾಗೆ ಅಲ್ಲಿನ ಫೇಮಸ್ ತಿಂಡಿಗಳನ್ನು ಕೂಡ ತಿನ್ನೋದಕ್ಕೆ ಸವಿಯೋದಕ್ಕೆ ಮರಿಬಾರದು ಅಲ್ವಾ? ಅದೇ ರೀತಿ ಇಲ್ಲಿನ ಒಂದಷ್ಟು ಫೇಮಸ್ ಫುಡ್ಗಳು ಕೂಡ ಇದೆ. ಸೊ ಹಾಗಾಗಿ ಪಂಜಾಬ್ಗೆ ಹೋದರೆ ಇಲ್ಲಿನ ಅದ್ಭುತವಾಗಿರುವ ರುಚಿಕರವಾಗಿರುವಂತಹ ಆಹಾರವನ್ನು ನೀವು ಕೂಡ ಸವಿಯಬಹುದಾಗಿದೆ. ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಅಮೃತಸರ ಮತ್ತೆ ಚಂಡೀಗಢ ವಿಮಾನ ನಿಲ್ದಾಣಗಳು ದೇಶದ ಪ್ರಮುಖ ನಗರಗಳಿಗೆ ಉತ್ತಮ ಸಂಪರ್ಕವನ್ನ ಹೊಂದಿದೆ. ಸೊ ಹಾಗಾಗಿ ರಾಜ್ಯದಾದ್ಯಂತ ರೈಲು ಮತ್ತೆ ರಸ್ತೆ ಸಾರಿಗೆಯ ಸೌಲಭ್ಯ ಕೂಡ ಇಲ್ಲಿ ಅತ್ಯುತ್ತಮವಾಗಿದೆ. ಹಾಗಾಗಿ ನೀವು ಈ ಒಂದು ತಾಣಗಳಿಗೆ ಹೋದ್ರೆ ನೀವು ಆರಾಮಾಗಿ ಟ್ರೈನ್ ಮೂಲಕ ಇಲ್ಲ ಫ್ಲೈಟ್ ಮೂಲಕ ಕೂಡ ನೀವು ಇಲ್ಲಿಗೆ ಹೋಗಬಹುದು. ಎಲ್ಲಾ ರೀತಿಯ ಸಾರಿಗೆ ವ್ಯವಸ್ಥೆಗಳು ಕೂಡ ನಿಮಗೆ ಇಲ್ಲಿ ಇದೆ. ಸೊ ಹಾಗಾಗಿ ಲೈಫ್ ನಲ್ಲಿ ಯಾವಾಗ್ಲೂ ಅಷ್ಟೇ ನಾನು ಹೇಳೋ ಹಾಗೆ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು, ಲೈಫ್ ನ ಎಂಜಾಯ್ ಮಾಡ್ತಾ ಇರಬೇಕು. ಸಿಕ್ಕಿರೋದು ಒಂದು ಚಿಕ್ಕ ಜೀವನ, ಚಿಕ್ಕ ಜೀವನವನ್ನ ಸುಂದರವಾಗಿ ಎಷ್ಟು ಸುಂದರವಾಗಿ ರೂಪಿಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಆದಷ್ಟು ಸುತ್ತಾಡ್ತಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗ್ತಾ ಅಲ್ಲಿನ ಜನರ ಜೊತೆ ಮಾತಾಡ್ತಾ ಅಲ್ಲಿನ ಭಾಷೆ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಹಾರ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ತಾ ಜೀವನವನ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9626096 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ, ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ಭೇಟಿಯನ್ನು ನೀಡಿದರೆ ಆ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ ಬಾಯ್ ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
3: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. ಎಐ ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
8: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
7: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರಿಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
8: ಸಂಪರ್ಕಿಸಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಇತಿಹಾಸದ ಪುಟಗಳಲ್ಲಿ ಒಂದು ಅದ್ಭುತವಾದ ಕತೆ ಇದೆ. ಸರ್ವಸ್ವವನ್ನು ಕಳೆದುಕೊಂಡಂತಹ ಒಬ್ಬ ಮಹಾರಾಜ ಕತ್ತಲೆಯ ಕೋಣೆಯಲ್ಲಿ ಕುಳಿತುಕೊಂಡು

ನನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ತಾ ಇರ್ತಾನೆ. ಛೇ, ಒಂದು ಕಾಲದಲ್ಲಿ ನಾನು ಹೇಗೆಲ್ಲ ಬದುಕಿ ಬಾಳ್ತಾ ಇದ್ದೆ, ಈಗ ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಲ್ವಾ ಅಂತ ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ ಕತ್ತಲೆಯ ಕೋಣೆಯಲ್ಲಿ. ಆ ಶತ್ರುಗಳ ಆಕ್ರಮಣ, ಸೈನ್ಯದ ನಾಶ, ತನ್ನವರೇ ಮಾಡಿದ ದ್ರೋಹ, ಸಾವಿರ ಕಷ್ಟಗಳು ಆತನನ್ನು ಸುತ್ತುವರೆದಿದ್ವು ಕೂಡ. ಇದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಕೂತಿರ್ತಾನೆ. ಇನ್ನೇನು, ನನ್ನ ಕತೆ ಮುಗಿತು, ನಾನು ಸೋತೋದೆ ಎಂದು ಆ ಮಹಾರಾಜ ತನ್ನ ಕತ್ತಿಯನ್ನು, ಖಡ್ಗವನ್ನು ಕೆಳಗಿಡ್ಲಿಕ್ಕೆ ಹೋದ. ಆಗ ಆತನ ಕಣ್ಣಿಗೆ ಬಿದ್ದದ್ದು ಗೋಡೆ ಏರ್ತಾ ಇದ್ದಂತಹ ಒಂದು ಸಣ್ಣ ಇರುವೆ. ಆದರೆ ಇಲ್ಲೊಂದು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಕೂಡ ಇದೆ. ಇರುವೆ ಸುಮ್ಮನೆ ಗೋಡೆ ಏರ್ತಾ ಇರಲ್ಲ, ತನ್ನ ತೂಕಕ್ಕಿಂತ ದೊಡ್ಡದಾದ ಕಾಳುಗಳನ್ನು ಹೊತ್ಕೊಂಡು ಮೇಲೆ ಏರ್ತಾ ಇರುತ್ತೆ. ಇಂತಹ ಏರುವ ಸಂದರ್ಭದಲ್ಲಿ ಸಡನ್ನಾಗಿ ಬಿದ್ದೋಗತ್ತೆ, ಮತ್ತೆ ಮೇಲೇರುತ್ತೆ, ಮತ್ತೆ ಬೀಳತ್ತೆ, ಮತ್ತೆ ಮೇಲೇರುತ್ತೆ, ಮತ್ತೆ ಬೀಳತ್ತೆ. ಇದೇ ರೀತಿ 100 ಬಾರಿ ಬಿದ್ದರೂ 101ನೇ ಬಾರಿ ಆ ಇರುವೆ ತನಗಿಂತ ದೊಡ್ಡದಾದಂತಹ ಕಾಳುಗಳನ್ನು ಎತ್ತಿಕೊಂಡು ಮೇಲೇರುತ್ತೆ, ಅಂದರೆ ಗುರಿ ಮುಟ್ಟತ್ತೆ. ಇದನ್ನು ನೋಡ್ತಾನೇ ಇರ್ತಾನೆ ಆ ರಾಜ. ಆಗ ಆ ರಾಜನಿಗೆ ಒಂದು ಸತ್ಯ ಅರ್ಥ ಆಗತ್ತೆ. 1000 ಕಷ್ಟಗಳಿರ್ಬೋದು, 1000 ಕಷ್ಟಗಳು ಬರ್ಬೋದು, ಆದರೆ ನನ್ನೊಳಗೆ ಗೆಲ್ಲಬೇಕು ಅನ್ನೋ ಆಸೆ ಜೀವಂತವಾಗಿದ್ದರೆ ಯಾವ ಶತ್ರುವು ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ, ಯಾವ ಶತ್ರುಗಳಿಗೂ ಕೂಡ ನಾನು ಭಯಪಡುವ ಅಗತ್ಯವಿಲ್ಲ ಅಂತ ಆತ ತನ್ನ ಕತ್ತಿಯನ್ನು ಮತ್ತೆ ಕೈಗೆತ್ತಿಕೊಂಡು ಎದ್ದು ನಿಂತು ಯುದ್ಧವನ್ನು ಮಾಡ್ತಾನೆ. ಯುದ್ಧ ಮಾಡಿದಂತಹ ರಾಜ ತನ್ನ ಸಾಮ್ರಾಜ್ಯವನ್ನು ಮತ್ತೆ ಪಡೆದುಕೊಂಡು, ಕಳೆದುಕೊಂಡ ಸಾಮ್ರಾಜ್ಯವನ್ನು ಆ ರಾಜ ಮತ್ತೆ ಪಡೆದುಕೊಳ್ತಾನೆ ಯುದ್ಧ ಮಾಡಿ. ಸ್ನೇಹಿತರೆ, ಮಹಾರಾಜನ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಆಫೀಸ್ ಕೆಲಸ, ಟಾರ್ಗೆಟ್ಟು, ಕೆಲಸದ ಒತ್ತಡ, ಕೆಲಸದ ಟೆನ್ಷನ್ನು, ಓದಿನ ಟೆನ್ಷನ್ನು, ಮನೆಯ ನಿರ್ವಹಣೆ, ಮನೆಯ ಜವಾಬ್ದಾರಿ, ಮುಂದೇನಾಗುತ್ತೋ ಅನ್ನೋ ಭಯ, ಇವೆಲ್ಲವೂ ಕೂಡ ನಮ್ಮನ್ನು ಸುತ್ತುವರೆದಿರುವಂತಹ ಶತ್ರುಗಳು. ಕತ್ತಲ ಗುಹೆಯಲ್ಲಿ ಇರುವಂತೆ ನಿಮಗೂ ಕೂಡ ಉಸಿರುಗಟ್ತಾ ಇರ್ಬೋದು. ಅಪ್ಪ, ಇಷ್ಟು ಕಷ್ಟಗಳಿದ್ದಾವೆ, ನಾವು ಇವುಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು? ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ, ಯಾವ ರೀತಿ ಇದರಿಂದ ಹೊರಬರಬೇಕು ಅನ್ನೋ ಒಂದು ಯುದ್ಧ ಪ್ರತಿದಿನ ನಮ್ಮ ಮನಸ್ಸಲ್ಲಿ ಆಗ್ತಾನೇ ಇರುತ್ತೆ. ಸ್ನೇಹಿತರೆ, ನೆನಪಿರಲಿ, ನಾವೇನಾದರೂ ಸಾಧಿಸಬೇಕು ಅನ್ನೋ ಒಂದು ಸಣ್ಣ ಆಸೆ ಇದೆಯಲ್ಲ, ಅದೇ ನಮ್ಮ ಒಂದು ದೊಡ್ಡ ಅಸ್ತ್ರ. ಆ ಅಸ್ತ್ರವನ್ನು ನಾವು ಯಾವಾಗಲೂ ಕೆಳಗಿಡಬಾರ್ದು ಸ್ನೇಹಿತರೆ. 1000 ಕಷ್ಟಗಳ ನಡುವೆಯೂ ನಮ್ಮ ಸಾಮ್ರಾಜ್ಯವನ್ನು ಮತ್ತೆ ಮತ್ತೆ ಕಟ್ಟಲಿಕ್ಕೆ ರೆಡಿಯಾಗಬೇಕು. ಇಲ್ಲಿ ಸಾಮ್ರಾಜ್ಯ ಅಂದರೆ ನಮ್ಮ ಒಂದು ಗುರಿ, ಜೀವನದ ದಿಕ್ಕು, ನಮ್ಮ ಒಂದು ಗುರಿ. ಆ ಗುರಿ ತಲುಪಲಿಕ್ಕೆ 1000 ಕಷ್ಟಗಳು ಬರ್ತವೆ. ಆ ಕಷ್ಟಗಳನ್ನು ಬದಿಗೊತ್ತಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಗುರಿಯನ್ನು ಸಾಧಿಸೋದೇ ನಿಜವಾದ ಜೀವನ ಅಂತ ಹೇಳ್ತಾ ಇದರೊಟ್ಟಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಅವರೇ ಬರೆದಂತಹ ಕಥೆಯನ್ನು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿಂದ ಆ ಕಥೆಯನ್ನು ಕೇಳೋಣ. ಅದು ಯಾವ ಕತೆ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿದ್ದಾರೆ. ಇಂದುಮತಿ ಮೇಡಮ್ ಅವರು ಈ ದಿನ ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಅದು ಯಾವ ಕತೆ ಅನ್ನೋದನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
3: ನಮಸ್ಕಾರ, ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನಾನು FM ರೇಡಿಯೋ ವಾಹಿನಿಯಲ್ಲಿ ಕಳೆದು ಹೋದವರು ಎನ್ನುವ ಕಥೆಯನ್ನು ಹೇಳ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಕಳೆದು ಹೋದವರು. ಲಾನ್ನಲ್ಲಿ ಪೇಪರ್ ನೋಡುತ್ತಾ ಕುಳಿತಿದ್ದ ಆನಂದರಾವ್ ಅವರನ್ನು ಬಗ್ಗಿ ಬಗ್ಗಿ ನೋಡಿದಳು ಸುಜಾತ. ಆನಂದರಾವ್ ಅವರು ಅತ್ತ ಇತ್ತ ಪೇಪರ್ ತಿರುವಿ ಹಾಕಿ ನೋಡುತ್ತಿದ್ದರು. ಸುಜಾತ ತನ್ನ ತಂದೆ ಇರುವರೇ ಎಂದು ಮತ್ತೆ ಮತ್ತೆ ಬಗ್ಗಿ ನೋಡಿದಳು. ಹೀಗೆ ಹಲವು ಬಾರಿ ನೋಡುತ್ತಲೇ ಇದ್ದಳು. ಅವರಿಗೆ ಟೀ ರೆಡಿ ಮಾಡಿ ಯಾಕೋ ನೋಡುತ್ತಾಳೆ ಆನಂದರಾವ್ ಇರಲಿಲ್ಲ. ಒಳಗಿನಿಂದ ಧಾವಿಸಿ ಬಂದು ಸುತ್ತಮುತ್ತೆಲ್ಲ ನೋಡಿದಳು. ಅತ್ತಿತ್ತ ಹುಡುಕಾಡಿದರೂ ಸಿಗಲಿಲ್ಲ. ಅಪ್ಪ, ಕೊನೆಗೂ ತಪ್ಪಿಸಿಕೊಂಡೆ, ಹೋಗಿಯೇ ಬಿಟ್ಟಿರಾ ಎಂದು. ಅಪ್ಪ ಅಪ್ಪ, ಎಲ್ಲಿ ಹೋದಿರಿ? ದೇವರೇ, ಎಲ್ಲಿ ಅಂತ ಹುಡುಕಲಿ ಅವರನ್ನು. ಆಗಲೇ ಒಳಗೆ ಕರೆದುಕೊಂಡು ಬರಬೇಕಿತ್ತು. ಮನೆ ಕೆಲಸಗಳಲ್ಲಿ ಮಗ್ನಳಾಗಿದ್ದರೂ ಅವರನ್ನು ಗಮನಿಸುತ್ತಲೇ ಇದ್ದರೂ ಈಗ ಕಾಣಿಯಾಗಿದ್ದಾರೆ. ಮೊದಲು ಎಲ್ಲರನ್ನೂ ಕರೆಯಬೇಕು. ಅಮ್ಮ, ಅಣ್ಣ, ಅಕ್ಕ, ಅತ್ತಿಗೆ ಎಲ್ಲರೂ ಬನ್ನಿ. ಅಪ್ಪ ಎಲ್ಲಿಯೋ ಕಾಣುತ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿದೆ, ಪೇಪರ್ ನೋಡುತ್ತಿದ್ದರು. ತುಂಬ ಸಲ ನೋಡುತ್ತಲೇ ಇದ್ದೆ, ಆದರೆ ಈಗ ಕಾಣಿಸುತ್ತಿಲ್ಲ. ಎಲ್ಲಿಗೆ ಹೋದರೂ ಗೊತ್ತಾಗುತ್ತಿಲ್ಲ. ಬನ್ನಿ ಬನ್ನಿ, ಎಲ್ಲರೂ ಹುಡುಕೋಣ. ಈಗ ಇದ್ದರು ಅಂದರೆ ತುಂಬ ದೂರ ಹೋಗಿರಲು ಸಾಧ್ಯವಿಲ್ಲ. ಬನ್ನಿ, ಕಾರು ತೆಗೆಯುತ್ತೇನೆ ಎನ್ನುತ್ತಾ ಅಣ್ಣ ಸುನೀಲ್ ಕಾರು ತೆಗೆದನು. ಎಲ್ಲರೂ ಕಾರಿನಲ್ಲಿ ಬೇಡ, ನೀವಿಬ್ಬರು ಇಲ್ಲಿ ಸುತ್ತೆಲ್ಲ ಹುಡುಕಿರಿ ಎಂದು ಅಮ್ಮ ತಂಗಿ ವಿದ್ಯಾಳನ್ನು ಬಿಟ್ಟು ಹೋದನು. ಇತ್ತ ಆನಂದರಾವ್ ಬೊಕ್ಕ ತಲೆಯನ್ನು ಕೆರೆದುಕೊಳ್ಳುತ್ತಾ ಗಾಬರಿಯಲ್ಲಿ ಅಡ್ಡ ಬಂದ ಕನ್ನಡಕವನ್ನು ಬಿಸಾಕಿ ಮುಂದೆ ಮುಂದೆ ಹೋದರು. ನಡೆದು ನಡೆದು ದಾರಿ ಸವಿಸಿದರೆ ವಿನಃ ಎಲ್ಲಿದ್ದೇನೆ, ಎಲ್ಲಿಂದ ಎಲ್ಲಿಗೆ ಬಂದೆ, ಎಲ್ಲಿಗೆ ಹೋಗಬೇಕು ಅನ್ನುವ ಅರಿವೇ ಇರಲಿಲ್ಲ. ಬಿಸಿಲಿಗೆ ಅವರ ಮುಖ ಕೆಂಪಾಗಿತ್ತು, ಹಸಿವು ಹೆಚ್ಚಾಗಿ ರೊಚ್ಚಿಗೆದ್ದಿತ್ತು. ಆದರೂ ಅದು ಅವರ ಅನುಭವಕ್ಕೆ ತಿಳಿಯುತ್ತಿರಲಿಲ್ಲ. ನಡೆದು ನಡೆದು ಸಾಕಾಗಿ ಅಲ್ಲಿಯೇ ಇದ್ದ ಅಂಗಡಿ ಮುಂದೆ ಕುಳಿತರು. ಬೆಂಗಳೂರಿನಂತಹ ಮಹಾನಗರದಲ್ಲಿ ಹೆಸರು ಅಡ್ರೆಸ್ ಇಲ್ಲದೆ ತಮ್ಮ ಇರುವಿಕೆಯನ್ನು ಮರೆತವರನ್ನು ಹುಡುಕಲು ಹೇಗೆ ಸಾಧ್ಯ? ಯಾರೋ ಆನಂದರಾವ್ ಅವರ ತೊಳಲಾಟವನ್ನು ನೋಡಿ ಒಂದು ಪ್ಲೇಟ್ ಊಟ ಕೊಡಿಸಿದರು, ಒಂದು ಬಾಟಲಿ ನೀರು ಕೊಡಿಸಿದರು. ಅವರು ತಟ್ಟೆಯಲ್ಲಿರುವುದು ಸರಸರಣೆ ತಿಂದರು. ಕೈಯನ್ನು ಅಂಗಿಗೆ ಒರೆಸಲು ಹೊರಟ ಅವರ ಕೈ ತೊಳೆಯಲು ಯಾರೋ ಒಬ್ಬರು ನೀರು ಹಾಕಿದರು. ಅವರು ನಿಮ್ಮ ಹೆಸರೇನು, ಎಲ್ಲಿಯವರು ಅಂತ ಕೇಳಿದರು. ಯಾವುದಕ್ಕೂ ಉತ್ತರವಿರದೆ ಹೊರಟರು. ಮತ್ತೆ ಅದೇ ನಡಿಗೆ, ದೂರದ ನಡಿಗೆ. ಸುನೀಲ್ ಕಾರು ನಿಲ್ಲಿಸಿ ಸುತ್ತಲೂ ನೋಡಿದನು. 10 ಹೆಜ್ಜೆ ಮುಂದೆ ಹೋಗಿ ನೋಡುತ್ತಾನೆ ಅವರ ಕನ್ನಡಕ ಮುರಿದು ಬಿದ್ದಿತ್ತು. ಸ್ವಲ್ಪ ದೂರದಲ್ಲಿ ಅವರ ಒಂದು ಚಪ್ಪಲಿ ಬಿದ್ದಿತ್ತು. ಅದನ್ನು ತೆಗೆದುಕೊಂಡು ಕಾರಿಗೆ ಹಾಕಿದನು. ಅಪ್ಪ ಇಲ್ಲಿಯೇ ಎಲ್ಲೋ ಇದ್ದಾರೆ, ಹುಡುಕೋಣ. ಬಾ ಸರಳ ಎಂದು ಹೆಂಡತಿಯನ್ನು ಸುಜಾತಳನ್ನು ಕರೆದುಕೊಂಡು ಹೋದನು. ಎಲ್ಲಿಯೂ ಸಿಗಲಿಲ್ಲ. ಹೋಟೆಲ್ಗಳು, ರಸ್ತೆ ಮತ್ತು ರಸ್ತೆ ಬದಿಯ ಎರಡೂ ಅಂಗಡಿಗಳಲ್ಲಿ, ಅಲ್ಲಲ್ಲಿ ನೆರೆದ ಗುಂಪುಗಳಲ್ಲಿ, ಹೀಗೆ ಎಲ್ಲ ಕಡೆ ಹುಡುಕಿದರೂ ಸಿಗಲಿಲ್ಲ. ನಂತರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಇನ್ಸ್ಪೆಕ್ಟರ್ ಜಾನ್ ಹುಡುಕಿಕೊಡುವಂತೆ ಭರವಸೆ ಕೊಟ್ಟರು. ನೋಡಿ, ವಯಸ್ಸಾದವರು ಮಕ್ಕಳಂತೆ, ಅವರನ್ನು ಒಂಟಿಯಾಗಿ ಬಿಡದಂತೆ ಗಮನ ಕೊಡಬೇಕು. ಅಲ್ಲದೆ ಅವರಿಗೆ ಮರೆವು ಎಂದು ಬೇರೆ ಹೇಳುತ್ತಿದ್ದೀರಿ. ನಾನು ಎಲ್ಲ ಕಡೆ ಮೆಸೇಜ್ ಕಳಿಸಿ ಫೋಟೋ ಕಳಿಸುತ್ತೇನೆ, ನಾನು ನಿಮಗೆ ಫೋನ್ ಮಾಡ್ತೀನಿ ಎಂದು ಹೇಳಿದರು. ಅವರ ಮಾತು ಕೇಳಿ ಎಷ್ಟೋ ಸಮಾಧಾನ ಆಯಿತು. ಆದರೂ ಹುಡುಕಾಟ ನಿಲ್ಲಿಸಲಿಲ್ಲ. ಆನಂದರಾವ್ ಅವರನ್ನು ಹುಡುಕುತ್ತಲೇ ಇದ್ದರು. ಒಮ್ಮೆ ನಗು, ಒಮ್ಮೆ ಅಳು, ಮತ್ತೊಮ್ಮೆ ವಿಪರೀತ ಕೋಪ, ಮತ್ತೆ ದುಃಖ, ಹೀಗೆ ನಡೆಯುತ್ತಾ ಅವರು ದೇವಸ್ಥಾನದ ಹತ್ತಿರ ಬಂದರು. ಎಲ್ಲಿಂದ ಎಲ್ಲಿಗೂ ಸುಮ್ಮನೆ ದೇವಸ್ಥಾನವೆಲ್ಲ ಅಲೆದಾಡಿದರು. ಅವರಿದ್ದಲ್ಲಿಗೆ ಯಾರೋ ಅಡಿಕೆ ಹಾಳಿಯಲ್ಲಿ ಪ್ರಸಾದ ತಂದು ಕೊಟ್ಟರು. ಪ್ರಸಾದ ತಿಂದು ನೀರು ಕುಡಿದರು. ಮತ್ತೆ ಜನಜಂಗುಳಿಯಲ್ಲಿ ಮರೆಯಾದರು. ನಡೆಯುತ್ತಾ ನಡೆಯುತ್ತಾ ಒಂದು ಟೂರಿಸ್ಟ್ ಗಾಡಿಯನ್ನು ಹತ್ತಿದರು. ಆ ಗಾಡಿಯಲ್ಲಿ ಎಲ್ಲರೂ ಅವರವರ ಪಾಡಿಗೆ ಅವರು ಮಾತಾಡುತ್ತಿದ್ದರು. ಹರಟೆ ಹೊಡೆಯುತ್ತಾ ನಗ್ಗುತ್ತಾ ಮಾತಾಡುತ್ತಿದ್ದರು. ಯಾರು ಇವರ ಕಡೆ ಗಮನ ಕೊಡದೆ ಅವರವರ ಪಾಡಿಗಿದ್ದರು. ಆದರೆ ದೂರದಲ್ಲಿ ಯಾರ ಗೊಡವೆಯೂ ಬೇಡ ಅಂತ ಸುಮ್ಮನೆ ಕುಳಿತಿದ್ದ ಸನ್ನಿಧಿ ಇವರನ್ನು ಗಮನಿಸಿದಳು. ಅರೆ, ನಾವು ಟೂರ್ ಮುಗಿಸಿ ಬರುವಾಗ ಇವರು ಇರಲಿಲ್ಲ, ಯಾರಿವರು ಎಂದುಕೊಳ್ಳುತ್ತಾ ಅವರ ಹತ್ತಿರ ಬಂದಳು. ಅರೆ, ನೀವು ಯಾರು? ಇಲ್ಲಿಗೆ ಏಕೆ ಬಂದಿರಿ? ನಾವು ಬರುವಾಗ ನೀವು ಬಂದಿರಲಿಲ್ಲ, ಯಾರು ನೀವು? ಎನ್ನುತ್ತಿದ್ದಂತೆ ಅವರು ಸುಮ್ಮನೆ ನಗುತ್ತಾ ತಲೆ ಕೆಳಗೆ ಹಾಕಿದರು. ವೆಹಿಕಲ್ ಆಗಲೇ ಸುಮಾರು ದೂರ ಬಂದಾಗಿತ್ತು. ಕಾಡು ದಾರಿ ಶುರುವಾಗಿತ್ತು. ಆದರೆ ಅವರನ್ನು ಅರ್ಧ ದಾರಿಯಲ್ಲಿ ಹೇಗೆ ಕೆಳಗಿಳಿಸುವುದು ಎಂದುಕೊಂಡು ಸನ್ನಿಧಿ ತನ್ನ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದಳು. ಮೈಸೂರಿಗೆ ಬಂದಾಗ ಸನ್ನಿಧಿ ನಿಧಾನವಾಗಿ ಅವರ ಕೈ ಹಿಡಿದುಕೊಂಡು ಇಳಿಸಿದಳು. ನಿಧಾನವಾಗಿ ಇಳಿಯಿರಿ ತಾತ ಎಂದು ಬಹಳ ಕಕ್ಕುಲತೆಯಿಂದ ಅವರ ಕೈ ಹಿಡಿದು ನಡೆಸಿದಳು.
2: ಇಲ್ಲಿ ಅಪ್ಪ ತಪ್ಪಿಸ್ಕೊಂಡು ಬೇರೆಯವರ ಕೈಗೆ ಸಿಕ್ಕಿದ್ದಾರೆ. ಇಲ್ಲಿ ಸನ್ನಿಧಿ ಅವರ ಕೈಗೆ ಅಪ್ಪ ಸಿಕ್ಕಿದ್ದಾರೆ. ಸನ್ನಿಧಿ ಅವ್ರಿಗೆ ಆಶ್ರಯ ನೀಡ್ತಾರ? ಅವರ ಮನೆಯ ಸದಸ್ಯರಿಗೆ

0: ದಿನವಳ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿದ್ದಾರೆ. ಇಂದುಮತಿ ಮೇಡಮ್ ಅವರು ಈ ದಿನ ಅವರು ಬರೆದಂತಹ ಕಳೆದು ಹೋದವರು ಅನ್ನುವಂತಹ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಕಥೆಯಲ್ಲಿ ಮುಖ್ಯವಾಗಿ ಮನೆಯ ಯಜಮಾನರು ಕಳೆದು ಹೋಗಿದ್ದಾರೆ. ಅವರು ಬೇರೆ ಯಾರ್ದೋ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸನ್ನಿಧಿ ಅವರ ಕೈಯಲ್ಲಿ ಸಿಕ್ಕಿದ್ದಾರೆ. ಸನ್ನಿಧಿ ಅವರನ್ನ ಮಾತಾಡಿಸಿ ಅವರ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಮುಂದೆ ಏನಾಗತ್ತೆ ಕತೆ? ಸನ್ನಿಧಿ ಏನಾದರೂ ಅವರಿಂದ ವಿಳಾಸವನ್ನ ತಿಳ್ಕೊಂಡು ಆ ಮನೆಯ ಸದಸ್ಯರಿಗೆ ವಿಷಯವನ್ನ ತಲುಪಿಸ್ತಾರಾ, ಅಥವಾ ಇವರೇ ಮನೆಯಲ್ಲಿ ಇಟ್ಕೊಳ್ತಾರಾ? ಏನಾಗತ್ತೆ ಕತೆ ಅನ್ನೋದನ್ನ ಇಂದುಮತಿ ಮೇಡಮ್ ಅವರಿಂದ ಕೇಳ್ತಿಳಿಯೋಣ.
2: ಅಷ್ಟು ದೂರದಿಂದ ಬಂದಿದ್ದರೂ ಒಂದೇ ಒಂದು ಮಾತಾಡಿರಲಿಲ್ಲ. ಸುಮ್ಮನೆ ಮಾತಾಡಿದರೂ, ಏನೇ ಹೇಳಿದರೂ, ಏನೇ ಕೇಳಿದರೂ ಮುಖ ನೋಡಿ ತಲೆಯಾಡಿಸುತ್ತಿದ್ದರು. ಸನ್ನಿಧಿಗೆ ಏನು ಮಾಡುವುದೆಂದು ತೋಚಲಿಲ್ಲ. ಇರಲಿ, ಕಾರು ಬಂದ ತಕ್ಷಣ ಮನೆಗೆ ಹೋದ ಮೇಲೆ ಅಪ್ಪ ಅಮ್ಮ ಎಲ್ಲರ ಹತ್ತಿರ ಮಾತಾಡಿ ನಿರ್ಧರಿಸಿದರಾಯಿತು. ಸ್ವಲ್ಪ ಹೊತ್ತಿಗೆ ಕಾರು ಬಂದಿತು. ನಿಧಾನವಾಗಿ ಅವರನ್ನು ಕಾರು ಹತ್ತಿಸಿದಳು. ಮನೆಯತ್ತ ಕಾರು ಹೊರಟಿತು. ಒಂದು ಗಂಟೆಯಲ್ಲಿ ದೊಡ್ಡ ಬಂಗಲೆಯ ಮುಂದೆ ಕಾರು ನಿಂತಿತು. ಮೊದಲೇ ಅವಳು ಬರುವುದು ಗೊತ್ತಿದ್ದರಿಂದ ಮನೆಯವರೆಲ್ಲ ಗೇಟಿನ ಹತ್ತಿರ ಬಂದಿದ್ದರು. ಅವಳನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ಅರೆ, ಇವರು ಯಾರು? ಏಕೆ ಇವರನ್ನು ಮನೆಗೆ ಕರೆದುಕೊಂಡು ಬಂದೆ? ಅಮ್ಮ, ಇವರು ಯಾರೆಂದು ನನಗೂ ಗೊತ್ತಿಲ್ಲ. ಅವರೇನೂ ಮಾತಾಡುತ್ತಿಲ್ಲ. ನಮ್ಮ ಟೂರಿಸ್ಟ್ ವೆಹಿಕಲ್ನಲ್ಲಿ ಇವರು ಹತ್ತಿ ಕುಳಿತಿದ್ದರು. ಏನೋ ಸಮಸ್ಯೆ ಇರಬೇಕು. ವಯಸ್ಸಾದ ಇವರನ್ನು ಬಿಟ್ಟು ಬರಲು ಮನಸ್ಸಾಗಲಿಲ್ಲ. ಅದಕ್ಕೆ ಕರೆದುಕೊಂಡು ಬಂದೆ ಎಂದಳು. ಓಹ್, ಹೌದಾ, ಇರಲಿ, ಬನ್ನಿ ಒಳಗೆ ಎಂದು ನಗುಮೊಗದಿಂದ ಸ್ವಾಗತಿಸಿದರು. ಬಾಯಾರಿಕೆಗೆ ನೀರು ಕೊಟ್ಟರು. ಅವರು ಸಣ್ಣ ಮಕ್ಕಳಂತೆ ಸುಮ್ಮನೆ ಎಲ್ಲರನ್ನೂ ನೋಡುತ್ತಿದ್ದರು. ಆನಂದರಾವ್ ಅವರಿಗೆ ಬಿಸಿ ಬಿಸಿ ಊಟ ಮಾಡಿಸಿ ಪ್ರತ್ಯೇಕ ಕೋಣೆಯಲ್ಲಿ ಅವರನ್ನು ಮಲಗಿಸಿದಳು. ಅವರಿಗೆ ಏನೊಂದೂ ಅನ್ನಿಸದೆ ಸುಮ್ಮನೆ ಕಣ್ಣು ಅರಳಿಸಿ ತಾರಸಿಯನ್ನು, ಕೋಣೆಯನ್ನು ಸುತ್ತಲೂ ನೋಡುತ್ತಿದ್ದರು. ಮತ್ತೆ ಸ್ವಲ್ಪ ಹೊತ್ತಿಗೆ ನಿದ್ದೆಗೆ ಜಾರಿದರು. ಬೆಳಗಾದ ಕೂಡಲೇ ಮನೆಯವರೆಲ್ಲರೂ ಬಂದರು. ಸನ್ನಿಧಿಯ ತಂದೆ ಜನಾರ್ದನ್ ಅವರು ಹೆಸರಾಂತ ಸೈಕಾಲಜಿ ಡಾಕ್ಟರ್. ಅವರ ಮಗ ಸೂರಜ್ ಸಹ ಫಿಸಿಷಿಯನ್. ತಮ್ಮದೇ ಆದ ಆಸ್ಪತ್ರೆಯಲ್ಲಿದ್ದರು. ಆನಂದರಾವ್ ಅವರನ್ನು ನೋಡಿ ಜನಾರ್ದನ್ ಅವರಿಗೆ ಮನಸ್ಸಿನ ಮೂಲೆಯಲ್ಲಿ ಏನೋ ಸೆಳೆತ, ಎಲ್ಲಿಯೋ ಕಂಡ ನೆನಪು ಅವರನ್ನು ಕಾಡಿತು. ಆದರೆ ಎಲ್ಲಿ, ಹೇಗೆ ಅಂತ ಅವರಿಗೆ ತಿಳಿಯಲಿಲ್ಲ. ಆನಂದರಾವ್ ಅವರನ್ನು ಎಷ್ಟು ಮಾತಾಡಿಸಿದರೂ ರೆಸ್ಪಾನ್ಸ್ ಇಲ್ಲ. ಸುಮ್ಮನೆ ನೋಡುತ್ತಿದ್ದರು ಅಷ್ಟೇ. ಜನಾರ್ದನ್ ಮತ್ತು ಸೂರಜ್ ಇಬ್ಬರೂ ಆನಂದರಾವ್ ಅವರಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಆರಂಭಿಸಿದರು. ಅವರಿಗೆ ಬಟ್ಟೆ ಬದಲಿಸಿ ಸನ್ನಿಧಿ ತಂದುಕೊಟ್ಟ ಹೊಸ ಡ್ರೆಸ್ ಹಾಕುವಾಗ ಅವರು ಹಾಕಿದ್ದ ಶರ್ಟ್ನಲ್ಲಿ ಒಂದು ಚೀಟಿ ಸಿಕ್ಕಿತು. ಆ ಚೀಟಿಯಲ್ಲಿ ಕಳೆದು ಹೋದವರು ನಂಬರಿಗೆ ಫೋನ್ ಮಾಡಲು ಒಂದು ನಂಬರ್ ಬರೆದಿದ್ದರು. ಇದು ಬಹಳ ವಿಚಿತ್ರ ಎನಿಸಿತು. ಆ ಚೀಟಿಯ ಕೆಳಗೆ ಫೋನ್ ನಂಬರ್ ಇತ್ತು. ಆ ಚೀಟಿಯು ಒದ್ದೆ ಆಗಿದ್ದರಿಂದ ಎಲ್ಲವೂ ಮಾಸಲು ಮಾಸಲಾಗಿತ್ತು. ಯಾರನ್ನು, ಹೇಗೆ, ಎಲ್ಲಿ ಕಾಂಟ್ಯಾಕ್ಟ್ ಮಾಡುವುದೆಂದು ಯಾರಿಗೂ ತಿಳಿಯಲಿಲ್ಲ. ಟ್ರೀಟ್ಮೆಂಟ್ ಒಂದು ಹಂತಕ್ಕೆ ಬರಲಿ, ಆಮೇಲೆ ಯೋಚಿಸಿದರಾಯಿತು ಎಂದು ಸುಮ್ಮನಾದರು. ಟ್ರೀಟ್ಮೆಂಟ್ ಮುಂದುವರಿಸಿದರು. ಜನಾರ್ದನ್ರವರಿಗೆ ಎಲ್ಲೋ ನೋಡಿದ ನೆನಪು ಮಸುಕಾಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಯಾರೆಂದು ತಿಳಿಯಲೇ ಇಲ್ಲ. ಇದು ಅವರ ಮನಸ್ಸನ್ನು ತುಂಬ ಕಾಡಿತು. ಅವರ ಚಿಕಿತ್ಸೆ ಹಂತ ಹಂತವಾಗಿ ಮುಂದುವರಿಯಿತು. ಆನಂದರಾವ್ ಅವರು ಮಕ್ಕಳಂತೆ ವರ್ತಿಸುತ್ತಿದ್ದರು. ಎಷ್ಟೇ ಪ್ರಯತ್ನಿಸಿದರೂ ಒಂದೇ ಒಂದು ಮಾತಿಲ್ಲ, ಕಥೆಯಿಲ್ಲ. ಸುಮ್ಮನೆ ಏನೇನೋ ದಿಟ್ಟಿಸುತ್ತಿದ್ದರು, ಇಲ್ಲವೇ ನಗುತ್ತಿದ್ದರು, ಮತ್ತೆ ಮೌನವಾಗುತ್ತಿದ್ದರು. ವಾರಗಳೇ ಕಳೆದರೂ ಚಿಕಿತ್ಸೆ ಫಲ ಕಾಣಲಿಲ್ಲ.

0: ಇಲ್ಲ ಎಂದು ಇಬ್ಬರೂ ವ್ಯಥೆಪಟ್ಟರು. ಈಗ ಅವರನ್ನು ಯಾರೆಂದು ತಿಳಿಯುವುದು? ಜನಾರ್ದನ್ರವರು ಅವರ ಫೋಟೋ ಸಮೇತ ಟಿವಿ ಮತ್ತು ದಿನಪತ್ರಿಕೆಗಳಿಗೆ ಹಾಕಿಸಿದರು. ಆದರೆ ಒಂದಂತೂ ಖಾತ್ರಿಯಾಯಿತು, ಅವರು ಎಲ್ಲರನ್ನೂ ಮರೆತಿದ್ದಾರೆ. ಅಪ್ಪ, ಈಗ ಏನು ಮಾಡುವುದು? 2 ವಾರ ಕಳೆಯಿತು, ಇನ್ನೂ ಮನೆಯಲ್ಲಿ ಇಟ್ಟುಕೊಂಡರೆ ಮುಂದೆ ಸಮಸ್ಯೆಯಾಗುತ್ತದೆ ಎಂದು ಯೋಚಿಸಿ ತಮ್ಮ ಸ್ನೇಹಿತರಾದ ಇನ್ಸ್ಪೆಕ್ಟರ್ ಕಾರ್ತಿಕ್ಗೆ ಫೋನ್ ಮಾಡಿ ಕರೆಸಿದರು. ಅವರು 1 ಗಂಟೆಯ ನಂತರ ಬಂದರು. ಕಾರ್ತಿಕ್ ರವರು ಆನಂದ್ರಾವ್ ಅವರನ್ನು ನೋಡಿ ಎಲ್ಲ ಸ್ಟೇಷನ್ಗಳಿಗೂ ಮೆಸೇಜ್ ಕಳಿಸಿದರು. ಇವರ ಬಗ್ಗೆ ಎಲ್ಲಿಯಾದರೂ ಕಂಪ್ಲೇಂಟ್ ಬಂದಿದೆಯೇ ಎಂದು ವಿಚಾರಿಸಲು ಹೇಳಿದರು. ಜನಾರ್ದನ್ ಅವರು ಕಾರ್ತಿಕ್ ಕೈ ಕುಲುಕಿ ನಿನ್ನಿಂದ ತುಂಬ ಸಹಾಯ ಆಯಿತೆಂದರು. ಸರಿ, ಹೆದರಬೇಡಿ, ಎಲ್ಲ ಕಡೆ ಮೆಸೇಜ್ ಕಳಿಸಿದ್ದೇನೆ, ನೋಡೋಣ, ಇನ್ಫಾರ್ಮೇಷನ್ ಬಂದ ತಕ್ಷಣ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೇನೆ ಎಂದು ಹೇಳಿ ಹೋದರು. ಸುನೀಲ್ ತನ್ನ ತಾಯಿ ಗಿರಿಜಾ ಅವರಿಗೆ ಸಮಾಧಾನ ಹೇಳಿ ಹೇಳಿ ರೋಸಿ ಹೋಗಿದ್ದನು. ಹತ್ತು ಅವರು ಸಹ ಕಂಗಾಲಾಗಿದ್ದರು. ಸುಜಾತ, ವಿದ್ಯಾ, ಸುನೀಲ್ ಪ್ರತಿದಿನವೂ 2-3 ಸುತ್ತು ಹಾಕಿ ಹುಡುಕಿಕೊಂಡು ಬರುತ್ತಿದ್ದರು. ಮನೆಯಲ್ಲಿ ಅವರಿಲ್ಲದೆ ಸ್ಮಶಾನ ಮೌನ ಆವರಿಸಿತ್ತು. ಗಿರಿಜಮ್ಮ ನಿದ್ದೆ, ಊಟ, ತಿಂಡಿ ಯಾವುದರ ಕಡೆಗೂ ಗಮನ ಕೊಡಲಾಗದೆ ನಿಶ್ಯಕ್ತರಾದರು. ಮನೆಯ ಶಾಂತಿ ಕದಡಿತು, ಮೌನ ಆವರಿಸಿತು. ಎಲ್ಲರೂ ದುಃಖದಿಂದ ಕಂಗಾಲಾಗಿದ್ದರು. ಅಣ್ಣ, ಮತ್ತೆ ಸ್ಟೇಷನ್ನಲ್ಲಿ ವಿಚಾರಿಸಿಕೊಂಡು ಬರೋಣವೇ ಎಂದು ವಿದ್ಯಾ ಕೇಳಿದಳು. ಅವನಿಗೂ ಅದೇ ಸರಿ ಅನಿಸಿ ಸ್ಟೇಷನ್ ಕಡೆ ಹೊರಟರು. ಇನ್ಸ್ಪೆಕ್ಟರ್ ಜಾನ್ರವರು ಇವರು ತಂದ ಫೋಟೋ ಮತ್ತು ಮೆಸೇಜ್ನಲ್ಲಿ ಬಂದ ಫೋಟೋ ತಾಳೆ ಹಾಕಿ ನೋಡಿದರು. ಸುನೀಲ್, ನಿಮ್ಮ ತಂದೆ ಸಿಕ್ಕಿಯೇ ಬಿಟ್ಟರು ಎಂದು ಹೇಳಿದಾಗ ಎಲ್ಲರೂ ಸಂತೋಷದಿಂದ ಎಲ್ಲಿದ್ದಾರೆ ಎಂದು ಉದ್ಘರಿಸಿದರು. ಮತ್ತೆ ಪುನಃ ಇನ್ಸ್ಪೆಕ್ಟರ್ ಜಾನ್ರವರು ಇನ್ಸ್ಪೆಕ್ಟರ್ ಕಾರ್ತಿಕ್ ರವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಸುನೀಲ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮನೆಯವರೆಲ್ಲರೂ ಸಂತೋಷದಿಂದ ನಮ್ಮ ತಂದೆ ಎಲ್ಲಿದ್ದಾರೆ ಎಂದು ಕೇಳಿದರು. ಇನ್ಸ್ಪೆಕ್ಟರ್ ಮಾಹಿತಿ ಪಡೆದು ಅವರಿಗೆ ತಿಳಿಸಿದರು. ಮನೆಯಲ್ಲಿ ಮತ್ತೆ ಸಂತೋಷದ ವಾತಾವರಣ ಮೂಡಿತು. ಮಾರನೇ ದಿನವೇ ಎಲ್ಲರೂ ಆನಂದ್ರಾವ್ ಅವರನ್ನು ನೋಡಲು ಮನೆಯವರೆಲ್ಲರೂ ಹೊರಡಲು ಕಾತರರಾಗಿದ್ದರು. ಸುನೀಲ್ ಅವರು ಕೊಟ್ಟ ಫೋನ್ ನಂಬರಿಗೆ ಫೋನ್ ಮಾಡಿದನು. ಹಲೋ, ನಮಸ್ತೆ, ನಾನು ಸುನೀಲ್ ಅಂತ. ಇನ್ಸ್ಪೆಕ್ಟರ್ ಜಾನ್ರವರು ನಿಮ್ಮ ಮನೆ ವಿಳಾಸ ನಂಬರ್ ಕೊಟ್ಟರು. ನನ್ನ ತಂದೆ ನಿಮ್ಮ ಮನೆಯಲ್ಲಿದ್ದಾರಂತೆ, ಹೇಗಿದ್ದಾರೆ?
1: ನಮಸ್ತೆ ಸುನೀಲ್, ಸಮಾಧಾನ. ನನ್ನ ಹೆಸರು ಜನಾರ್ದನ್, ಸಾರಿ, ಡಾಕ್ಟರ್ ಜನಾರ್ದನ್ ಸರ್ ಅಂತ ನನಗೆ ಗೊತ್ತಾಗಲಿಲ್ಲ. ನೀವು ಬನ್ನಿ, ಅವರು ಆರಾಮಾಗಿದ್ದಾರೆ, ಮಾತಾಡೋಣ, ನೀವು ಆರಾಮವಾಗಿ ಬನ್ನಿ ಎಂದು ಹೇಳಿದರು. ಸಾರಿ ಡಾಕ್ಟರ್, ಅಪ್ಪ ಸಿಕ್ಕ ಸಂತೋಷಕ್ಕೆ ನಿಮ್ಮ ಬಗ್ಗೆ ಕೇಳದೆ ನಾನೇ ಮಾತಾಡಿದೆ. ಇರಲಿ, ನನಗೆ ಅರ್ಥ ಆಗುತ್ತದೆ, ಬನ್ನಿ ಮಾತಾಡೋಣ.
2: ಸರಿ ಡಾಕ್ಟರ್, ನಾವು ಬರ್ತಾ ಇದ್ದೇವೆ. ಓಕೆ, ಬನ್ನಿ ಎಂದರು. ಮೈಸೂರಿಗೆ ಬಂದಾಗ ಮಧ್ಯಾಹ್ನವಾಗಿತ್ತು. ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡರು. ಎಲ್ಲರಿಗೂ ಆನಂದ್ರಾವ್ ಅವರನ್ನು ನೋಡುವ ಕಾತರವಿತ್ತು. ಸನ್ನಿಧಿಯು ಬನ್ನಿ ಎಲ್ಲರೂ ಅಂತ ಅವರನ್ನು ಆತ್ಮೀಯವಾಗಿ ಸತ್ಕರಿಸಿದಳು. ಅವರನ್ನೆಲ್ಲ ಆನಂದ್ರಾವ್ ಅವರ ಕೋಣೆಗೆ ಕರೆದುಕೊಂಡು ಬಂದಳು. ಸುನೀಲ್, ಮಕ್ಕಳೆಲ್ಲ ಅಪ್ಪ ಅಪ್ಪ ಎನ್ನುತ್ತಾ ಅವರ ಬಳಿ ಬಂದರು. ಗಿರಿಜಮ್ಮ ಕಂಬನಿ ಮಿಡಿಯುತ್ತಾ ಅವರ ಕೈ ಹಿಡಿದುಕೊಂಡರು. ಅವರಿಂದ ಅವರ ಕೈ ಬಿಡಿಸಿಕೊಂಡು ಸಂಕೋಚದಿಂದ ಮತ್ತೆ ಮುದುಡಿ ಕುಳಿತರು. ಎಲ್ಲರನ್ನೂ ಹೊಸಬರಂತೆ ನೋಡಿದರು. ಡಾಕ್ಟರ್ ಜನಾರ್ದನ್ ಅವರ ಹತ್ತಿರ ಬಂದು ಸಮಾಧಾನ ಹೇಳಿದರು. ಅವರಿಗೆ ಚಿಕಿತ್ಸೆ ಕೊಡುತ್ತಿರುವುದಾಗಿ ಹೇಳಿದರು. ಆದರೆ ಡಾಕ್ಟರ್ ಜನಾರ್ದನ್ರವರಿಗೆ ಮತ್ತೆ ಮನಸ್ಸಿನ ಮೂಲೆಯಲ್ಲಿ ನೆನಪು ಕೆದಕಿತು. ಗಿರಿಜಮ್ಮ ಅವರನ್ನು ನೋಡಿ ತುಂಬ ಆತ್ಮೀಯ, ಹತ್ತಿರದ ಪರಿಚಯದರಂತೆ ಭಾಸವಾಯಿತು. ಛೇ, ನನಗೇಕೆ ಹೀಗಾಗುತ್ತಿದೆ? ಇವರೆಲ್ಲ ಹತ್ತಿರದವರಂತೆ ನನಗೆ ಏಕೆ ಅನಿಸುತ್ತದೆ? ಯಾವ ಪಾರ್ಶ್ವವಿದು ನನ್ನ ಸೆಳೆಯುತ್ತಿದೆ? ಅವರ ಬದಲು ನನಗೆ ಚಿಕಿತ್ಸೆಯ ಅಗತ್ಯವಿದೆಯೇ ಎಂದು ನೊಂದುಕೊಂಡರು. ಅಪ್ಪ, ನಮ್ಮ ಆಸ್ಪತ್ರೆಗೆ ಬಾಂಬೆಯ ನಂದನ್ ನರ್ಸಿಂಗ್ ಹೋಮ್ನ ಡಾಕ್ಟರ್ ಅಜಿತ್ ಬರುತ್ತಿದ್ದಾರೆ. ಓ ಹೌದಾ, ಹಾಗಾದರೆ ಒಳ್ಳೆಯದೇ ಆಯಿತು. ಆನಂದ್ರಾವ್ ಅವರ ಬಗ್ಗೆ ಅವರಲ್ಲಿ ಮಾತಾಡೋಣ ಅಂದಾಗ ಸೂರಜ್ ಆಗಲಿ ಎಂದು ಹೇಳಿದರು. ಅವರ ಭೇಟಿಗೆ ವ್ಯವಸ್ಥೆ ಮಾಡಿದರು. ಅವರ ಸಲಹೆಯಂತೆ ಆನಂದ್ರಾವ್ ಅವರನ್ನು ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಬಂದರು. ಡಾಕ್ಟರ್ ಅಜಿತ್ ಒಂದೊಂದೇ ಟೆಸ್ಟ್ಗಳನ್ನು ಮಾಡಿದರು. ಅವರ ಚಿಕಿತ್ಸೆ ಫಲಕಾರಿಯಾಯಿತು. ಆನಂದ್ರಾವ್ ಅವರು ಡಾಕ್ಟರ್ ಕೇಳಿದ

0: ಪ್ರಶ್ನೆಗಳಿಗೆ ಉತ್ತರ ಕೊಡಲಾರಂಭಿಸಿದರು. ಅವರ ಸುಪ್ತ ಮನಸ್ಸನ್ನು ಜಾಗೃತವಾಗಿರಿಸಿದರು. ನಾನು ಶಿವಮೊಗ್ಗದ ಬ್ಯಾಂಕೊಂದರಲ್ಲಿ MD ಆಗಿದ್ದೆ. ನಂತರ ಕೆಲಸ ಸಿಕ್ಕಿದ ಒಂದು ವರ್ಷಕ್ಕೆ ಗಿರಿಜಾಳೊಂದಿಗೆ ವಿವಾಹವಾಯಿತು. ನಮಗೆ 4 ಜನ ಮಕ್ಕಳು. ಅವರಲ್ಲಿ ಒಬ್ಬ ಮಗ ಚಿಕ್ಕ ವಯಸ್ಸಿನಲ್ಲಿಯೇ ಕಾಣೆಯಾಗಿದ್ದನು. ಇವತ್ತಿಗೂ ಅವನ ಬಗ್ಗೆ ನಮಗೆ ಸುಳಿವಿಲ್ಲ. ಅವನು ಎಲ್ಲಿ ಹೋದನು, ಹೇಗಿದ್ದಾನೆ, ಯಾರೊಂದಿಗಿದ್ದಾನೆ ಎಂದು ಒಂದೂ ಗೊತ್ತಿಲ್ಲ. ಅವನನ್ನು ಹುಡುಕದ ಜಾಗವಿಲ್ಲ. ಹುಡುಕಿ ಹುಡುಕಿ ಸೋತಿದ್ದೇನೆ. ಅವನ ಕುತ್ತಿಗೆಯ ಹಿಂದೆ ಒಂದು ಅಗಲವಾದ ಮಚ್ಚೆ ಇದೆ. ಈ ಗುರುತು ಬಿಟ್ಟರೆ ನನ್ನ ಹತ್ತಿರ ಯಾವುದೇ ಸಾಕ್ಷಿಗಳಿಲ್ಲ. ಅವನನ್ನು ಹೇಗೆಂದು ಹುಡುಕಲಿ? ಅಷ್ಟು ಸಣ್ಣ ಮಗು ಕಳೆದಿರುವುದು. ಅವನು ಸಿಗುತ್ತಾನಿಗೆ, ಈಗ ಹೇಗಿರುತ್ತಾನೆ ಅನ್ನುವ ಕಲ್ಪನೆಯೂ ನನಗೆ ಇಲ್ಲ. ಹೇಗೆ ಹುಡುಕಲಿ? ಅವನು ಸಿಗದೆ ನಾನು ಹೇಗಿರಲಿ? ಈಗ ಆನಂದರಾವ್ ಅವರ ಸಮಸ್ಯೆ ಏನೆಂದು ಡಾಕ್ಟರ್ ಅಜಿತ್ರವರಿಗೆ ತಿಳಿಯಿತು. ಈ ವಿಷಯವನ್ನು ಜನಾರ್ದನ್ ಮತ್ತು ಸೂರಜ್ ಅವರಿಗೆ ಹೇಳಿದರು. ಅರೆ ಅಪ್ಪ, ಅವರು ಹುಡುಕುತ್ತಿರುವ ಮಗ ನೀವೇನಾ? ಅಂದರೆ ಸಣ್ಣ ವಯಸ್ಸಿನಲ್ಲಿ ಯಾರೋ ಚರ್ಚ್ ಹತ್ತಿರ ಬಿಟ್ಟರಂತೆ. ಚರ್ಚ್ನ ಫಾದರ್ ಫರ್ನಾಂಡಿಸ್ ನನ್ನನ್ನು ಸಾಕಿ ಬೆಳೆಸಿದ್ದಾರೆ. ಅವರನ್ನು ಕೇಳಿದರೆ ಪೂರ್ತಿ ವಿಷಯ ಗೊತ್ತಾಗುತ್ತದೆ. ತಕ್ಷಣವೇ ಫಾದರ್ ಫರ್ನಾಂಡಿಸ್ ಅವರಿಗೆ ಫೋನ್ ಮಾಡಿದರು. ಎಲ್ಲರೂ ಅವರನ್ನು ನೋಡಲು ಬರುವುದಾಗಿ ಹೇಳಿದರು. ಫಾದರ್ ಫರ್ನಾಂಡಿಸ್ ಎಲ್ಲರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಡಾಕ್ಟರ್ ಜನಾರ್ದನ್ ರವರನ್ನು ನೋಡಿ ಚರ್ಚ್ನ ಫಾದರ್ ಜನಾರ್ದನಿಗೆ ಏನೋ ಆಗಿದೆ, ಏನೋ ಸಮಸ್ಯೆ ಆಗಿದೆ ಎಂದುಕೊಂಡು ಅವರ ಹತ್ತಿರ ಬಂದು ಏನಾಗಿದೆ ಎಂದು ಕೇಳಿ ವಿಚಾರಿಸಿದರು. ಎಲ್ಲರೂ ವಿಚಾರಿಸಿದಾಗ ಫಾದರ್ ಫರ್ನಾಂಡಿಸ್ ಹೇಳಿದರು. ಅದೊಂದು ದಿನ ಚರ್ಚ್ನ ಪ್ರಾಂಗಣದಲ್ಲಿ ಅಳುತ್ತಾ ಕುಳಿತಿದ್ದ ಪುಟ್ಟ ಹುಡುಗನು ದಾರಿಯಲ್ಲಿ ಸಿಕ್ಕನೆಂದು ವೃದ್ಧರೊಬ್ಬರು ಬಿಟ್ಟು ಹೋದರು. ನನಗೂ ಅದಕ್ಕೂ ಮುಂಚೆ ಇವನು ಎಲ್ಲಿಂದ ಬಂದನು, ಇವನ ತಂದೆ ತಾಯಿ ಯಾರು ಎಂದು ತಿಳಿಯಲಿಲ್ಲ. ಅಂದಿನಿಂದ ನಾನೇ ಇತರ ಮಕ್ಕಳ ಜೊತೆ ಇವನನ್ನು ಬೆಳೆಸಿದೆ. ನಾನೇ ಇವನಿಗೆ ಹೊಸ ಹೆಸರು ನಾಮಕರಣ ಮಾಡಿ ಅಂದಿನಿಂದ ಸಾಕಿ ಬೆಳೆಸಿದೆ. ಅವನು ಸಹ ಎಲ್ಲ ಹುಡುಗರನ್ನಂತೆ ತುಂಬ ಬುದ್ಧಿವಂತ. ಆದ್ದರಿಂದ ಇಷ್ಟು ದೊಡ್ಡವನಾಗಿ ವಿದ್ಯಾಭ್ಯಾಸ ಬೆಳೆಸಿ ಬೆಳೆದಿದ್ದಾನೆ ಎಂದು ಹೇಳಿದರು. ಆನಂದರಾವ್ ಅವರು ಫಾದರ್ನ ಕೈ ಹಿಡಿದು ಕಂಬನಿ ಮಿಡಿದರು. ಫಾದರ್ ಇವನು ಬೇರೆ ಯಾರೂ ಅಲ್ಲ, ನಾನು ಚಿಕ್ಕಂದಿನಲ್ಲಿ ಕಳೆದುಕೊಂಡ ಮಗ. ಕಣ್ಣು ಅರಿಯದ್ದು ಕರುಳು ಅರಿಯಿತು ಎಂಬಂತೆ ನನ್ನ ಮಗ ನನಗೆ ಸಿಕ್ಕಿದನು. ನಿಮಗೆ ಏನು ಹೇಳಿದರೂ ಎಷ್ಟು ಹೇಳಿದರೂ ಕಡಿಮೆಯೇ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ತಂದೆ ತಾಯಿ ಆನಂದ ಭಾಷ್ಪ ಸುರಿಸಿದರು. ನನ್ನದೇನಿದೆ ಎಲ್ಲ ಜೀಸಸ್ನ ದಯೆ. ಒಟ್ಟಿನಲ್ಲಿ ತಂದೆ ಮಗ ಒಂದಾಗಿರಲ್ಲ, ಅವನಿಗೆ ಒಂದು ದೊಡ್ಡ ಕುಟುಂಬ ಸಿಕ್ಕಿತಲ್ಲ, ಅದೇ ನನಗೆ ಸಂತೋಷದ ವಿಷಯ ಮತ್ತು ಮಹತ್ವದ ವಿಷಯ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು. ಎಲ್ಲರೂ ಸಂತೋಷದಿಂದ ಒಂದಾದರು. ಸುನೀಲ್ ತನ್ನ ಅಣ್ಣ, ಇಬ್ಬರು ಹೆಣ್ಣು ಮಕ್ಕಳಿಗೆ ದೊಡ್ಡ ಅಣ್ಣ, ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗೆ ಒಳ್ಳೆಯ ಮಗ ಸಿಕ್ಕಿದನೆಂದು ಅತ್ಯಂತ ಸಂತೋಷದಿಂದ ಮನತುಂಬಿ ಎಲ್ಲರೂ ಒಂದಾಗಿ ಸಂತೋಷದಿಂದ ಬಾಳ್ವೆ ನಡೆಸಿದರು. ಈ ಕಥೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ವಾಹಿನಿಯವರಿಗೂ ಮಹಾಲಕ್ಷ್ಮಿಯವರಿಗೂ ನಮಸ್ಕಾರ, ಧನ್ಯವಾದಗಳು.
1: ಜೀವನದಲ್ಲಿ ಯಾವಾಗ ಎಲ್ಲಿ ಹೇಗೆ ಯಾವ ರೀತಿ ತಿರುವುಗಳು ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವೊಂದು ಸಮಯದಲ್ಲಿ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ತಿರುವುಗಳು ಕೂಡ ನಾನಾ ರೂಪಗಳಲ್ಲಿ ಸಿಗ್ತವೆ. ಅದಕ್ಕೆ ಈ ಕಳೆದು ಹೋದವರು ಅನ್ನುವಂತಹ ಕಥೆಯೇ ಸಾಕ್ಷಿಯಾಗಿದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಸ್ವರಚಿತ ಕಥೆಯನ್ನು ಬರೆದಿದ್ದಾರೆ ಇಂದುಮತಿ ಮೇಡಮ್ ಅವರು. ಇಂದುಮತಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.

0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ರಾ? ಆರಾಮಾಗಿದ್ರಾ? ನಾನದು ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ, ಬಿಸಿ ಬಿಸಿಯಾಗಿ ಟಿಫನ್ ನಾನು ಕೂಡ ಮುಗಿಸ್ಕೊಂಡು ಬಂದಿದ್ದೀನಿ. ನೀವು ಕೂಡ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ರ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅನ್ಕೊಳ್ತಾ ಇದ್ರೆ ಇವತ್ತಿನ ಶೋಗೆ ಕರೆ ಮಾಡಿ ಮಾತಾಡಬಹುದು. ಆ್ಯಂಡ್ ವೀಕೆಂಡ್ ಕೂಡ ಆಗಿರೋದ್ರಿಂದ ವೀಕೆಂಡ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಹಾಗೆ ಈ ವೀಕೆಂಡ್ನ ಫುಲ್ ಎನರ್ಜೆಟಿಕ್ ಆಗಿ ಮಾಡ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇವತ್ತು ಸೂಪರ್ ಹಿಟ್ ಸಾಂಗ್ಸ್ಗಳನ್ನ ಕೂಡ ಹಾಡಬಹುದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಿಮ್ ಜೊತೆ ಮಾತಾಡೋದಕ್ಕೆ ನಾನು ಬರೆದಿನಿ ಆರ್ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ಸೂಪರ್ ಆಗಿರುವಂತಹ ಹಾಡುಗಳನ್ನ ಹಾಡಬಹುದು. ಏನಪ್ಪ ಇವತ್ತಿನ ಟಾಪಿಕ್ ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಹೆಸರಿರುವಂತಹ ಹಾಡುಗಳನ್ನ ಹಾಡಬಹುದು. ಅಂಡ್ ಹೆಸರಿರುವಂತಹ ಹಾಡು ಅಂತ ಕೇಳಿದಾಗ ನಿಮಗೆ ಎಲ್ಲ ಗೊತ್ತಾಗಿರುತ್ತೆ. ಸೊ ಒಂದು ಊರಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ದೇವತೆ, ಈ ಥರದೆಲ್ಲ ಸಾಂಗ್ ಎಲ್ಲ ಕೇಳಿದಾಗ ಅದರಲ್ಲಿ ಹೆಸರುಗಳು ಬಂದಿದ್ದಾವೆ. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಹೆಸರಿಡುವಂತಹ ಹಾಡುಗಳನ್ನ ಹಾಡ್ಬೋದು. ಆ್ಯಂಡ್ ಗೀತಾಂಜಲಿ ಹೀಗೆ ಸುಮಾರು ಹೆಸರುಗಳು ಹಾಡಲ್ಲಿ ಬರ್ತಾ ಇರುತ್ತೆ. ಆ ರೀತಿಯ ಹಾಡನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಹಾಡಿ ಇವತ್ತಿನ ಶೋನಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ,
7: ಗುಡ್ ಮಾರ್ನಿಂಗ್ ಶ್ರೀಧರ್.
3: ನಮಸ್ತೆ.
7: ಗುಡ್ ಮಾರ್ನಿಂಗ್ ಶ್ರೀಧರ್.
3: ಗುಡ್ ಮಾರ್ನಿಂಗ್.
7: ತಿಂಡಿ ಆಯ್ತಾ ಶ್ರೀಧರ್?
3: ತಿಂಡಿ ಆಗಿದೆ. ಕುಸುಮ ಅವರೇ, ನಿಮ್ದಾಯ್ತಾ?
7: ನಮ್ದು ಮೆಂತೆ ಚಪಾತಿ ಮೋಡಾಗ್ಲಕ್ಕ ಪಲ್ಯ.
3: ಓಕೆ
7: ಶ್ರೀಧರ್, ನಿಮ್ದು?
3: ನಮ್ದು ಇವತ್ತು ಪಲಾವ್.
7: ಪಲಾವ್, ವೆರಿ ಗುಡ್ ಪಲಾವ್. ಶ್ರೀಧರ್, ಇವತ್ತು ನಾನು ಸೂರ್ಯವಂಶ ಚಿತ್ರದ ಈ ಹಾಡಾಡ್ತೀನಿ.
3: ಓಕೆ.
7: ಇದರಲ್ಲಿ ಎಷ್ಟು ಹೆಸರು ಬರುತ್ತೆ ನೀವೇ ನೋಡ್ಕೊಳ್ಳಿ.
3: ಓಕೆ ಓಕೆ.

ಈ ಸೋದರಿಯೇ ಪ್ರೇಮ ಸಖಿ, ಬಲವಿನ ಹೃದಯಕ್ಕೆ ಪನ್ನೀರಲ್ಲಿ ಅಭಿಷೇಕವ ಮಾಡಿದರು, ಅದರಲ್ಲಿ ಉದಯಿಸೋ ಹೊರ ಹೊಸ ಹಾಸಿಗೆ ಸ್ಫೂರ್ತಿಯ ನೀ.

0: ಕಗಳ ಬಾಗಿಲಲಿ ಚಂದ್ರಮುಖಿ.
1: ಸೂಪರ್ ಸೂಪರ್ ಆಗಿರುವಂತಹ ಹಾಡನ್ನು ಹಾಡಿದ್ರಿ ಮೇಡಮ್. ಎಷ್ಟೋ ಹೆಸರು ಇದೆ, ಒಂದಲ್ಲಿ ಒಂದೇ ಹಾಡಲ್ಲಿ ತರಿಸ್ಬಿಟ್ರಲ್ಲ ಅಂತ ನೀವು. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಸೊ ಕುಸುಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಸೂರ್ಯವಂಶ ಸಿನಿಮಾದ ಹಾಡನ್ನ ಹಾಡಿದ್ರು, ಅಂಡ್ ಅದರಲ್ಲಿ ಸುಮಾರು ಹೆಸರುಗಳು ಕೂಡ ಬರುತ್ತೆ. ಅಂಡ್ ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೆಸರು ಇರುವಂತಹ ಹಾಡನ್ನ ಹಾಡಬಹುದು. ಕರೆ ಮಾಡಿ ನಮ್ಮ ಸಂಖ್ಯೆ 9686969607996279 ಈ ಸಂಖ್ಯೆ ಕರೆ ಮಾಡಿ. ಅಂಡ್ ಹಾಗೆ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಆನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಯಾರಿಗಾರು ಏನಾದ್ರೂ ವಿಶೇಷನ ತಿಳಿಸ್ಬೇಕು ಅಂತ ಆದ್ರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷನ ತಿಳಿಸಬಹುದು. ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಕೂಡ ವಿಶೇಷನ ತಿಳಿಸಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಇಲ್ಲಿಂದ ಕೇಳೋಣ? ಹಲೋ,
2: ನಮಸ್ತೆ, ಗುಡ್ ಮಾರ್ನಿಂಗ್ ಶ್ರೀಧರ್.
1: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್.
2: ಹೇಗಿದ್ದೀರಿ?
1: ಓ, ನಾವು ಚೆನ್ನಾಗಿದ್ದೀವಿ. ಶೋಭಾ ಅವರು ಎಂಟ್ರಿ ಫೋನ್ ಮಾಡಿದ್ರಿ ಶೋಭಾ ಅವರೇ?
2: ನಮ್ದು ಇವತ್ ಪಲಾವ್.
1: ಪಲಾವ್, ಓಕೆ. ಸೊ ಇವತ್ತಿನ
2: ರೈಸ್ ಮಾಡಲ್ಲ ಜಾಸ್ತಿ ಮಾಡಿದೀನಿ.
1: ಹಂಗಾರೆ ಸರ್ಪ್ರೈಸ್ ಮತ್ತೆ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತು
2: ವಾತಾವರಣ ಚೆನ್ನಾಗಿದೆ.
1: ಹೌದು, ಮತ್ತೆ
2: ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಅಲ್ವಾ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸ್ತಾ ಇದೆ ಎರಡ್ ಮೂರು ದಿನದಿಂದ ಈಗ.
1: ಶೋಭಾ ಅವ್ರೆ, ಇವತ್ತು ಹೆಸರಿರುವಂತಹ ಹಾಡುಗಳನ್ನ ಹಾಡ್ಬೇಕು. ಯಾವ ಹಾಡನ್ನ ಹಾಡ್ತೀರಾ?
2: ನಾನು ಮಾನಸ ಸರೋವರ ಶ್ರೀಧರ್ ಆಕ್ಟಿಂಗ್, ಶ್ರೀನಾಥ್ ಆಕ್ಟಿಂಗ್ ಮಾಡಿರೋದು.
1: ಓಕೆ,
2: ತುಂಬಾ ಇಷ್ಟ ನನಗೆ. ಮಾನಸ ಸರೋವರ ಹಾಡು ಹಾಡ್ತೀಯ? ಹಾ.

0: ಥ್ಯಾಂಕ್ ಯು.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಶೋಭಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿಡುವಂತಹ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ
2: ಸರ್, ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಬಸವರಾಜ್ ಅವರು ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್, ತಾವು ಚೆನ್ನಾಗಿದ್ರೆ?
1: ಓ, ನಾವು ಸೂಪರ್ ಆಗಿದ್ದೀವಿ. ಹೇಗಿದೆ ಗಂಗಾವತಿ ಕಡೆಗೆ ಬಿಸಿಲು ಮಳೆ ಏನಾದ್ರು ಬಂತ?
2: ಸರ್, ಮೊನ್ನೆ ಮಳೆ ಇತ್ತು ಸರ್, ನಿನ್ನೆ ಮೋಡ ಕವಿದ ವಾತಾವರಣ ಇತ್ತು, ಇವತ್ತು ಬಿಸಿಲಾಗಿದೆ ಸರ್.
1: ಓಕೆ, ಸೊ ಮೂರು ತರದ ವಾತಾವರಣ ನೋಡಿದ್ರಿ?
2: ಹೌದು ಸರ್.
1: ಓಕೆ ಬಸವರಾಜ್ ಅವ್ರೆ,
2: ಸರ್
1: ಇವತ್ತು ಹೆಸರಿರುವಂತಹ ಹಾಡನ್ನ ಹಾಡ್ಬೇಕು.
2: ಸರ್ ಹಾಡ್ತೀನಿ.
1: ಓಕೆ,
2: ಜನ್ಮದ ಜೋಡಿ ಚಿತ್ರದಿಂದ ಹಾಡ್ತೀನಿ ಸರ್.
1: ಹ್ಮ್, ಹಾಡಿ ಸರ್.
2: ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ, ದಾರ ಜೊತೆ ಮಣಿ ಸೇರಿ ಚಂದದೊಂದು ಹಾರ. ತಾನಿ ತಂದ ನ ತಂದನ್ನ, ತಂದ ನ ತಂದನ್ನ, ತಂದ ನ ತಂದನ್ನ, ತಂದ ನನ್ನ. ತಾನಿ ತಂದ ನ ತಂದನ್ನ, ತಂದ ನ ತಂದನ್ನ, ತಂದ ನ ತಂದನ್ನ, ತಂದ ನನ್ನ. ನಿನ್ನ ಹೆಸರೇನು ಮಣಿ ಅಂತ ಗೊತ್ತಾಯ್ತು, ಆದ್ರೆ ಮಣಿ ಜೊತೆ

ಮಣಿ ಇರುತ್ತೆ ಅಂತ ಹೇಳೆ ಮಣಿ. ಗೊತ್ತಾಯ್ತು ಗೊತ್ತಾಯ್ತು, ಆದ್ರೆ ದಾರಕ್ಕೊಂದು ಹೆಸರು ಬೇಕಲ್ಲ, ಹಸಿ ಉದ್ರೆ ಆಗಿದ್ರಾಗಲ್ವಾ? ಹೆಣ್ಣು ಮಕ್ಕಳನ್ನ ಗಾಡಿ ಕೂರ್ಸ್ಕೊಂಡು ಹಿಂಗೆಲ್ಲ ಆಡಬಾರ್ದು ಅಂತ ಓಸಿ ಹೇಳೆ ಮಣಿ. ಏನೋ ಹೆಸರು ಕೇಳಿದ್ದಾರೆ, ಕೆಸರಲ್ಲಿ ಬಿದ್ದೋಗ್ತಾರ, ಆಡಬಾರದು ಅಂತ ಹೇಳೆ ಮಣಿ. ನನ್ನ ಹೆಸರು ಮಾತ್ರ ಕೇಳಿ ತಮ್ಮ ಹೆಸರು ಹೇಳ್ದೆ ಇರೋ ಬಲ್ಮೋಸ ಅಂತ ಹೇಳೆ ಮಣಿ. ಕೃಷ್ಣ

0: ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ, ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ. ಹಂಗಾರೆ ಗೋಪಿಕೆ ಶ್ರೀಯರ ಇದ್ರಂತ ಈಗಲೇ ಕೇಳ್ಬಿಡಿ ಮಣಿ ಚಚೆ, ಅದೆಲ್ಲ ದ್ವಾಪರ ಯುಗಕ್ಕೆ. ಈ ಕಲಿಯುಗದ ಕೃಷ್ಣ ಯಾವ ಕಣ್ಣೇನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕಣ್ಣೇನ್ನು ಕಣ್ಣೆತ್ತಿ ನೋಡಲ್ಲ. ಅಲ್ಲ ಸರ್,
1: ಹಾ ಸೂಪರ್ ಕಾಣಿದ್ರಿ ಸರ್. ನಿಮ್ಮರಲ್ಲಿ ಇದರ ಮಣಿ ಅಂತ ಇರೋದು? ಓಕೆ, ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್, ಶುಭೋದಯ ಮತ್ತೊಮ್ಮೆ.
1: ಓಕೆ, ಧನ್ಯವಾದಗಳು. ಬಸವರಾಜ್ ಅವರು ಕರೆ ಮಾಡಿದ್ರು ಗಂಗಾವತಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಬಹುದು, ಹಾಗೆ ಸೂಪರ್ ಆಗಿರುವಂತಹ ಹಾಡುಗಳನ್ನು ಕೂಡ ಹಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕೆಲವರು ಕಾಲರ್ ಕೂಡ ರೆಡಿ ಇದ್ದಾರೆ, ಮನೆ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ
2: ಹಲೋ, ಕೇಳಿಸ್ತಾ ಇಲ್ವಾ ಸರ್?
1: ಇವಾಗ ಕೇಳಿಸ್ತಾ ಇದೆ ಮೇಡಮ್.
2: ಹೇಳಿ ಸರ್.
1: ಸೌಮ್ಯ ಅವರು ಹೇಗಿದ್ದೀರಾ?
2: ಆರಾಮಿದ್ದೀರಿ ಸರ್? ತಾವು ಕೂಡ ಆರಾಮಿದ್ದೀರಿ?
1: ನಾವು ಆರಾಮಾಗಿದ್ದೀವಿ. ಹೇಗಿದೆ ವಿಜಯಪುರ?
2: ವಿಜಯಪುರ ತಂಪಾಗಿದೆ ಸರ್, ಬೇಸಿಗೆ ಕಳೆದೈತಿ, ಈಗ ಮಳೆಗಾಲ ಚಾಲು ಆಗ್ಬೇಕಿನ್ನೆಲ್ಲ, ಇನ್ನು ಮಳೆ ಬಂದಿಲ್ಲ ನಮ್ ಕಡೆ.
1: ಹೌದಾ? ಓಕೆ. ಸೊ ಹಾಗೆ ಏನ್ ಟಿಫನ್ ಮಾಡಿದ್ರಿ ಇವತ್ತು?
2: ಸರ್ ಇವತ್ತು ಇಡ್ಲಿ ಮಾಡಿದ್ದೆವು ನಾವು, ಎಳ್ಳು ಇಡ್ಲಿ ಅಂತೇಳಿ.
1: ಎಂತ ಇಡ್ಲಿ
2: ಅಂದ್ರೆ? ಇಡ್ಲಿ ಚಟ್ನಿ ಇತ್ತು, ಕೈ ಚಟ್ನಿ. ಆದ್ರೆ ನಿಮಗೆ ಹೇಳದೆ ನಾನು, ಎಳ್ಳಿ ಇಡ್ಲಿ ಹೊಟ್ಟೆ ಒಳಗೆ ಇಡಬೇಕು.
1: ಓ ಹಂಗೆ, ನಾನು ಯಾವ್ದು ಸ್ಪೆಷಲ್ ಇಡ್ಲಿ ಅಲ್ಲಪ್ಪ ಇದು, ನಾವು ಒಂದ್ಸರಿ ಟ್ರೈ ಮಾಡೋಣ ಅಂತ ಅನ್ಕೊಂಡೆ.
2: ಜೋಕ್ ಮಾಡ್ತಿರ್ತೇವ
1: ಹಂಗೆ. ಓಕೆ ಸೌಮ್ಯ ಅವ್ರೆ, ಇವತ್ತು ಹೆಸರಿರುವಂತಹ ಹಾಡನ್ನ ಹಾಡ್ಬೇಕು. ಓಕೆ.
2: ಅಲ್ಲಾರೆ ಅಲ್ಲಾರೆ ಮುಕುಂದ ಮುರಾರಿ ಗೋಪಾಲ ನೀ ಬೀಜ ಬಾರ, ಶ್ರೀ ಕೃಷ್ಣ ನೀ ಬೀಜ ಬಾರ. ಅಲ್ಲಾರೆ ಅಲ್ಲಾರೆ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರ, ಶ್ರೀ ಕೃಷ್ಣ ನೀ ಬೀಜ ಬಾರ.
3: ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು
1: ಇದೇನಿದು ಹೋಲ್ಡ್ ಬಂದ್ಬಿಡ್ತಲ್ಲ. ಏನಿವೆ, ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿ, ಆ್ಯಂಡ್ ಹಾಗೆ ನೀವು ಕೂಡ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
4: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಸರ್.
1: ನಮಸ್ತೆ ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ ಸರ್?
1: ಓ ನಾವು ಚೆನ್ಲಾಗಿದ್ದೀವಿ. ಹೇಗಿದೆ ನಿಮ್ ಕಡೆ ಎಲ್ಲ ಮಳೆ ಆಯ್ತಾ?
4: ಮಳೆ ಆಗತ್ತರ ಇರುತ್ತೆ ಸರ್, ಒಂದ್ ಹತ್ತು ನಿಮಿಷ ಕಾಲ್ ಗಂಟೆ ಹೋಗುತ್ತೆ, ಹಂಗೆ ನಿಂತೋಗ್ಬಿಡುತ್ತೆ ಸರ್.
1: ಓಕೆ,
4: ಮಳೆ ತರ ಟಿಫನ್ ಉಪ್ಪಿಟ್ಟು ರೆಡಿ ಇದೆ ಸರ್, ಮಾಡ್ಬೇಕು ಸರ್. ನಿಮ್ದಾಯ್ತಾ ಸರ್ ಟಿಫನ್?
1: ನಮ್ದಾಗಿದೆ ಸುಬ್ರಹ್ಮಣ್ಯ ಅವರ.
4: ಸರಿ ಸರ್.
1: ಸೊ ಇವತ್ತು ಹೆಸರಿರುವಂತಹ ಹಾಡನ್ನ ಹಾಡ್ಬೇಕು. ಯಾವ ಹಾಡನ್ನ ಹಾಡ್ತಾ ಇದ್ದೀರಾ
4: ಸರ್? ನಾನು ರಂಗನಾಯಕ ಯಾರನ್ನ ಹಾಡಿದಾರ ಸರ್?
1: ಇಲ್ಲ ಸರ್, ಹಾಡಿಲ್ಲ.
4: ಸರಿ, ಅದೇ ಹಾಡ್ತೀನಿ ಸರ್, ಜಯಚಂದ್ರನ ಅದ್ಭುತವಾಗಿ ಹಾಡಿದ್ದಾರೆ ಸರ್ ಈ ಗೀತೆ.
1: ಓಕೆ ಸರ್, ಫುಲ್ ಜೋಶ್ ಅಲ್ಲಿ ಹಾಡ್ಬಿಡಿ ಇವಾಗ.
4: ಓಕೆ ಸರ್. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು. ಗಂಧರ್ವ ಗಾನವಾಣಿ ರಾಣಿ ರಾಣಿ ರಾಣಿ ರಾಣಿ ಎಂದೋ ಮೆಚ್ಚಿದೆ ನಾನು, ನಿನ್ನ ಎಂದೋ ಮೆಚ್ಚಿದೆ ನಾನು. ಮುಂಜಾನೆ

ಕಣ್ಣ ಜಿಗಿದಾಟದಲ್ಲಿ ನಿನ್ನ ಚಿಂಕೆ ಕಣ್ಣ ಜಿಗಿದಾಟದಲ್ಲಿ ತೂರಾಡಿ ತೂಗಿ ಹೋದೆ ರಾಣಿ ರಾಣಿ ರಾಣಿ ರಾಣಿ.

0: ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ಗಾನವಾಣಿ ರಾಣಿ ರಾಣಿ ರಾಣಿ ರಾಣಿ. ಸಾಕಾಯ್ತು ಸರ್, ಬೇರೆ ಅವಕಾಶ ಸಿಕ್ಕಿ.
1: ಓಕೆ, ತುಂಬಾ ಒಳ್ಳೆ ಮನಸ್ಸು ಸರ್ ನಿಮ್ಗೆ. ಥ್ಯಾಂಕ್ ಯು. ಓಕೆ ಓಕೆ, ಸುಬ್ರಹ್ಮಣ್ಯ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಡನ್ನ ಹಾಡೋದ್ರ ಜೊತೆನಲ್ಲಿ ಒಳ್ಳೆತನ ಕೂಡ ತೋರಿಸ್ಕೊಳ್ತಾ ಇದ್ರು, ಮುಂದೆ ನೆಕ್ಸ್ಟ್ ಅವ್ರಿಗೂ ಕೂಡ ಕಾಲ್ ಸಿಗ್ಲಿ ಅಂತ ಹೇಳ್ತಾ ಇದ್ರು ಪಾಪ. ಎನಿವೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನ ಹಾಡಿ ಅಂಡ್ ಹಾಗೆ ಹೆಸರಿರುವಂತಹ ಹಾಡನ್ನ ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಸರ್.
1: ಓಕೆ, ನಿಮ್ ಕಡೆ ಎಲ್ಲ ಮಳೆ ಆಯ್ತಾ?
2: ಮಳೆ ಇಲ್ಲ ಸರ್, ನಮ್ಗೆ ಸ್ವಲ್ಪ ಅಕ್ಕಪಕ್ಕ ಒಂದ್ 5 ಕಿಲೋಮೀಟರ್ ವ್ಯಾಪ್ತಿಲ್ ಆಗಿದೆ, ನಮ್ಗೆ ಬಿಟ್ಬಿಟ್ಟಿದೆ ಸರ್.
1: ಓಕೆ ಸರ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವಂತಹ ಹಾಡನ್ನ ಹಾಡ್ಬೇಕು.
2: ನಿಜ ಸರ್, ನೋಡಿದ್ವಿ ನೀವು ಗ್ರೂಪ್ ಅಲ್ಲಿ ಹಾಕಿದ್ರೆ. ನಾನು ಕಿಲಾಡಿ ಜೋಡಿ ಚಿತ್ರದ ಒಂದು ತಗೊಂಡಿದ್ದೀನಿ ಸರ್.
1: ಓಕೆ, ಹಾಡಿ ಸರ್.
2: ಕೃಷ್ಣಸ್ವಾಮಿ ಎಸ್ ಮೇಡಮ್, ರಾಮಸ್ವಾಮಿ ಏನ್ ಮೇಡಮ್, ಯು ಮಸ್ಟ್ ಒಬೇ ಮೀ ಫಾಲೋ ಮೀ. ಕೃಷ್ಣಸ್ವಾಮಿ ಎಸ್ ಮೇಡಮ್, ರಾಮಸ್ವಾಮಿ ಹೇಳಿ ಮೇಡಮ್, ಕೆಲಸವೇನು ನಾ ಹೇಳುವೆ, ಎಚ್ಚರ ತೊತ್ತಿ ನೀವು ನಡೆದಾಗ, ಸಂಬಳವಿಲ್ಲ ಉಂಬಳವಿಲ್ಲ, ಲಾಯದಲ್ಲೇ ಬಿದ್ದು ಸಾಯಬೇಕು. ಕೃಷ್ಣಸ್ವಾಮಿ ಓ ರಾಮಸ್ವಾಮಿ, ಕೆಲಸವನ್ನು ಮಾಡೋಣವೇ, ಬೆಳ್ಳಿ ಮಿಂಚು ಹೊಳೆಯೋ ಹಾಗೆ ಮಾಲಿಶ್ ಮಾಡಬೇಕು, ಒಳ್ಳೆ ಉರುಳಿ ನೋಡಿ ತಂದು ಬೇಯಿಸಿ ತಿನ್ನಬೇಕು. ಬೆಳ್ಳಿ ಮಿಂಚು ಹೊಳೆಯೋ ಹಾಗೆ ಮಾಲಿಶ್ ಮಾಡಬೇಕು, ಒಳ್ಳೆ ಉರುಳಿ ನೋಡಿ ತಂದು ಬೇಯಿಸಿ ತಿನ್ನಬೇಕು. ಹೇಳಿದಂತೆ ಮಾಡಿ ಆಗ ನೀವು ಜೋಡಿ, ದುಡಿಯೋ ತನಕ ಕೆಲಸ ಕಾಯಂ ಪೆನ್ಷನ್ ಕೊಡಲ್ಲ. ರಂ ಪಂ ಪಂ ಪಂ ಪಂ ಪಂ, ರಂ ಪಂ ಪಂ ಪಂ ಪಂ ಪಂ, ಮುಂಜಾವಿಂದ ಸಂಜೆವರೆಗೂ ಮಾಲಿಶ್ ಮಾಡ್ತೀವಿ, ಒಳ್ಳೆ ಉರುಳಿ ನೋಡಿ ತಂದು ಬಯಸಿ ಸಾಕ್ತೀವಿ. ಅಡ್ವಾನ್ಸ್ ಕೇಳೋದಿಲ್ಲ, ಬೋನಸ್ ಬೇಡೋದಿಲ್ಲ, ಕೆಲಸ ಕಾಯಂ ಮಾಡಿ ಸಾಕು, ಬಡ್ತಿ ಬೇಕಿಲ್ಲ. ಕೃಷ್ಣಸ್ವಾಮಿ ಕಮಿಂಗ್ ಮೇಡಮ್, ರಾಮಸ್ವಾಮಿ ರೆಡಿ ಮೇಡಮ್, ಕೆಲಸವೇನು ನಾ ಹೇಳುವೆ. ಕೃಷ್ಣಸ್ವಾಮಿ ಯಾ ರಾಮಸ್ವಾಮಿ ಹೋ, ಕೆಲಸವನ್ನು ಮಾಡೋಣವೇ, ಕೆಲಸವನ್ನು ಮಾಡೋಣವೇ. ಒಂದು ಒಳ್ಳೆ ಜೋಶ್ ಇದೆ ಸರ್ ಈ ಹಾಡಲ್ಲಿ.
1: ಚೆನ್ನಾಗಿದೆ ಸರ್ ಹಾಡು. ಈ ಹಾಡು ಕೇಳಿರಲಿಲ್ಲ ನಾವು.
2: ಇಲ್ಲ, ಕಿಲಾಡಿ ಜೋಡಿದ್ದು ಸರ್ ಇದು, ವಿಷ್ಣುವರ್ಧನ್ ಮತ್ತೆ ಶ್ರೀನಾಥ್ ಅವ್ರ ಜೋಡಿ ಸರ್.
1: ಓಕೆ, ಚೆನ್ನಾಗಿದೆ ಸರ್, ಥ್ಯಾಂಕ್ ಯು.
2: ಧನ್ಯವಾದಗಳು ಸರ್ ತಮ್ಗೂ ಕೂಡ.
1: ಓಕೆ, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686920692 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ?
4: ಈಗ ಹೇಗಿದ್ಯಾ
5: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ

0: ಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
0: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
0: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
0: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.

0: ಒಂದು ಸೂಪರ್ ಆಗಿರುವಂತಹ ಸಾಂಗ್ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಳ್ತೀನಿ. ಏಕಲವ್ಯ ಸಿನಿಮಾ ಸಾಂಗು ಅಂಡ್ ಸಖತ್ತಾಗಿದೆ ಸಾಂಗ್ ಕೂಡ. ಅಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನ ಹಾಡ್ಬೋದು ಅಂಡ್ ಅದರಲ್ಲೂ ಕೂಡ ಹೆಸರಿಡುವಂತಹ ಹಾಡುಗಳನ್ನ ಹಾಡಿ. ಅಂಡ್ ನಿಮ್ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಆರ್ಜ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686609279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ಕಾಲರ್ ಹೇಳಿದ್ದಾರೆ. ಮನೆಯವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
1: ನಮಸ್ತೆ.
0: ವೇದಾ ಶೆಟ್ಟಿ ಅವರು?
1: ಹೌದು.
0: ಹಾ, ಹೇಗಿದ್ದೀರಾ? ಓ, ನಾವು ಚೆನ್ನಾಗಿದ್ದೀವಿ ಮೇಡಮ್. ಯಾಕೆ, ವೆದರ್ ಚೇಂಜ್ ಆಯ್ತು ಅಂತಾರ? ವೆದರ್ ಚೇಂಜ್ ಆಗಿದೆ ಅಂತ ಹುಷಾರಿಲ್ವಾ? ಓಕೆ. ಸೊ ಇವತ್ತು ಹೆಸರಿರುವಂತಹ ಹಾಡನ್ನ ಹಾಡ್ಬೇಕು. ಯಾವ ಹಾಡನ್ನ ಹಾಡ್ತಿದ್ದೀರಾ?
1: ಸುಪ್ರಭಾತದಿಂದ.
0: ಓಕೆ ಓಕೆ.

0: ತುಮವೇ ನಿನಗಿನ್ನು ಕೇಳದೆ ಹುಡುಕುತ್ತ ನಿನ್ನ ಕೂಗಿದೆ, ತುಮವೇ ನಿನಗಿನ್ನು ಕೇಳದೆ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಹೆಸರಿರುವಂತಹ ಹಾಡನ್ನು ಹಾಡಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್. ನಮಸ್ತೆ.
1: ನಮಸ್ತೆ
2: ಸರ್. ವಿಶ್ವಾಸ ಅಂತ, ವಿದ್ಯಾನಗರ ಶಿವಮೊಗ್ಗ ಸರ್.
1: ವಿಶ್ವಾಸ ಅವರು ಹೇಗಿದ್ದೀರಾ?
2: ನೀವು ಚೆನ್ನಾಗಿಲ್ಲ ಸರ್?
1: ಹ್ಮ್, ನಾವು ಚೆನ್ನಾಗಿದ್ದೀವಿ. ವಿಶ್ವಾಸ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವ ಹಾಡನ್ನು ಹಾಡಬೇಕು.
2: ಒಳ್ಳೆ ಹಾಡ್ತಾರೆ ನನಗೆ, ಅವಾಗ ಇದು ತುಂಬಾ ಕಾಡು ಹಾಡ್ತಾರೆ.
1: ಓಕೆ, ಹಾಡಿ.

0: கருணைய கடலே முத்தாதே நாமுத்தாது சாரது தயத்தோரிதே சாரது தயத்தோரிதே ஆல பெளக்கினலி பிளிய கமலதலி பிளிய வஸ்திரவனு தரிசி ஆல பெளக்கினலி பிளிய கமலதலி பிளிய வஸ்திரவனு தரிசி ಎಲ್ಲಿ ವಿನಿಯನ ನುಡಿಸಿ ನಿನ್ನ ಕಂಗಳನ್ನು ಬೆಳಕಿ ಕಂಗಳಲ್ಲಿ ತುಂಬಿದೆ ಏನು ಮಾ ಏನು ಏನು ಮೇನು ಹೊಸ ತೋರದಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ.
1: ಓಕೆ, ಧನ್ಯವಾದಗಳು, ಚೆನ್ನಾಗಿ ಹಾಡುವ್ರಿ
2: ಸರ್. ಮಲೆ ಮಾಡ್ತಾ ಸರ್ ಫಿಲಮ್ ಇದು
1: ಸರ್
2: ಹಾಡಿದ್ವಿ
1: ಸರ್. ಥ್ಯಾಂಕ್ ಯು. ಓಕೆ, ವಿಶ್ವಾಸ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಹಾಗೆ ಈಗ ನಮ್ ಜೊತೆ ಮಾತಾಡೋಕೆ ಏನೊಬ್ರು ಕಾಲರ್ ಕೂಡ ರೆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
3: ನಮಸ್ತೆ ಸರ್.
1: ನಮಸ್ತೆ, ಪ್ರೇಮ ಅವರು. ಓಕೆ, ನಿಮಗೆ ಕಾಲ್ ಕಟ್ ಆಯ್ತು. ಹಾಗೆ ಈಗ ಏನೊಬ್ರು ಕಾಲರ್ ರೆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
4: ಹಲೋ, ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್, ನಾನ್ ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತೀನಿ. ಶ್ರೀಧರ್ ಸರ್,
1: ವೆರಿ ಗುಡ್ ಮಾರ್ನಿಂಗ್. ಬ್ರಹ್ಮಾನಂದ್ ಅವರೇ, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ ಸರ್.

0: ತಿಂಡಿ ಆಯ್ತು ನಿಮ್ದು?
1: ನಾನು ಇವಾಗ ತಿಂಡಿ ಮಾಡ್ತಾ ಇದ್ದೆ, ಪುಳಿಯೋಗರೆ ತಿಂತಾ ಇದ್ದೆ. ಇವತ್ತು ನೀವು ಮೆಸೇಜ್ ಹಾಕಿದ್ರಲ್ಲ, ಒಂದು ಡೌಟ್ ಬಂದಿತ್ತು. ಹೆಸರಿನ ಹಾಡು ಹಾಡ್ಬೇಕು ಅಂದ ತಕ್ಷಣ ನನಗೆ ಡೌಟ್ ಬಂತು, ಪಿಕ್ಚರ್ ಹೆಸರಿನ ಹಾಡು ಹಾಡ್ಬೇಕು, ಮನುಷ್ಯರ ಹೆಸರಿನ ಹಾಡು ಹಾಡ್ಬೇಕು ಅಂತ. ಕೊನೆಗೆ ಗುರುಪ್ರಸಾದ್ ಸರಿ ಫೋನ್ ಮಾಡಿದ್ದೆ ಬೆಳಿಗ್ಗೆ, ಸರ್ ಅದ್ಗೆ ಏನ್ ಕರೆಕ್ಷನ್ ಹಾಕಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಒಟ್ನಲ್ಲಿ ಇವತ್ತು ಶ್ರೀಧರ್ ಸರ್ ನಮಗೆ ಡೈಲಾಮದಲ್ಲಿ ಇಟ್ಬಿಟ್ರು.
0: ಡೈಲಾಮದಲ್ಲಿ ಏನಿಲ್ಲ, ಹೆಸರು ಅಂದ ತಕ್ಷಣ ನಿಮಗೆ ಏನೇನ್ ನೆನಪಾಗುತ್ತೆ ಅಂತ ನಾವು ಇಟ್ಟಿದ್ವು. ಕ್ಲಾರಿಟಿ ತಗೊಂಡಿದ್ರ ನೀವು ಹೇಳಿ ನೋಡೋಣ.
1: ಇಲ್ಲ ತಗೊಳ್ಳಿಲ್ಲ ಸರ್, ಈಗ ನಿಮ್ಮಿಂದಾನೇ ಸಿಗ್ತಾ ಇದೆ.
0: ಹೌದಾ? ಅಟ್ಟ ಏನ್ ಫೈನಲಿ ಅಮ್ಮಿಂದಲೇ ಸಿಗ್ಬೇಕಾಗತ್ತೆ ಕ್ಲಾರಿಟಿ. ಎನಿವೆ ನೀವು ಕೂಡ ಕರೆ ಮಾಡಿದೀರಾ, ಸೊ ಹಾಡನ್ನ ಹಾಡ್ಬೋದಾ? ಯಾವ ಹೆಸರಿಂದ ಹಾಡ್ತೀರಾ
1: ಸರ್? ಅದೇ ಮನುಷ್ಯ ಹೆಸರಿಂದ ಹಾಡ್ಬೇಕಲ್ವಾ?
0: ಹಾಡಿ ಸರ್, ನಿಮ್ಗೆ ಯಾವ ಹೆಸರಿಂದ ಬರುತ್ತೆ ಹಾಡಿ. ಪ್ರಾಣಿ ಹೆಸರು ಬಂದ್ರೆ ಪ್ರಾಣಿ ಹೆಸರು
1: ಹಾಡ್ತೀನಿ ಸರ್, ಓಂ ಚಿತ್ರದಿಂದ.
0: ಓಕೆ ಸರ್.

0: ಅಭಿ ಮಧುಸಾರ ಸಾಕು ಸರ್, ಇನ್ನೊಂದು ನುಡಿ ಇದೆ ಸಾಕು.
1: ಓಕೆ ಓಕೆ, ಒಳ್ಳೆ ಮನಸ್ಸು ಸರ್ ನಿಮ್ದು ಕೂಡ. ಥ್ಯಾಂಕ್ ಯು
0: ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರು. ಎನಿವೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ, ನಮಸ್ತೆ ಸರ್, ಶುಭೋದಯ.
1: ನಮಸ್ತೆ ಶುಭೋದಯ. ಉಮಾ ಅವರು
2: ಸರ್? ಹ್ಞೂ ಸರ್.
1: ಹ್ಮ್, ಹೇಗಿದ್ರಾ, ಟಿಫನ್ ಆಯ್ತಾ ನಿಮ್ದು?
2: ಇಲ್ಲ ಸರ್, ಶಾವಿಗೆ ಬಾತ್ ಇನ್ನು ಆಗ್ಬೇಕಿನ್ನು ಸರ್. ಪಲಾವ್ ತಿನ್ಕೊಂಡ್ ಬಂದಿದ್ದೀರಾ?
1: ಹೌದು ಮೇಡಮ್.
2: ಆಯ್ತು ಸರ್, ಹೆಸರು ಅಂದ್ರೆ ನಮಗೂ ಕನ್ಫ್ಯೂಸ್ ಆಯ್ತು ಸರ್, ಹಂಗಾಗಿ ಸ್ವಲ್ಪ ಕಾದು ಮಾಡ್ತಾ ಇದೀವಿ. ಅದಕ್ಕೆ ಈಗ ಹಾಡ್ತಿರೋದ್ ನೋಡ್ಬಿಟ್ಟು ಈಗ ಮಾಡ್ತಾ ಇದೀವಿ ಸರ್. ಅದ್ರಲ್ಲಿ ಒಂದ್ ಹಾಡು ಹೇಳ್ಕೊಂಡಿದ್ದೀನಿ ಸರ್. ಹೇ ಮಾ ನಾಕೊಂದ್ಲೆ ನಾಕು, ನಾಕಡ್ಲೆ ಎಂಟು, ಇಷ್ಟೇ ಲೆಕ್ಕದ ನಂಟು, ಅಷ್ಟೇ ಲೆಕ್ಕದ ನಂಟು, ನಾಕೊಂದ್ಲೆ ನಾಕು, ನಾಕೆಳ್ಳೆ ಎಂಟು. ಮಳೆಗರೆದ ಹನಿ ಹನಿಗೆ ಭೂತಾಯಿ ಬರೆದಳೆ ಲೆಕ್ಕ, ಚಿಗುರೊಡೆದ ಎಲೆ ಎಲೆಗೆ ವನದೇವಿ ಇಡುವಳೆ ಲೆಕ್ಕ, ಕೂಡೋ ಕೂಡಿದ ಕಳೆಯದ ಲೆಕ್ಕ, ಕೂಡೋ ಕಳೆ

0: ಧನ್ಯವಾದಗಳು
1: ಉಮಾ ಅವರೇ, ನೀವು ಕೂಡ ಉಮಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವಂತಹ ಹಾಡುಗಳನ್ನ ಹಾಡಬಹುದು. ಅಂಡ್ ಈಗ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ
1: ಪ್ರೇಮ ಅವರು.
2: ಹೌದು ಸರ್.
1: ಯಾಕೋ ಆಗ್ಲಿ ಕಾಲ್ ಕಟ್ ಆಯ್ತು ನಿಮ್ದು?
2: ಕಾಲ್ ಕಟ್ ಆಯ್ತು ಸರ್.
1: ಓಕೆ, ಏನ್ ಟಿಫನ್ ಮಾಡಿದ್ರಿ ಪ್ರೇಮ ಅವರು?
2: ಟಿಫನ್ ಇವತ್ತು ದೋಸೆ ಸರ್, ದೋಸೆ ಪಲ್ಯ ಚಟ್ನಿ ಸರ್.
1: ಓಕೆ ಓಕೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವ ಹಾಡನ್ನ ಹಾಡ್ಬೇಕು ಮೇಡಮ್.
2: ಹಾಡ್ತೀನಿ ಸರ್.
1: ಓಕೆ.

ಸೊಕ್ಕನು ಮುರಿದು ಗಬಕ್ಕನೆ ಹಿಡಿದು ಪಕ್ಕಕ್ಕೆ ಸೆಳೆದನೆ. ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ. ಆ ರಾಮನು ಸೀತೆಯ ಒಲಿಸಲು ಬಿಲ್ಲು ಮುರಿದಂತೆ, ಆ ಕೃಷ್ಣನು ದಂತ ವಕ್ರನ ಹಲ್ಲು ಮುರಿದಂತೆ. ಈ ಎಲ್ಲ ಕರುಣರ ಮಾನ ಉಳಿಸಲು ಧರ್ಮದ ದೇವಿ.

0: ಹಿರಿ ಮಣ್ಣು ಮುಗಿಸಿದ ಇನ್ನೂ ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಇನ್ನೂ ಗ್ಯಾರಂಟಿ. ಇಷ್ಟ ಆದ್ರೆ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಲ್ ಹೇಳಿದ್ರೆ ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್, ಸತೀಶ್ ವಿದ್ಯಾನಗರ ಸರ್.
1: ನಮಸ್ತೆ ಸತೀಶ್ ಅವರು, ಹೇಗಿದ್ರಾ?
2: ಆರಾಮಿದ್ದೀವಿ ಸರ್.
1: ಏನ್ ಟಿಫನ್ ಮಾಡಿದ್ರಿ
2: ಸರ್? ಟಿಫನ್ ಇವತ್ತು ಇದು ಸರ್, ಉಪ್ಪಿಟ್ಟು.
1: ಉಪ್ಪಿಟ್ಟು, ಓಕೆ. ಸೊ ಸತೀಶ್ ಅವರು ಇವತ್ತು ಹೆಸರಿರುವ ಹಾಡನ್ನ ಹಾಡ್ಬೇಕು.
2: ಸಂಜು ಮತ್ತು ಗೀತಾ ತೆರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ, ಇರುವಾಗ ನಾನು ಚಿಂತೆಯೇನು. ನಿನ್ನೆಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು, ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು. ಮಳೆಯ ಹನಿ ಉರುಳೋದ ನೀ ತರವೇ, ನಗಬಾರದೆ ನಗಬಾರದೆ ನನ್ನೊಲವೇ. ಸಂಜು ಮತ್ತು ಗೀತಾ ತೆರಬೇಕು ಅಂತ ಬರೆದಾಗಿರೆ ಇಂದು ಬ್ರಹ್ಮನು. ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಸ್ವರ್ಗನ ತಂದು ಕೊಡಲೇನು ಇಂದು. ಏನಾಗಲಿ ನನ್ನ ಸಂಗಾತಿನಿ, ನಿನ್ನ ಈ ಕಣ್ಣಲ್ಲಿ ಇದೆ ಕೊನೆಯ ಹನಿ. ಎದೆಯ ಗೂಡಿನಲ್ಲಿ ಪುಟ್ಟ ಗುಬ್ಬಿಯಂತೆ ನಿನ್ನ ಬೆಚ್ಚನೆಯ ಪ್ರೀತಿ ಕೊಟ್ಟು ಬಚ್ಚಿ ಇಡುವ ಚಿನ್ನ. ಇತಿಹಾಸದ ಪುಟಕಾಲದ ಒಲುಮೆ ನೀಡುವೆ, ಉರುಳೋದ ನೀ ಮಳೆಯ ಹನಿ ತರವೇ. ನಗಬಾರದೆ ನಗಬಾರದೆ ನನ್ನೊಲವೇ.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಸತೀಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವಂತಹ ಹಾಡುಗಳನ್ನ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ಹಲೋ, ನಮಸ್ಕಾರ.
1: ನಮಸ್ತೆ.
3: ನಮಸ್ತೆ. ಇವತ್ತು ಹೆಸರಿರುವಂತಹ ಹಾಡುಗಳಲ್ವಾ?
1: ಹೌದು.
3: ಬೀನಾ ಸಂತ್ರ ಬೆಂಗಳೂರಿಂದ.
1: ಓಕೆ ಬೀನಾ ಅವರೇ, ಹೇಳಿ ಯಾವ ಹಾಡನ್ನ ಹಾಡ್ತಿದ್ದೀರಾ?
3: ಇದರಲ್ಲಿ ಹನುಮ ಮತ್ತು ಶ್ರೀ ಒಟ್ಟಿನಲ್ಲಿ ರಾಮ ಹನುಮ ಎರಡು ಹೆಸರು ಬರುತ್ತೆ.
1: ಓಕೆ.
3: ಹನುಮನ ಪ್ರಾಣ

ದಿನಕರ ಚಂದಿರ ನಿನ್ನಯ ರೂಪವ ನೋಡಿ ಸಾಗರದಲೆಗಳು ಸನೀರದೊಡನೆ ನಿನ್ನಯ ನಾಮವ ಪಾಡಿ ಧರಣಿ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ನೋಡಿ ಸಾಗರದಲೆಗಳು ಸನೀರದೊಡನೆ ನಿನ್ನಯ

ರಾಮ ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ ಹನುಮ.

0: ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿರುವ ಹಾಡನ್ನ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಓಕೆ, ಬೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ನಿಮಗೋಸ್ಕರ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ರಾಂಡಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು

0: ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
7: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
8: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
9: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.

0: ಲೀಲಾ ಸಿನಿಮಾದ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ನಾನು ಅರ್ಜಶ್ರೀ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನಾಡಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡನ್ನ ಹಾಡಬಹುದು. ಹಾಗೆ ಯಾರಿಗಾರು ವಿಷಸ್ನ ಕೂಡ ತಿಳಿಸಿರ ಅಂತಂದ್ರೆ ತಿಳಿಸಬಹುದು. ಹಾಗೆ ನಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆ ಕರೆ ಮಾಡಿ ಮಾತಾಡ್ತಾ ಹಾಡುಗಳನ್ನ ಹಾಡಿ ಅಂಡ್ ಹಾಡಲ್ಲಿ ಇವತ್ತು ಹೆಸರಿರುವಂತಹ ಹಾಡುಗಳನ್ನ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಹಲೋ, ನಮಸ್ತೆ ಶ್ರೀಧರ್. ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳುವ ಮಿತ್ರರಿಗೂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಶ್ರೀಧರ್
0: ನಮಸ್ತೆ. ನಿಮ್ಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಶಾಂತ ಅವರ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾವು ಆರಾಮಾಗಿದ್ದೀವಿ.
1: ಪಲಾವ್ ತಿಂದ್ಕೊಂಡು ಬಿಸಿ ಪಲಾವ್.
0: ಹೌದು, ನೀವೇನ್ ಮಾಡಿದ್ರಿ ಇವತ್ತು?
1: ನಮ್ಮಲ್ಲಿ ಬಿಳಿ ಹೋಳಿಗೆ ಪಲ್ಯ ಸ್ವೀಕರಣೆ.
0: ವಾ ಹಾ ಹಾ, ಸೂಪರ್. ಏನ್ ಇವತ್ತು ವೀಕೆಂಡ್ ಸ್ಪೆಷಲ್? ಶಾಂತ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರಿರುವ ಹಾಡನ್ನ ಹಾಡ್ಬೇಕು.
1: ಗೊತ್ತಾಯ್ತು ಶ್ರೀಧರ್, ಹೇಳ್ತೀನಿ.

ಕನಸು ನೂರಾಗಿ ಈ ಜೀವ ಬಾಣಲ್ಲಿ ತೇಲಾಡಿದೆ. ಬಾ ಎನ್ನ ಬಾಳಿನ ಜ್ಯೋತಿ, ಬಾ ನನ್ನ ಪ್ರೇಮದ ಕಾಂತಿ, ಮನಸು ಹೂವ.

తందే సంతోష సంభ్రమ తందే ఈ జీవము నలిదాడిదే ఈ జీవము నలిదాడిదే.

0: ಕನಸು ನೂರಾಗಿ ಈ ಜೀವ ಬಾನಲ್ಲಿ ತೇಲಾಡಿದೆ.
1: ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ ಯಶಾಂತ್ ಅವರ.
0: ಥ್ಯಾಂಕ್ ಯು.
1: ಓಕೆ, ಶಾಂತ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಬಹುದು. ಅಂಡ್ ಸುಮಾರು ಹೆಸರಿಡುವಂತಹ ಹಾಡುಗಳಿದೆ. ಅಂಡ್ ಸಿನಿಮಾ ಸಾಂಗ್ಗಳನ್ನ ನೀವು ನೋಡ್ತೀರಾ ಅಂತಂದ್ರೆ ಅದರಲ್ಲೂ ಕೂಡ ತುಂಬಾನೇ ಹೆಸರುಗಳು ಬರುತ್ತೆ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ,
2: ಆರಾಮಿದ್ದೀರಿ ಸರ್?
1: ಹಾ, ಆರಾಮಾಗಿದ್ದೀವಿ. ರಮೇಶ್ ಅವರು?
2: ಹೌದ್ರಿ ಸರ್, ನಮ್ ಬಸವನ್ ಬಾಗೇಡಿ ತಾಲೂಕಿಂದ ರಮೇಶ್ ಶರಣರತ್ ಮಾತಾಡೋದ್ರಿ ಸರ್.
1: ಓಕೆ ರಮೇಶ್ ಅವ್ರ, ಹೇಗಿದ್ದಾರ?
2: ಆರಾಮದೀರಿ ಸರ್, ನೀವ್ ಹೆಂಗದಿರಿ ಸರ್?
1: ನಾವು ಆರಾಮಾಗಿದೀವಿ. ಹೇಗಿದೆ ನಿಮ್ ಕಡೆ ವೆದರ್ ಎಲ್ಲ?
2: ಏನ್ ಬಿಸಿಲು ಐತ್ರಿ ಸರ್, ಮಳಿನೇ ಇಲ್ರಿ ಸರ್.
1: ಓಕೆ,
2: ಹೋದ ವರ್ಷ ಇಟ್ಟೊತ್ತಿಗೆ ಮಳಿ ಶುರು ಮಾಡ್ಕೊಂಡಿತ್ರಿ ಸರ್, ಈ ವರ್ಷ ಮಳೆನೇ ಇಲ್ರಿ ಸರ್.
1: ಓಕೆ ಓಕೆ. ಸೊ ರಮೇಶ್ ಅವ್ರ, ಇವತ್ತು ಹೆಸರಿರುವ ಹಾಡನ್ನ ಹಾಡ್ಬೇಕು.
2: ಹೌದ್ರಿ ಸರ್, ಕಾರ್ಯಕ್ರಮ ಕೇಳಕತ್ತೀನ್ರಿ. ಇಷ್ಟೊತ್ತನ ಬರೇ ಕೇಳಿನ್ರಿ ಸರ, ಈಗ ಹಚ್ಚಾಕಿ ಫೋನ್.
1: ಓಕೆ, ಹಾಡಿ ಹಾಗಿದ್ರೆ.
2: ನಮ್ಮ ಅತ್ತೆ ಹಾಡಿದ್ದು ಕೋಗಿಲ್ ಒಂದು ಹಾಡ್ತೀನಿ ಸರ್, ಒಂದ್ ಎರಡ್ ಲೈನ್
1: ಹಾಡಿ ಸರ್.
2: ಬಾ ನನ್ನ ಸಂಗೀತ, ನಿನಗಾಗಿ ನನ್ನ ಸಂಕೇತ, ಸಂಗಾತಿ ನಿನಗೆಂದು ಶುಭಾಶಯ,

0: ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಕೇತ, ಸಂಗಾತಿ ನಿನಗಿನ್ನು ಸುಭಾಷಯ. ಸಂಗೀತ ಸಂಗೀತ ಮಾತಾಡೋ ಮಾತೆಲ್ಲ ಒಂದೊಂದು ಮುತ್ತಾಗಲಿ, ಒಲವು ತಂಪಾಗಿ ಗೆಲುವು ಹೂವಾಗಿ. ನಯನ ಸೆಳೆಯಲಿ ನಗು ನಗುತ್ತಾನಲ್ಲಿ ನೂರು ವರ್ಷ ಬಾಳುವ ಆಸೆ. ಹೊಸ ಆಸೆ ನನಗಾಗಿದೆ, ಇನ್ನು ಹೊಸ ಆಸೆ ನನಗಾಗಿದೆ. ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಕೇತ, ಸಂಗಾತಿ ನಿನಗಿನ್ನು ಸುಭಾಷಯ. ಸಂಗೀತ ಸಂಗೀತ.
1: ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು.
0: ನಮಸ್ಕಾರ ಸರ್.
1: ನಮಸ್ತೆ.
0: ಧನ್ಯವಾದಗಳು ನಿಮ್ಗೆ.
1: ಧನ್ಯವಾದಗಳು. ರಮೇಶ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಇದಾರೆ. ಹಲೋ.
2: ಹಲೋ.
1: ಹಲೋ, ನಮಸ್ತೆ. ಮಂಜುನಾಥ್ ಅವರು?
2: ಹೌದು ಸರ್. ಹೇಗಿದ್ದೀರಾ?
1: ಓ, ನಾವು ಚೆನ್ನಾಗಿದ್ದೇವೆ. ನೀವೇ ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ ಸರ್. ಬಿಸಿಲೆಲ್ಲ, ಮಳೆ ಇಲ್ಲ, ಏನಿಲ್ಲ.
1: ಹೌದಾ?
2: ಹಾ, ತುಂಬಾ ಬಿಸಿಲಿದೆ ಸರ್. ಇನ್ನೊಂದು ವೀಕ್ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಸರ್, ಹೋಗ್ಬೇಕು.
1: ಸೊ ಅಷ್ಟು ತಕ್ಕ ಈ ಬೇಸಿಗೆ ರಜಾನ ಎಂಜಾಯ್ ಮಾಡ್ತಾ ಇದ್ದೀರಾ? ಬಿಸಿ ಬಿಸಿ ಬಿಸಿಲಲ್ಲಿ
2: ಡೈಲಿ ಕಾಲ್ ಮಾಡಿದ್ರಿ ಸರ್. ಸಾಯಂಕಾಲ 4 ಗಂಟೆ ಮತ್ತೆ ಬೆಳಿಗ್ಗೆ 10 ಗಂಟೆ ಕಾಲ್ ಮಾಡಿದ್ರಿ ಸರ್. ನಿನ್ನೆ ಕಾಲ್ ಸಿಗ್ಲಿಲ್ಲ ಸರ್, ಬೇಜಾರಾಯ್ತು. ಆದ್ರೆ ಇವತ್ತು ಬೆಳಿಗ್ಗೆ ಕಾಲ್ ಸಿಕ್ತು ಸರ್.
1: ಓಕೆ. ಸೊ ಹಾಗೆ ಮಂಜುನಾಥ್ ಅವರ, ಇವತ್ತು ಹೆಸರಿರುವಂತಹ ಹಾಡುಗಳನ್ನ ಹಾಡ್ಬೇಕು. ನಿಮ್ಗೆ ಇಷ್ಟ ಇರುವಂತಹ ಹೆಸರಿಂದ ಯಾವ ಹಾಡು ಬರುತ್ತೆ ಹಾಡಿ
2: ಸರ್? ಮನಮೆಚ್ಚಿದ ಹುಡುಗಿ ಫಿಲ್ಮ್ ಇಂದ ಯಾರು ಹಾಡಿದಾರ?
1: ಬೇರೆ ಯಾವ್ದೋ ಒಂದು ಹಾಡನ್ನ ಹಾಡಿದ್ರು.
2: ಗೌರಮ್ಮ ನಿನ್ನಗ?
1: ಇಲ್ಲ ಇಲ್ಲ, ಅದನ್ನ ಹಾಡಿಲ್ಲ, ಹಾಡಿ.
2: ಹಾ ಸರ್. ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗಂಡ ಎಂದವಡನೆ ಕೆನ್ನೆ ಕೆಂಪು ಯಾಕಮ್ಮ, ಗಂಡ ಎಂದವಡನೆ ಕೆನ್ನೆ ಕೆಂಪು ಯಾಕಮ್ಮ, ಊರೇ ನೋಟ ಏಕಮ್ಮ, ತುಟಿಯ ಮಿಂಚು ಏನಮ್ಮ, ಹೀಗೆ ನಾಚಿಕೇಕೆ, ಹೀಗೆ ನಾಚಿಕೇಕಮ್ಮ, ಇಂಥ ಮುದ್ದು ಹೆಣ್ಣ ಮನಸ್ಸು ಗೆದ್ದ ಭೂಪ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಏನ ಕಂಡು ಒಲಿದೆ ನೀನು ಈ ಶಿವನಿಗೆ, ಅಪ್ಪ ಇಲ್ಲ ಅಮ್ಮ ಇಲ್ಲ ಹೆಣ್ಣೆ ಅವನಿಗೆ, ಏನ ಕಂಡು ಒಲಿದೆ ನೀನು ಈ ಶಿವನಿಗೆ, ಅಪ್ಪ ಇಲ್ಲ ಅಮ್ಮ ಇಲ್ಲ ಹೆಣ್ಣೆ ಅವನಿಗೆ, ಹಣೆಯ ವಿಭೂತಿಯೋ ಕೊರಳ ರುದ್ರಾಕ್ಷಿಯೋ, ತಿರಿದು ತಿನ್ನೋ ಗಂಡು ಕಂಡು ಪ್ರೀತಿ ಹೇಗೆ ಬಂತಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್.
1: ಓಕೆ, ಮಂಜುನಾಥ್ ಅವರು ಕರೆ ಮಾಡಿದ್ರು, ಬಿಜಾಪುರಿಂದ. ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರು ಎಲ್ಲರೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಸಂಜೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ 2 ಸಲ ಹಾಡು ಪ್ಲೇ ಮಾಡ್ತಾ ಇದ್ದೀನಿ, ಹಾಡನ್ನು ಕೂಡ ಎಂಜಾಯ್ ಮಾಡಿ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂಡೇ ಕ್ಲಾಸಿಗ್ ಸೇರ್ಸ್ಬೇಕು, ಆದ್ರೆ ಯಾವ ಸ್ಕೂಲಿಗ್ ಸೇರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ.
1: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
0: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
1: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದ್ರೂ ಕತೆಯನ್ನ ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮ್ಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತೆ ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತಾ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನು ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನು ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನ ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಯಾರಿಗೆ ಯಾರು ಅನ್ನುವಂತಹ ಕಥೆ, ಹಾಗೆ ನಾನೆಂಬುದು ಮರೆತಾಗ ಎನ್ನುವಂತಹ ಎರಡು ಕಥೆಯನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಹಾಗೆ ನಾನು ಹೇಳೋ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ನಾಯಿ ಮತ್ತೆ ನರಿ ಅಂತ ಹೇಳಿ ಸೊ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಒಂದೂರಲ್ಲಿ ಜಮೀನ್ದಾರನೊಬ್ಬನಿಗೆ ಸಾಕು ನಾಯಿಯೊಂದಿತ್ತು. ಚೆನ್ನಾಗಿ ತಿಂದು ಕೊಬ್ಬಿದ ನಾಯಿಗೆ ತನ್ನ ಅದೃಷ್ಟದ ಬಗ್ಗೆ ಅಹಂಕಾರವಿತ್ತು. ದಿನ ಹೊತ್ತು ಹೊತ್ತಿಗೆ ಸ್ನಾನ, ಮಾಂಸದ ಊಟ, ಮೇಲಾಗಿ ಮಲ್ಗೋದಕ್ಕೆ ಮೆತ್ತನೆಯ ಹಾಸಿಗೆ ಇತ್ತು. ತನ್ನ ಸಹಚರರ ಜೊತೆ ಹೊರಗಡೆ ತಾನಿರುವ ಸವಲತ್ತನ್ನ ಹೇಳ್ಕೊಂಡು ಜಂಬಾ ಪಡ್ತಿತ್ತು. ಒಂದಿನ ನಾಯಿಗೆ ಊರ ಪಕ್ಕದಲ್ಲಿರುವ ಅರಣ್ಯವನ್ನ ನೋಡಬೇಕೆನಿಸಿತು. ಅದಕ್ಕಾಗಿ ಕಾಡಿನತ್ತ ಪಯಣ ಬೆಳೆಸಿತು. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅತ್ತಿತ್ತ ಅಲೆಯಿತು. ಏನು ಮಾಡಲು ತೋಚದೆ ಮತ್ತೆ ಊರ ಕಡೆ ಹಿಂದಿರುಗಬೇಕೆಂದುಕೊಂಡಿತು. ಅಷ್ಟರಲ್ಲಿ ನರಿಯೊಂದು ಎದುರಾಯಿತು. ನರಿಯು, ಅಣ್ಣ, ಎಲ್ಲಿಂದ ಬಂದಿದ್ದೀಯಾ? ನಿನ್ನನ್ನ ಈ ತನಕ ಈ ಕಾಡಿನಲ್ಲೆಲ್ಲೂ ನೋಡಿಲ್ಲ ಅಂತು. ಅದಕ್ಕೆ ನಾಯಿಯು, ನಾನು ಊರ ಜಮೀನ್ದಾರನ ಮನೆಯನ್ನ ಕಾಯ್ತೀನಿ. ನಿನ್ನಂತೆ ಬೇಟೆಯಾಡಿ ಆಹಾರ ಕಂಡುಕೊಳ್ಬೇಕಿಲ್ಲ ಅಂತ ತನಗಿರುವ ಎಲ್ಲಾ ಸೌಕರ್ಯದ ಬಗ್ಗೆ ಹೇಳ್ತು. ನರಿಗೆ ಇದೆಲ್ಲ ತಿಳಿದು ಆಶ್ಚರ್ಯ ಆಯಿತು. ಅದು ತನ್ನನ್ನು ನಿನ್ನ ಯಜಮಾನ್ರ ಮನೆಗೆ ನನ್ನೂ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ಕೊಳ್ತು. ಅದಕ್ಕೊಪ್ಪಿದ ನಾಯಿ ನರಿಯೊಂದಿಗೆ ಊರ ಕಡೆಗೆ ಹೊರಡ್ತು. ಮನೆ ತಲುಪುತ್ತೆ ನಾಯಿಯು ನರಿಯೊಂದಿಗೆ, ನೀನಿಲ್ಲೇ ಕೊಟ್ಟಿಗೆಯ ಕಟ್ಟಿಗೆಯಲ್ಲಿ ಅಡಗಿರು. ನನ್ನ ಯಜಮಾನ ನಿನ್ನ ನೋಡಿದ್ರೆ ಕೊಂದೇ ಬಿಡ್ತಾನೆ. ನಾನು ಹೋಗಿ ನಿನಗೆ ಊಟ ತರುತ್ತೇನೆ ಎಂದಿತ್ತು. ನಾಯಿ ಹೋಗಿ ನರಿಗೆ ಮಾಂಸದ ಊಟ ತಂದಿತು. ಹೀಗೆ ಹಲವಾರು ದಿನ ಕಳೆದುವು. ಒಂದು ದಿನ ನಾಯಿಯು ನರಿಯೊಂದಿಗೆ, ನೀನಿನ್ನು ಎಷ್ಟು ದಿನ ಅಂತ ಹೀಗೆ ಅವತ್ಕೊಂಡು ಬದುಕ್ತೀಯ? ನನ್ನ ಯಜಮಾನರು ಕಂಡ್ರೆ ನಿನ್ನ ಕತೆ ಮುಗಿಯುತ್ತೆ. ನೀನಿನ್ನು ಕಾಡಿಗೆ ಹೋಗು ಅಂತು. ಅದಕ್ಕೆ ನರಿ, ಸರಿ ಹಾಗೆ ಆಗ್ಲಿ, ಆದ್ರೆ ನಾಳೆ ಬೆಳಿಗ್ಗೆ ಹೋಗ್ತೀನಿ, ಈ ರಾತ್ರಿ ಇಲ್ಲೇ ಇದ್ದು ಹೋಗ್ತೀನಿ ಅಂತು. ಮರುದಿನ ಬೆಳಗಾದ ಮೇಲೆ ನಾಯಿ ನರಿಯನ್ನ ಹುಡುಕಿತು. ಅದಾಗಲೇ ಹೊರಟು ಹೋಗಿತ್ತು. ನಾಯಿ ಪೀಡೆ ತಲುಪ್ತು ಅಂತ ನಿಟ್ಟುಸಿರು ಬಿಡ್ತು. ಅಷ್ಟರಲ್ಲಿ ಮನೆಯ ಯಜಮಾನ ಕೋಪದಿಂದ ದೊಡ್ಡ ದೊಣ್ಣೆ ಹಿಡಿದು ನಾಯಿಯತ್ತ ಬಂದವನೇ, ನೀನು ವಿಶ್ವಾಸಘಾತಕ ಕೆಲಸ ಮಾಡಿದ್ದೀಯ. ಹೊಟ್ಟೆ ತುಂಬ ಊಟ ಹಾಕಿದ್ರು ರಾತ್ರಿ ನನ್ನೆಲ್ಲ ಕೋಳಿಯನ್ನು ತಿಂದಿದ್ದೀಯ, ಇಲ್ಲಿಂದ ತೊಲಗು ಅಂತ ಕೂಗಾಡ್ದ. ನರಿಯ ಸಹವಾಸ ಮಾಡಿದ ನಾಯಿಗೆ ಇದ್ದುದೆಲ್ಲವೂ ಕ್ಷಣ ಮಾತ್ರದಲ್ಲೇ ಕಳೆದು ಹೋಯ್ತು. ಕೇಳಿದ್ರಲ್ವ ಸ್ನೇಹಿತರೆ ಈ ಒಂದು ಕಥೆಯನ್ನ? ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನೋ ಗಾದೆ ಮಾತೆ ಇದೆ ಅಲ್ವಾ? ಸೊ ಹಾಗೇನೆ ನಾವು ಗೆಳೆತನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೂಕ್ತವಾದ ವ್ಯಕ್ತಿಯ ಜೊತೆನೇ ಗೆಳೆತನ ಮಾಡಬೇಕು. ಹಾಗೆ ಈ ರೀತಿ ಮೋಸ ಮಾಡುವ ನರಿಗಳ ರೀತಿಯ ಜನರ ಜೊತೆ ನಾವೇನಾದ್ರೂ ಫ್ರೆಂಡ್ಶಿಪ್ ಮಾಡ್ತೀವಿ ಅಂದ್ರೆ ನಮ್ಮ ಬದುಕು ಕೂಡ ಅದೇ ರೀತಿ ಆಗುತ್ತೆ. ಎಲ್ಲವನ್ನು ಕಳೆದುಕೊಳ್ಳಬೇಕಾಗತ್ತೆ ಅನ್ನುವಂತಹ ಒಂದೊಳ್ಳೆ ನೀತಿಯನ್ನ ಹೇಳುವಂತಹ ಕಥೆ ಇದಾಗಿತ್ತು. ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಸೊ ಆಗಲೇ ನಿಮಗಾಗಿ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಒಂದು ಒಳ್ಳೆ ನೀತಿ ಕಥೆ. ಹಾಗೆ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಈ ಕಥೆಯ ಶೀರ್ಷಿಕೆ ಮುಂದಾಲೋಚನೆ ಬಲು ಮುಖ್ಯ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ದೊಡ್ಡ ಕಾಗೆ ಸಮುದ್ರ ತೀರದಲ್ಲಿ ಆಹಾರ ಹುಡುಕ್ತಾ ಇತ್ತು. ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳ ಕಾಣಿಸ್ತು. ಚಿಪ್ಪಿನ ಮೇಲೆ ಅನೇಕ ಸಾರಿ ಕುಟ್ಟಿದರೂ ಒಡೆಯಲಿಲ್ಲ, ಹುಳ ಹೊರಕ್ಕೆ ಬರಲಿಲ್ಲ. ಕಾಗೆಯ ಈ ಪ್ರಯತ್ನವನ್ನ ಸಮೀಪದಲ್ಲೇ ಕೂತಿದ್ದ ಹದ್ದು ನೋಡ್ತಾನೇ ಇತ್ತು. ಅದು ಕಾಗೆಗೆ ಹೀಗೆ ಹೇಳ್ತು, ಬಲ ಹಾಕಿ ಮಾಡಲು ಆಗದೆ ಇರೋದನ್ನ ಉಪಾಯದಿಂದ ಮಾಡಬಹುದು. ಆ ಚಿಪ್ಪು ಪ್ರಾಣಿಯನ್ನ ಮೇಲಕ್ಕೆತ್ಕೊಂಡು ಹೋಗು, ಆ ಬಂಡೆಯ ಮೇಲೆ ಬೀಳಿಸು, ಚಿಪ್ಪು ಒಡೆಯುತ್ತೆ, ಹುಳ ಹೊರಕ್ ಬರುತ್ತೆ, ನೀನದನ್ನ ತಿನ್ಬಹುದು ಅಂತ. ಕಾಗೆ ಹಾಗೆಯೇ ಮಾಡ್ತು. ಬಂಡೆಯ ಮೇಲೆ ಬಿದ್ದ ಕೂಡಲೇ ಚಿಪ್ಪಿನಿಂದ ಹುಳ ಹೊರಕ್ಕೆ ಬಂತು. ಆದ್ರೆ ಅದು ಕಾಗೆಗೆ ಸಿಗಲೇ ಇಲ್ಲ. ಪಕ್ಕದಲ್ಲೇ ಹಾರುತ್ತಿದ್ದ ಹದ್ದು ಹುಳವನ್ನ ಎಗರಿಸಿಕೊಂಡು ದೂರಕ್ಕೆ ಹಾರ್ತು. ಪೆದ್ದು ಕಾಗೆ ಪಿಳಿ ಪಿಳಿ ಕಂಡುಬಿಡುತ್ತಾ ಕುತ್ತಿಗೆಯನ್ನ ಪಕ್ಕಕ್ಕೆ ವಾಲಿಸ್ಕೊಂಡು ಕೂತಿತ್ತು. ಸೋ ಈ ಕಥೆಯ ನೀತಿ ಏನಪ್ಪ ಅಂತ ಹೇಳಿದ್ರೆ, ಮುಂದಾಲೋಚನೆ ಇಲ್ಲದೆ ಯಾವುದೇ ಕೆಲಸವನ್ನು ಕೂಡ ಮಾಡಬಾರದು ಅಂತ ಹೇಳಿ. ಸೋ ಹಾಗೆ ಕಥೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಎರಡೂ ನೀತಿ ಕಥೆಗಳು ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ನಿಮಗೆ ಏನೊಂದು ಇಂಟ್ರೆಸ್ಟಿಂಗ್ ಕಥೆಯ ಜೊತೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಟಾ ಬಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್, ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
0: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
6: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
9: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
10: Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಅಂಬೇಡ್ಕರ್ ಓದಿನ ಸರಣಿಗೆ ಸ್ವಾಗತ. ನಾನು ಫಾತಿಮಾ ರಲಿಯ, ಉಡುಪಿ ಜಿಲ್ಲೆಯ ಹೆಜಮಾಡಿಯಿಂದ. 14ನೇ ಮಾರ್ಚ್ 1946ರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಬೇಟ್ಸ್ನ ಕಾರ್ಮಿಕ ಇಲಾಖೆಯಲ್ಲಿ ಮುಸಲ್ಮಾನರ ಸ್ಥಿತಿಗತಿ ಉತ್ತಮವಾಗಿದೆ ಎಂಬ ಚರ್ಚೆಯನ್ನು ಕಳೆದ ಸಂಚಿಕೆಯಲ್ಲಿ ಓದಿಗೆ ಕೈಗೆತ್ತಿಕೊಂಡಿದ್ದೆ. ಈ ಸಂಚಿಕೆಯಲ್ಲಿ ಅದರ ಮುಂದುವರಿದ ಭಾಗವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಕಾರ್ಮಿಕ ಸಚಿವರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸದಸ್ಯರ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರಿಸುತ್ತಾ ಕಾರ್ಮಿಕ ಇಲಾಖೆ, ಕೇಂದ್ರ ಲೋಕೋಪಯೋಗಿ ಇಲಾಖೆ ಮತ್ತು ಭೂಗರ್ಭ ಇಲಾಖೆಯಲ್ಲಿ ಮುಸ್ಲಿಮರಿಗೆ ಸೂಕ್ತ ಪ್ರಾತಿನಿಧ್ಯ ಇದೆ ಎನ್ನುತ್ತಾರೆ. ಮುಂದುವರಿದು ತನಗೆ ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡಲು ಎಷ್ಟು ಸಮಯ ಇದೆ ಎಂದು ಸಭಾಧ್ಯಕ್ಷರನ್ನು ಪ್ರಶ್ನಿಸುತ್ತಾರೆ. ಆಗ ಮಾನ್ಯ ಅಧ್ಯಕ್ಷರು, ಮಾನ್ಯ ಸದಸ್ಯರು 20 ನಿಮಿಷಗಳನ್ನು ತೆಗೆದುಕೊಳ್ಳಬಹುದು, ಅಗತ್ಯವಿದ್ದರೆ ಇನ್ನೂ ಹೆಚ್ಚು ಸಮಯವನ್ನು ಕೊಡಲು ನಾನು ಸಿದ್ಧ, 1:15 ಗಂಟೆಯ ತನಕ ಅವರು ಮಾತನಾಡಬಹುದು ಎನ್ನುತ್ತಾರೆ. ಆಗ ಬನಾರಸ್ ಮತ್ತು ಗೋರಖ್ಪುರ ವಿಭಾಗದ ಸದಸ್ಯರಾದ ಶ್ರೀ ಪ್ರಕಾಶ್ ಅವರು, ಸಮಯದಲ್ಲಿ ನೀವು ಶೇಕಡ 25% ತೆಗೆದುಕೊಳ್ಳಬಹುದು ಎನ್ನುತ್ತಾರೆ. ಇದಕ್ಕೆ ಉತ್ತರಿಸುತ್ತಾ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು, ಈ ವಿಷಯವಾಗಿ ನನ್ನ ಗೆಳೆಯರು ಮಾಡಿರುವಂತೆ ನಾನು ಅರ್ಧ ಸಮಾಜ ಸೇವಕನ ತರಹ, ಅರ್ಧ ಬೇಜವಾಬ್ದಾರಿ ಮನುಷ್ಯನ ತರಹ ಮಾತನಾಡಲಾರೆ ಎನ್ನುತ್ತಾರೆ. ಶ್ರೀ ಪ್ರಕಾಶ್ ಅವರು, ನಾನು ಖಂಡಿತವಾಗಿಯೂ ಬೇಜವಾಬ್ದಾರಿಯಿಂದ ಮಾತನಾಡಲಿಲ್ಲ ಎನ್ನುತ್ತಾರೆ. ಆಗ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು, ಗಣಿ ಶಾಲೆಗೆ ಸಂಬಂಧಿಸಿದಂತೆ ವಸ್ತುಸ್ಥಿತಿ ಹೀಗಿದೆ. 1937ರಿಂದೀಚೆಗೆ ಗಣಿ ಶಾಲೆಗೆ ನಾವು ಪ್ರವೇಶವನ್ನು 24ಕ್ಕೆ ಮಿತಿಗೊಳಿಸಿದ್ದೇವೆ. ಅದಕ್ಕೆ ಮೊದಲು 50ಕ್ಕೆ ಅವಕಾಶವಿದ್ದಿತು. ಅಷ್ಟು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶ ಇಲ್ಲವೆಂದು ನಮ್ಮ ಗಮನಕ್ಕೆ ಬಂದದ್ದರಿಂದ ಸಂಖ್ಯೆಯನ್ನು 24ಕ್ಕೆ ಮಿತಿಗೊಳಿಸಬೇಕಾಯಿತು. ಈಗ ಕಾಲೇಜಿಗೆ ಅವಕಾಶ ದೊರಕಿಸಿಕೊಡುವಾಗ ಪ್ರಾಂತ್ಯವನ್ನು ಪರಿಗಣಿಸುತ್ತಾರೆಯೇ ಹೊರತು ಜಾತಿ ಕೋಮು ಲೆಕ್ಕಕ್ಕೆ ಬರುವುದಿಲ್ಲ. 16 ಸೀಟುಗಳನ್ನು ಪ್ರಾಂತ್ಯಗಳಿಗೂ, 2 ಸ್ಥಾನಗಳನ್ನು ಭಾರತೀಯ ರಾಜ್ಯಗಳಿಗೂ ವಿತರಿಸಲಾಗುತ್ತದೆ. 1937ನೇ ಇಸವಿಯ ತನಕ ನಾನು ಪರಿಶೀಲಿಸಿದ್ದು ಯಾವ ಒಂದು ವರ್ಷದಲ್ಲೂ ಇಬ್ಬರಿಗಿಂತ ಕಡಿಮೆ ಮುಸ್ಲಿಮರ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಸೇರಿದ ಉದಾಹರಣೆ ಇಲ್ಲ. ಆದ ಕಾರಣ ಗಣಿ ಶಾಲೆಗೆ ಪ್ರವೇಶ ಪಡೆಯಲು ಬಯಸುವ ಮುಸ್ಲಿಂ ವಿದ್ಯಾರ್ಥಿಗಳ ಹಿತ ಕಾಪಾಡಲು ವಿಶೇಷವಾದ ಮೀಸಲಾತಿ ಏರ್ಪಡಿಸಬೇಕಾದ ಅವಶ್ಯಕತೆ ಇದೆ ಎಂದು ನನಗನ್ನಿಸುವುದಿಲ್ಲ. ಆದಾಗ್ಯೂ ಕಳೆದ ಶಾಸನಸಭೆಯಲ್ಲಿ ಕೆಲವು ಮುಸ್ಲಿಂ ಲೀಗ್ ಸದಸ್ಯರು ಈ ವಿಷಯವಾಗಿ ಪ್ರಶ್ನೆ ಮಾಡಿದಾಗ ಭಾರತೀಯ ಗಣಿ ಶಾಲೆಯಲ್ಲಿ ಕಡೆಯ ಪಕ್ಷ 2 ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸ್ಥಾನವನ್ನು ಮೀಸಲಿಡಬೇಕೆಂದು ನಾನು ಆದೇಶ ಹೊರಡಿಸಿದೆ ಎನ್ನುತ್ತಾರೆ. ಆಗ ಸರ್ ಮೊಹಮ್ಮದ್ ಯಾಮೀನ್ ಖಾನ್ ಅವರು, ಎಷ್ಟು ಮಂದಿಯಲ್ಲಿ ಎಂದು ಪ್ರಶ್ನಿಸುತ್ತಾರೆ. ಈ ಪ್ರಶ್ನೆಗೆ ಉತ್ತರವಾಗಿ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, 24 ಮಂದಿಯಲ್ಲಿ. ಇದೇ ಸಂದರ್ಭದಲ್ಲಿ ಮಾನ್ಯರೇ, ನಾನು ಸದನದ ಸದಸ್ಯರ ಗಮನ ಸೆಳೆಯಲಿಚ್ಛಿಸುತ್ತೇನೆ. ಮುಸ್ಲಿಮರು ತಮ್ಮ ಪೂರ್ತಿ ಕೋಟಾವನ್ನು ಪಡೆಯಲು ಅನುಕೂಲವಾಗುವಂತೆ ಕಾರ್ಮಿಕ ಇಲಾಖೆಯು ಏನು ಕ್ರಮ ಕೈಗೊಂಡಿದೆ ಎಂದು ತಿಳಿಸಲು ನಾನು ತಮಗೆ ಈ ವರ್ಷದ ಅಂಕಿಅಂಶಗಳನ್ನು ತಿಳಿಸುತ್ತೇನೆ. ಆಡಳಿತ ಮಂಡಳಿಯವರ ಶಿಫಾರಸಿನ ಮೇಲೆ ನಾವು ಈ ಬಾರಿ 48 ಮಂದಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡಿದ್ದೇವೆ. ಈ 48 ಮಂದಿಯಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ವಿದ್ಯಾರ್ಥಿ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಎನ್ನುತ್ತಾರೆ. ಪಟ್ನಾ ಮತ್ತು ಛೋಟಾ ನಾಗ್ಪುರ್ ಮತ್ತು ಒರಿಸ್ಸಾದ ಸದಸ್ಯರಾಗಿರುವ ಶ್ರೀ ಮೊಹಮ್ಮದ್ ನೌಮನ್ ಅವರು, ನಾನು ತಮಗೆ ಹೇಳಿದ್ದು ಅದೇ ವಿಷಯವೇ ಎನ್ನುತ್ತಾರೆ. ಆಗ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು, ಮೀಸಲಾತಿಯ ಪ್ರಕಾರ ಕಲ್ಪಿಸಿಕೊಟ್ಟು ಅವಕಾಶದ ಪೂರ್ಣ ಪ್ರಮಾಣದ ಪ್ರಯೋಜನ ಪಡೆಯುವ ಉದ್ದೇಶದಿಂದ ಯಾದಿಯಲ್ಲಿದ್ದ ಉಳಿದ 11 ವಿದ್ಯಾರ್ಥಿಗಳನ್ನು ಕಡೆಗಣಿಸಿ 59ನೇ ಸ್ಥಾನದಲ್ಲಿದ್ದ ಇನ್ನೊಬ್ಬ ಮುಸ್ಲಿಂ ವಿದ್ಯಾರ್ಥಿಗೆ ಸ್ಥಾನ ಕೊಡಬೇಕೆಂದು ತಿಳಿಸಲಾಗಿತ್ತು. ಮಾನ್ಯರೇ, ಈಗ ನಾನು ಕಾರ್ಮಿಕ ಇಲಾಖೆ ಕೈಗೊಂಡಿರುವ ಬೇರೆ ಬೇರೆ ತರಬೇತಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಬಯಸುತ್ತೇನೆ. ಕೆಲವು ದೇಶದ ಹೊರಗೆ ಕೈಗೊಂಡಿರುವಂತವು. ಇಲ್ಲೂ ಕೂಡ ಕಾರ್ಮಿಕ ಇಲಾಖೆ ತೆಗೆದುಕೊಂಡಿರುವ ಕ್ರಮ ಸಮರ್ಪಕವಾಗಿಲ್ಲ, ಅಷ್ಟೇ ಅಲ್ಲ ಪಕ್ಷಪಾತಾತೀತವಾಗಿಲ್ಲ ಕೂಡ. ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯ ಪುನರ್ವ್ಯವಸ್ಥೀಕರಣದ ಅಂಗವಾಗಿ ಕಾರ್ಮಿಕ ಇಲಾಖೆ ತರಬೇತಿಗಾಗಿ ಉಪಭೂಗರ್ಭ ಶಾಸ್ತ್ರಜ್ಞರನ್ನು ಆಸ್ಟ್ರೇಲಿಯಾದ ಮೆಲ್ಬರ್ನ್ ವಿಶ್ವವಿದ್ಯಾನಿಲಯಕ್ಕೆ ಕಾರ್ಮಿಕ ಇಲಾಖೆಯವರು ಪ್ರಾಯೋಜಿಸುವಾಗಲೂ ಅಷ್ಟೇ ತಾರತಮ್ಯ ತೋರಿದ್ದಾರೆ. ಇದು ಆದದ್ದು 1946ರಲ್ಲಿ. ಒಟ್ಟು ಆಯ್ಕೆಯಾದವರ ಸಂಖ್ಯೆ 9. ಅವರ ಪೈಕಿ 5 ಜನ ಹಿಂದೂಗಳು, 3 ಮಂದಿ ಮುಸ್ಲಿಮರು ಮತ್ತು 1 ಇತರೆ ಅಲ್ಪಸಂಖ್ಯಾತರು. ಈ ಆಯ್ಕೆಯಲ್ಲಿ ತಿಳಿದು ಬರುವಂತೆ ಮುಸ್ಲಿಮರ ಪಾಲಿಗೆ 22.5% ದಕ್ಕಿದೆ.
ಕಾರ್ಮಿಕ ಇಲಾಖೆಯು ಪ್ರಾಯೋಜಿಸಿದ ಎರಡನೇ ಕಾರ್ಯಕ್ರಮವೆಂದರೆ ವಿದ್ಯುಚ್ಛಕ್ತಿ ವಲಯದ ವಾಣಿಜ್ಯ ಮತ್ತು ಆಡಳಿತಾತ್ಮಕ ಅಂಗವನ್ನು ಸಮರ್ಪಕವಾಗಿ ನೋಡಿಕೊಳ್ಳುವಂತೆ ಜನರಿಗೆ ತರಬೇತು ಕೊಡುವುದು. ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ವಿದ್ಯುಚ್ಛಕ್ತಿ ಬಹಳ ಪ್ರಮುಖವಾದ ಪಾತ್ರ ವಹಿಸುವುದರಲ್ಲಿ ಸಂಶಯವಿಲ್ಲ. ಆದ ಕಾರಣ ವಾಣಿಜ್ಯ ಮತ್ತು ಆಡಳಿತಾತ್ಮಕ ವಲಯಗಳಲ್ಲಿ ತರಬೇತು ಹೊಂದಿದ ವ್ಯಕ್ತಿಗಳು ಇರಲೇಬೇಕಾದ್ದು ಅವಶ್ಯಕವಾದ್ದರಿಂದ ನಾವು ಕೆಲವರಿಗೆ ತರಬೇತಿ ಕೊಡಲು ನಿರ್ಧರಿಸಿದೆವು. ಈ ತರಹದ ತರಬೇತಿಗಾಗಿ ನೇರವಾಗಿ ವಿಶ್ವವಿದ್ಯಾನಿಲಯಗಳಿಂದ ಅನನುಭವಿ ಯುವಕರನ್ನು ಆಯ್ದುಕೊಳ್ಳಲು ಬರುವುದಿಲ್ಲ. ಈ ವಿಷಯದಲ್ಲಿ ಸ್ವಲ್ಪವಾದರೂ ಅನುಭವ ಹೊಂದಿರುವವರನ್ನೇ ನಾವು ಆಯ್ದುಕೊಳ್ಳಬೇಕಾಗಿದೆ. ಹಾಗಾಗಿ ಪ್ರಾಂತೀಯ ಸರ್ಕಾರಗಳಿಗೆ ನಾವು ಬರೆದು ನಿಮ್ಮಲ್ಲಿನ ವಿದ್ಯುಚ್ಛಕ್ತಿ ಇಲಾಖೆಯ ಕೆಲವು ಉದ್ಯೋಗಿಗಳ ಹೆಸರು ಸೂಚಿಸಿದರೆ ಹೊರದೇಶದಲ್ಲಿ ತರಬೇತಿಗಾಗಿ ಕಳುಹಿಸಿಕೊಡಬಹುದು ಎಂದು ಕೇಳಿಕೊಂಡೆವು. ಭಾರತ ಸರ್ಕಾರ ಅಥವಾ ಕಾರ್ಮಿಕ ಇಲಾಖೆ ಮಾತ್ರ ಈ ಆಯ್ಕೆಯಲ್ಲಿ ನಿರತವಾಗಿರಲಿಲ್ಲ. ಪ್ರಾಂತೀಯ ಸರ್ಕಾರಗಳೇ ಈ ಆಯ್ಕೆ ಕಾರ್ಯವನ್ನು ಪೂರ್ಣವಾಗಿ ನೆರವೇರಿಸಬೇಕಾಗಿದ್ದಿತು. ಒಟ್ಟು 10 ಮಂದಿಯನ್ನು ಆರಿಸಲಾಯಿತು. ಅವರಲ್ಲಿ ಒಬ್ಬರು ಮುಸ್ಲಿಮರು. ಹೈದರಾಬಾದ್ ರಾಜ್ಯದಿಂದ ಅವರು ಆರಿಸಲ್ಪಟ್ಟಿದ್ದರು. ಉಳಿದ ಯಾವುದೇ ಪ್ರಾಂತ್ಯದವರು ಮುಸ್ಲಿಂ ಅಭ್ಯರ್ಥಿಗಳನ್ನು ಹೆಸರಿಸಲಿಲ್ಲ. ಏಕೆಂದು ನನಗೆ ತಿಳಿಯದು. ಪ್ರಾಯಶಃ ಅವರ ವಿದ್ಯುಚ್ಛಕ್ತಿ ಇಲಾಖೆಗಳಲ್ಲಿ ಮುಸ್ಲಿಂ ಉದ್ಯೋಗಿಗಳಾರೂ ಇರಲಿಲ್ಲವೆಂದು ತೋರುತ್ತದೆ. ಇದಕ್ಕೆ ಉತ್ತರವಾಗಿ ಖಾನ್ ಅಬ್ದುಲ್ ಘನಿ ಖಾನ್ ಅವರು, ಗಡಿ ಪ್ರಾಂತ್ಯದಲ್ಲಿ ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ಸುಮಾರು 90% ಭಾಗ ಮುಸಲ್ಮಾನರಿದ್ದಾರೆ ಎನ್ನುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು, ಕ್ಷಮಿಸಿ, ನಿಮ್ಮ ಪ್ರಾಂತ್ಯದಿಂದ ಯಾವ ಮುಸ್ಲಿಂ ಅಭ್ಯರ್ಥಿಯನ್ನೂ ಸೂಚಿಸಲಿಲ್ಲ. ಗಡಿ ಪ್ರಾಂತ್ಯದ ಶಾಸನಸಭೆಯಲ್ಲಿ ದಯಮಾಡಿ ಆ ಬಗ್ಗೆ ನೀವು ಪ್ರಶ್ನೆ ಮಾಡಿ. ಕಾರ್ಮಿಕ ಇಲಾಖೆ ಪ್ರಾಯೋಜಿಸಿ ಹೊರದೇಶಕ್ಕೆ ಅಭ್ಯರ್ಥಿಗಳನ್ನು ತರಬೇತಿಗಾಗಿ ಕಳುಹಿಸುವ ಯೋಜನೆಗೆ ಸಂಬಂಧಿಸಿದಂತೆ 3 ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತೇನೆ. ಅದರಲ್ಲೊಂದು ಬೆವಿನ್ ತರಬೇತಿ ಯೋಜನೆ. ಅದರಂತೆ ಒಟ್ಟು ಹೊರದೇಶಕ್ಕೆ ಹೋದವರ ಸಂಖ್ಯೆ 787. ಅವರ ಪೈಕಿ ಮುಸ್ಲಿಮರು 154 ಅಥವಾ 19%. ಕಲ್ಯಾಣ ಕಾರ್ಯಗಳಿಗಾಗಿ ಕಾರ್ಮಿಕ ಇಲಾಖೆ ಆರಿಸುವುದಿಲ್ಲ, ಬೇರೆ ಬೇರೆ ಇಲಾಖೆಗಳು ಆರಿಸುತ್ತವೆ. ಇದರಲ್ಲಿ ವಸ್ತುಸ್ಥಿತಿ ಹೀಗಿದೆ. ಇದುವರೆಗೆ ಒಟ್ಟು 23 ಜನರನ್ನು ಕಳುಹಿಸಿದ್ದೇವೆ. ಆ 23ರಲ್ಲಿ 18 ಜನ ಮುಸ್ಲಿಮರು, ಅಂದರೆ 78% ಭಾಗ ಎಂದಂತಾಯಿತು. ಮಾನ್ಯರೇ, ಆಮೇಲೆ ಖಾಸಗಿ ಉದ್ಯೋಗಿಗಳಿಗೆ ತಾಂತ್ರಿಕ ತರಬೇತಿ ಕೊಡುವ ಮತ್ತೊಂದು ಯೋಜನೆಯನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ. ಭಾರತ ಸರ್ಕಾರ ಖಾಸಗಿ ಮಾಲೀಕರ ಗಮನ ಸೆಳೆದು ಖಾಸಗಿಯವರು ತಮ್ಮ ಉದ್ಯೋಗಿಗಳಿಗೆ ಹೊರಗಡೆ ತರಬೇತಿ ಕೊಡಿಸಬೇಕೆಂದು ತೀರ್ಮಾನಿಸಿದ ಪಕ್ಷದಲ್ಲಿ ಭಾರತ ಸರ್ಕಾರ ಕಾರ್ಮಿಕ ಇಲಾಖೆಯ ಮೂಲಕ ಅದಕ್ಕೆ ಅವಕಾಶ ಕಲ್ಪಿಸಿಕೊಡುವುದೆಂದು ತಿಳಿಸಿತು. ಈ ಸಂಬಂಧವಾಗಿ ಇದುವರೆಗೆ 6 ಮಂದಿಯನ್ನು ಕಳುಹಿಸಿಕೊಟ್ಟಿದ್ದೇವೆ. ದುರದೃಷ್ಟವಶಾತ್ ಇವರ ಪೈಕಿ ಯಾರೂ ಮುಸ್ಲಿಮರು ಇರಲಿಲ್ಲ. ಆದರೆ ಇದು ಖಂಡಿತವಾಗಿಯೂ ಕಾರ್ಮಿಕ ಇಲಾಖೆಯಿಂದಾದ ಪ್ರಮಾದವಲ್ಲ. ಇನ್ನೊಂದು ಪ್ರಶ್ನೆ ಯೋಜನಾಧಿಕಾರಿಗಳು ಮತ್ತು ಯುಟಿಲೈಸೇಷನ್ ಅಧಿಕಾರಿಗಳ ನೇಮಕಕ್ಕೆ ಸಂಬಂಧಿಸಿದ್ದು. ಈ ಹುದ್ದೆಗಳನ್ನು ಸಹ ಫೆಡರಲ್ ಸಾರ್ವಜನಿಕ ಸೇವಾ ಆಯೋಗದ ಮೂಲಕವೇ ಭರ್ತಿ ಮಾಡಬೇಕು. ದುರದೃಷ್ಟವೆಂದರೆ ಇಲ್ಲಿಯೂ ಸಹ ಈ 9 ಹುದ್ದೆಗಳಿಗಾಗಿ ಯಾವ ಮುಸ್ಲಿಂ ಅಭ್ಯರ್ಥಿಯೂ ಇದ್ದಿಲ್ಲ. ಈ ಸಂಬಂಧವಾಗಿ ಕಾರ್ಮಿಕ ಇಲಾಖೆ ಮತ್ತು ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ನಡುವೆ ನಡೆದಿರುವ ಪತ್ರ ವ್ಯವಹಾರವನ್ನು ಖೋತಾ ಸೂಚನೆಯನ್ನು ಮಂಡಿಸಿದವರ ಗಮನಕ್ಕೆ ತರಬಯಸುತ್ತೇನೆ. ಆಯ್ಕೆಯಾದ ಸ್ವಲ್ಪ ಸಮಯದಲ್ಲಿಯೇ ಮುಸ್ಲಿಂ ಅಭ್ಯರ್ಥಿ ಯಾರೂ ಇಲ್ಲದನ್ನು ಗಮನಿಸಿ ನಾವು ಆ ಬಗ್ಗೆ ಪ್ರಶ್ನೆ ಮಾಡಿದೆವು. ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಬರೆದು ಆಯ್ಕೆಯಾದ ಅಭ್ಯರ್ಥಿಗಳ ಪೈಕಿ ಒಬ್ಬರೂ ಮುಸ್ಲಿಮರಿಲ್ಲವೆಂದು ತಿಳಿಸಿರಿ ಎಂದು ನನ್ನ ಇಲಾಖೆಗೆ ನಾನು ತಿಳಿಸಿದೆ. ಇದಕ್ಕೆ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರಿಂದ ಬಂದ ಉತ್ತರ ಇದು. ಇದು ಬಹಳ ಕುತೂಹಲಕಾರಿಯಾಗಿದೆ, ಏಕೆಂದರೆ ಈ ವಿಷಯವಾಗಿ ಇದು ಮತ್ತಷ್ಟು ಬೆಳಕು ಚೆಲ್ಲುತ್ತದೆ. ತಮ್ಮ ಜಾಹೀರಾತಿಗೆ ಉತ್ತರವಾಗಿ ನಾವು 240 ಅರ್ಜಿಗಳನ್ನು ಸ್ವೀಕರಿಸಿರುವುದಾಗಿ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ತಿಳಿಸಿದೆ. ಈ 240 ಮಂದಿಯ ಪೈಕಿ 8 ಜನ ಮುಸ್ಲಿಂ ಅಭ್ಯರ್ಥಿಗಳು. ಇವರಲ್ಲಿ ನಾವು 3 ಮಂದಿಯನ್ನು ಸಂದರ್ಶನಕ್ಕೆ ಕರೆದೆವು. ಈ 3 ಜನಗಳ ಪೈಕಿ ಒಬ್ಬರೂ ಸಹ ಈ ಉದ್ಯೋಗಕ್ಕೆ ಸೂಕ್ತವಾಗಿ ಕಂಡುಬರಲಿಲ್ಲ. ಮಾನ್ಯರೇ, ಕೋಮುವಾರು ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕ ಇಲಾಖೆ ಒದಗಿಸಬಹುದಾದ ಮಾಹಿತಿ ಇಷ್ಟು. ನಾನು ತಮಗೆ ತಿಳಿಸುವುದೇನೆಂದರೆ, ನಾನು ಈ ಜಾಗಕ್ಕೆ ಬಂದ ನಂತರದ ಅವಧಿಯಲ್ಲಿ ಮೊದಲಿಗಿಂತ ಮುಸ್ಲಿಮರ ಪ್ರಾತಿನಿಧ್ಯ ಉತ್ತಮವಾಗಿದೆಯೇ ಹೊರತು ಕಡಿಮೆಯಾಗಿಲ್ಲ ಎಂಬುದು ನಿಸ್ಸಂಶಯ. ನಾನು ಅಧಿಕಾರ ವಹಿಸಿಕೊಂಡಿರುವ ಇಲಾಖೆಗೆ ವಿಶೇಷವಾದ ಮನ್ನಣೆಯನ್ನೇನು ನಾನು ಬಯಸುತ್ತಿಲ್ಲ.
ಎರಡೇ ಎರಡು ಅಂಶಗಳತ್ತ ತಮ್ಮ ಗಮನ ಸೆಳೆದು ನನ್ನ ಮಾತು ಮುಗಿಸುತ್ತೇನೆ. ಈ ಕೋಮುವಾರು ಆಧಾರದ ವಿತರಣೆಯಲ್ಲಿ ನಾನು ವಹಿಸಿರುವ ಪಾತ್ರದ ಬಗ್ಗೆ ಎಷ್ಟು ಮಂದಿ ಮುಸ್ಲಿಂ ಲೀಗ್ ಪಕ್ಷದ ಸದಸ್ಯರು ಮಾಹಿತಿ ಪಡೆದುಕೊಂಡಿರುವರೋ ಇಲ್ಲವೋ ನನಗೆ ತಿಳಿಯದು. ಲಂಡನ್ನ ದುಂಡುಮೇಜಿನ ಪರಿಷತ್ತಿನಲ್ಲಿ ಅಲ್ಪಸಂಖ್ಯಾತ ಕೋಮುಗಳಿಗೆ ಈ ಬಗೆಯ ಸವಲತ್ತುಗಳ ಬಗ್ಗೆ ಚರ್ಚೆಯಾದಾಗ ನಾನು ವಹಿಸಿದ ಪಾತ್ರ ಎಂಥದು ಎಂಬುದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಆ ಪರಿಷತ್ತಿನಲ್ಲಿ ಹಾಜರಿದ್ದ ಮುಸ್ಲಿಂ ಲೀಗ್ ಪಕ್ಷದ ಸದಸ್ಯರಿಗೆ ಇದು ವೇದ್ಯವಾಗಿರುವ ಸಂಗತಿಯೇ ಆಗಿದೆ. ಆದ್ದರಿಂದ ಮುಸ್ಲಿಮರಾಗಲಿ ಅಥವಾ ಇನ್ನಾವುದೇ ಅಲ್ಪಸಂಖ್ಯಾತ ಕೋಮಿನವರಾಗಲಿ ಅವರ ಆಶಯಗಳಿಗೆ ನಾನು ವಿರುದ್ಧವಾಗಿದ್ದೇನೆ ಎಂದು ಯಾರೂ ಆಪಾದಿಸಲಾರರು. ಇದಕ್ಕೋಸ್ಕರವಾಗಿಯೇ ನಾನು ಹಿಂದೆ ಹೋರಾಟ ನಡೆಸಿರುವುದು, ಇಂದು ಹೋರಾಡುತ್ತಿರುವುದು ಹಾಗೂ ಮುಂದೆಯೂ ಹೋರಾಡುವುದು. ಗೌರವಾನ್ವಿತ ಗೃಹ ಸದಸ್ಯರು ಅಪ್ಪಣೆ ಕೊಟ್ಟಲ್ಲಿ ನಾನು ಮಾಡಬೇಕೆಂದಿರುವ ಎರಡನೇ ಸೂಚನೆ ಎಂದರೆ ಇದು: ಭಾರತ ಸರ್ಕಾರ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ತಾರತಮ್ಯ ತೋರಿದರೆ ಅದನ್ನು ಸರಿಪಡಿಸಲು ಆದಷ್ಟು ಶೀಘ್ರವಾಗಿ ಕ್ರಮ ಕೈಗೊಳ್ಳುವುದೆಂದು ಸದರಿ ಸದಸ್ಯರು ವಾಗ್ದಾನ ಮಾಡಿರುತ್ತಾರೆ. ವಾಸ್ತವವಾಗಿ ಪತ್ರ ಬರೆದು ಇದು ಅತ್ಯಂತ ತುರ್ತು ವಿಷಯ, ಈ ಕಡೆ ಅವಶ್ಯವಾಗಿ ಗಮನ ಹರಿಸಿರಿ ಎಂದು ಅವರ ಗಮನ ಸೆಳೆದವನು ನಾನೇ. ಆದ್ದರಿಂದ ಇದರ ಕೀರ್ತಿ ನನಗೆ ಸಲ್ಲಬೇಕು. ಇನ್ನು ಹೆಚ್ಚೇನೂ ನಾನು ಹೇಳಲು ಬಯಸುವುದಿಲ್ಲ ಎನ್ನುತ್ತಾರೆ. ಆಗ ಶ್ರೀ ಮೊಹಮ್ಮದ್ ಇ ಎಸ್ ಜಾಫರ್ ಅವರು, ಮಾನ್ಯರೇ, ಕೇವಲ ಮಾಹಿತಿಗೋಸ್ಕರ ನಾನು ಕೇಳುತ್ತಿದ್ದೇನೆ. ಅವರು ಈಗ ತಾನೇ ಶ್ರುತಪಡಿಸಿದ ಅಂಕಿಅಂಶದಲ್ಲಿ ಪುನರ್ವಸತಿ ಉದ್ಯೋಗವೂ ಸೇರ್ಪಡೆಯಾಗಿದೆಯೇ ಎಂದು ಪ್ರಶ್ನಿಸುತ್ತಾರೆ. ಆಗ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಹೌದು, ಅದು ಕಾರ್ಮಿಕ ಇಲಾಖೆಯ ಅವಿಭಾಜ್ಯ ವಿಭಾಗವಾಗಿದೆ ಎನ್ನುತ್ತಾರೆ. ಶ್ರೀ ಮೊಹಮ್ಮದ್ ಇ ಎಸ್ ಜಾಫರ್ ಅವರು, ಪುನರ್ವಸತಿಯೂ ಸೇರಿ ಎಂದು ಕೇಳುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ನನ್ನ ಬಳಿ ಹೇರಳವಾದ ಅಂಕಿಅಂಶವಿದೆ. ಅವು ಎಷ್ಟು ಆಕರ್ಷಕವಾಗಿವೆ ಎಂದರೆ ನನ್ನ ಸ್ನೇಹಿತರು ಅವುಗಳನ್ನು ನೋಡಬೇಕೆಂದು ಬಯಸಿದರೆ ಹೆಚ್ಚಿನ ಮಾಹಿತಿಗಾಗಿ ಖಂಡಿತ ಅವುಗಳನ್ನು ಅವರಿಗೆ ಕೊಡಲು ಸಿದ್ಧ ಎಂದು ತಮ್ಮ ಮಾತು ಮುಗಿಸುತ್ತಾರೆ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿ ಪ್ರಕಾಶ್ ಅವರು ವಿಶೇಷವಾಗಿರುವಂತಹ ಒಂದು ರೆಸಿಪಿ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆದಮೇಲೆ ಒಂದಿಷ್ಟು ವಿಭಿನ್ನ ಬಗೆಯ ಚಟ್ನಿಗಳು, ಚಟ್ನಿ ಪುಡಿಗಳನ್ನು ಮಾಡ್ಕೊಳ್ಳೋದುಂಟು ಸ್ನೇಹಿತರೆ. ಎಮರ್ಜೆನ್ಸಿಗೆ ಅಂತ ಒಂದಿಷ್ಟು ಅಡುಗೆಗಳಂತನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮನೆಗೆ ದಿಢೀರಾಗಿ ಅತಿಥಿಗಳಂತ ಬಂದರೆ ಈ ಮಜ್ಜಿಗೆ ಸಾರು, ತಂಬುಳಿಗಳು ಬೇಗ ಆಗ್ಬಿಡತ್ತೆ. ಒಂದು 5-10 ನಿಮಿಷದಲ್ಲೇ ಟೈಮ್ ತೊಗೊಂಡು ಮಾಡುವಂಥದ್ದು. ತರಕಾರಿ ಏನು ಇಲ್ಲದೇ ಇದ್ದಾಗ ಈ ಚಪಾತಿ ರೊಟ್ಟಿಗೆ ಮ್ಯಾಚ್ ಆಗುವಂತಹ ಸರಳವಾಗಿ ಸುಲಭವಾಗಿ ಮಾಡುವಂತಹ ಪಲ್ಯ ಇದೆ ಸ್ನೇಹಿತರೆ. ಅದು ಚಟ್ನಿ ಅಂತ ಹೇಳ್ಬೋದು, ಕಡಲೆ ಹಿಟ್ಟಿನ ಪಲ್ಯ ಅಂತಲೂ ಹೇಳ್ಬೋದು, ಹಾಗೆ ಜುಣುಕ ಅಂತಲೂ ಹೇಳ್ತಾರೆ ಕೆಲವೊಂದು ಭಾಗಗಳಲ್ಲಿ. ಕಡಲೆ ಹಿಟ್ಟೊಂದಿದ್ರೆ ಸಾಕು, ಆರಾಮಾಗಿ ಒಂದು 10 ನಿಮಿಷದಲ್ಲಿ ದಿಢೀರಾಗಿ ರೆಡಿ ಆಗತ್ತೆ ಜುಣುಕ. ಸೊ ಇದು ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಸ್ನೇಹಿತರೆ. ಇದನ್ನು ತುಂಬ ಗಟ್ಟಿಯಾಗಿ ಕೂಡ ಮಾಡ್ತಾರೆ, ಕೆಲವರು ಚಟ್ನಿ ಥರ ಮಾಡ್ತಾರೆ, ಇನ್ನು ಕೆಲವರು ಈ ಡೋಕ್ಲಾ ಥರ ಕೂಡ ಮಾಡ್ತಾರೆ. ಡೋಕ್ಲಾ ಅಂದರೆ ಇಡ್ಲಿ ಟೈಪಲ್ಲಿ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಕೂಡ ಇಟ್ಕೊಳ್ತಾರೆ. ಆ ಜುಣುಕವನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಭಾರತಿ ಮೇಡಮ್ ಅವರಿಂದ ಈ ದಿನ ತಿಳಿಯೋಣ. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಭಾರತಿ ಮೇಡಮ್ ನಮಸ್ತೆ.
4: ನಮಸ್ತೆ, ನನ್ನ ಹೆಸರು ಭಾರತಿ ಪ್ರಕಾಶ್ ಅಂತ. ಇವತ್ತು ಅಡುಗೆ ಮನೆಯಲ್ಲಿ ಒಂದು ಸುತ್ತು ಕಾರ್ಯಕ್ರಮದಲ್ಲಿ ನಾನಿವತ್ತು ಜುಣುಕ ಅಂದರೆ ಉತ್ತರ ಕರ್ನಾಟಕ ಕಡೆಗೆ ಎಟ್ಟಿನ ಪಲ್ಯ ಅಂತ ಕರೀತಾರೆ, ಅಲ್ಲಿ ಗಟ್ಟಿಯಾಗಿ ಮಾಡ್ತಾರೆ. ನಾವು ಈ ಕಡೆ ದಾವಣಗೆರೆ ಕಡೆ ಎಲ್ಲ ಮಾಡೋದು ಜುಣುಕ ಅಂತ, ಅಂದರೆ ಸೆಮಿ ಗ್ರೇವಿ ಥರ ಇರುತ್ತೆ ಇದು. ಅದನ್ನು ಮಾಡೋದು ಹೇಗಪ್ಪ ಅಂದರೆ, ಇದು ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಇದನ್ನು ಮಾಡೋದು ಹೇಗಪ್ಪ ಅಂತೇಳಿದರೆ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕಡಲೆ ಇಟ್ಟಬೇಕು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಅಂದರೆ ಹಸೆ ಕಾಯಿ ತುರಿ ಬೇಕು. ಕಾಯಿ ತುರಿಕ್ಕಿಂತ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಎಣ್ಣೆ ಸ್ವಲ್ಪ. ಮಾಡೋ ವಿಧಾನ, ನಾವು ಹಸಿಮೆಣಸಿನ್ಕಾಯಿ ಮೊದಲೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಅಂದರೆ ಅರ್ಧಬರ್ಧ ಪೇಸ್ಟ್ ಥರ ಮಾಡಬೇಕು. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಬೇಕು. ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದಾದಮೇಲೆ ಇದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ 2 ಗ್ಲಾಸ್ ನೀರು, ನಾವು ನೀರು ಕುಡಿತೀವಲ್ವ, ಆ ಥರ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಹಾಕಬೇಕು. ನಾವು ನೀರಲ್ಲಿ ಹಾಕಿ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಉಪ್ಪು ಹಾಕಬೇಕು, ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮೇಲೆ ಒಂದು ಬೌಲಲ್ಲಿ 5 ಚಮಚ ಕಡಲೆ ಹಿಟ್ಟು, ಅಂದರೆ ತಿಂಡಿ ಚಮಚ ಇರುತ್ತಲ್ಲ ನಾವು ತಿಂತೀವಲ್ಲ, ಅದರಲ್ಲಿ 5 ಚಮಚ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡ್ಬೇಕಂದ್ರೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ನೀರು ಕುದೀತಾ ಇರುತ್ತಲ್ಲ, ಆ ನೀರಿ ನಾವು ಅದನ್ನು ಡೈಲ್ಯೂಟ್ ಮಾಡ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕಿ ಅದು ಕುದೀತಾ ಚೆನ್ನಾಗಿ ಕುದಿಬೇಕದು. ಕುದಿಬೇಕಾದಕ್ಕೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾದ್ರೆ ಆ್ಯಡ್ ಮಾಡಿ, ಆಮೇಲೆ ನೀವು ಹಸಿಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಸಣ್ಣ ಕಡಿಮೆ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಬೇಕು. ಅದನ್ನು ಬಾಯಿ ಮುಚ್ಚಿಟ್ಬಿಡಿ, ಅದು ಬಿಳಿ ಹೊಗೆ ಬರುತ್ತೆ, ಅವಾಗ ತೆಗೆದುಬಿಡಿ. ಇದು ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್, ಒಂದ್ಸರಿ ಟ್ರೈ ಮಾಡಿ ನೋಡಿ.
3: ಖಂಡಿತವಾಗ್ಲೂ ಈ ಜುಣುಕ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಇದು ಫೇಮಸ್ ಒಂದು ಕಡಲೆ ಹಿಟ್ಟಿನ ಚಟ್ನಿ ಅಥವಾ ಜುಣುಕ ಅಂತಲೇ ಹೇಳ್ಬೋದು. ಸೊ ಮುಂದುವರಿಸ್ತಾ ನಮ್ಮ ಭಾರತಿ ಮೇಡಮ್ ಅವರಿಂದ ಮತ್ತಷ್ಟು ವಿಷಯಗಳನ್ನು, ಮತ್ತಷ್ಟು ರೆಸಿಪಿಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಭಾರತಿ ಪ್ರಕಾಶ್ ಮೇಡಮ್ ಅವರಿದ್ದಾರೆ. ಭಾರತಿ ಪ್ರಕಾಶ್ ಮೇಡಮ್ ಅವರು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಲ್ಲಿ ಜುಣಕ ಅಂತಲೇ ಫೇಮಸ್ ಆಗಿರುವಂಥದ್ದು. ನಮ್ಮ ಕಡೆ ಕಡಲೆ ಹಿಟ್ಟಿನ ಚಟ್ನಿ ಅಥವಾ ಕಡಲೆ ಹಿಟ್ಟಿನ ಪಲ್ಯ ಅಂತ ಕೂಡ ಹೇಳೋದುಂಟು. ಸೊ ಅಂತಹ ಜುಣಕವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಮತ್ತೊಂದು ಸ್ನೇಹಿತರೆ, ಶಕ್ತಿವರ್ಧಕ ಅಂತಲೇ ಹೇಳ್ಬೋದು. ಒಂದು ಕಾಳನ್ನು ಬಳಸಿ ಅದರಿಂದ ಚಟ್ನಿ ಪುಡಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೊ ಅದು ಯಾವ ಕಾಳು, ಅದು ಆರೋಗ್ಯಕ್ಕೆ ಎಷ್ಟು ಲಾಭದಾಯಕ ಅನ್ನೋದನ್ನು ಭಾರತಿ ಮೇಡಮ್ ಅವರಿಂದಲೇ ತಿಳಿಯೋಣ.
5: ಹುರುಳಿಕಾಳು ಅಂದರೆ 6 ಗ್ರಾಮ್ ಅಂತ ಕರೀತಾರಲ್ಲ, ಅದರಿಂದ ಮಾಡುವಂಥ ಚಟ್ನಿ ಪುಡಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಅತಿ ಹೆಚ್ಚು ಪೋಷಕಾಂಶಗಳಿಂದ ಕೂಡಿದೆ. ಇದು ದ್ವಿದಳ ಧಾನ್ಯ ಕೂಡ ಆಗಿದೆ. ಇದು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಮೂಳೆಗಳನ್ನು ಬಲಪಡಿಸಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಕೂಡ ಮಾಡುತ್ತೆ. ಇದನ್ನು ನಾವು ಸೂಪ್ ಮಾಡ್ಬೋದು, ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಚಟ್ನಿ ಪುಡಿ ಮತ್ತು ಹಪ್ಪಳದಂಥ ಅನೇಕ ಖಾದ್ಯಗಳನ್ನು ನಾವು ಇದರಲ್ಲಿ ಮಾಡ್ಬೋದು. ಈ ಹುರುಳಿಕಾಳಿನಲ್ಲಿ ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಮ್, ಕಬ್ಬಿಣ ಮತ್ತು ಫೈಬರ್ನಿಂದ ಕೂಡ ತುಂಬ ಸಮೃದ್ಧವಾಗಿದೆ ಹುರುಳಿಕಾಳು. ಇದನ್ನು ಮಾಡುವ ವಿಧಾನ, ನಾವು ಏನು ಮಾಡಬೇಕಪ್ಪ ಅಂದರೆ ಕಡಿಮೆ ವಸ್ತುಗಳಿಂದ ನಾವು ಈ ಚಟ್ನಿ ಪುಡಿಯನ್ನು ರೆಡಿ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹುರುಳಿಕಾಳು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಬೆಲ್ಲ ಬೇಕು. ಮಾಡುವ ವಿಧಾನ, ನಾವು ಒಂದು ಬಾಣಲೆಯಲ್ಲಿ ಹುರುಳಿಕಾಳು ಹುರ್ಕೊಂಬಿಟ್ಟು ಒಂದು ತೆಗೆದಿಡಬೇಕು. ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಒಣಮೆಣಸಿನ್ಕಾಯಿ ಕೂಡ ಹುರಿದು ನಾವು ಇಟ್ಕೋಬೇಕು. ಅವೆರಡು ತಣ್ಣಗಾದಮೇಲೆ ನಾವು ಒಣಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡು ಒಂದು ಬೌಲ್ ಹಾಕಿಟ್ಕೊಳ್ಳಿ. ಆಮೇಲೆ ಹುರುಳಿಕಾಳು ಅಷ್ಟೇ, ಅದು ಪೌಡ್ರ್ ಅಂದರೆ ತುಂಬ ಪುಡಿ ಮಾಡಬಾರ್ದು, ಅರ್ಧಂಬರ್ಧ ಪೌಡ್ರ್ ಪುಡಿ ಮಾಡಿಬಿಟ್ಟು ಅದಕ್ಕೆ ಒಣಮೆಣಸಿನ್ಕಾಯಿ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಬೆಲ್ಲ ಹಾಕ್ಬಿಟ್ಟು ಅದನ್ನು ರುಬ್ಕೋಬೇಕು. ರುಬ್ಕೊಂಬಿಟ್ಟು ಅದನ್ನು ಒಂದ್ಸರಿ ಮೊಸರು ಹಾಕ್ಕೊಂಡು ಟ್ರೈ ಮಾಡಿ. ಇದು ಚಪಾತಿ, ಪಲ್ಯ, ದೋಸೆ ಕೂಡ ಮೇಲೆ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಸರಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಇದು ಹುರುಳಿಕಾಳಲ್ಲಿ ತುಂಬಾ ಪೋಷಕಾಂಶಗಳಿದೆ, ಅದು ನಮಗೆ ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವಾಗುತ್ತೆ. ನಾರಿನಂಶ ಕೂಡ ತುಂಬ ಇದೆ ಇದರಲ್ಲಿ, ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.
4: ಖಂಡಿತವಾಗ್ಲೂ ಹುರುಳಿಕಾಳಿಂದ ಸಾಕಷ್ಟು ಆರೋಗ್ಯದಾಯಕ ಲಾಭಗಳಿವೆ. ಆರೋಗ್ಯವರ್ಧಕ ಕಾಳು ಅಂತಲೂ ಹೇಳ್ಬೋದು. ಹುರುಳಿಕಾಳಿಂದ ಸಾಂಬಾರ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಹಾಗೆ ಚಟ್ನಿ ಕೂಡ ಮಾಡ್ಬೋದು, ಅದರೊಟ್ಟೊಟ್ಟಿಗೆ ಚಟ್ನಿ ಪುಡಿ ಕೂಡ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಭಾರತಿ ಮೇಡಮ್ ಅವರು. ಸೊ ಈ ದಿನ ಭಾರತಿ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಜುಣಕ ಮತ್ತು ಹುರುಳಿಕಾಳು ಚಟ್ನಿ ಪುಡಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಮ್ಮ ಭಾರತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ. ಪುಟ್ಟ ವಿರಾಮದ ನಂತರ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಿವಮೊಗ್ಗದ ಭಾರತಿ ಪ್ರಕಾಶ್ ಮೇಡಮ್ ಅವರು ಕಡಲೆ ಹಿಟ್ಟನ್ನು ಬಳಸಿ ಜುಣಕವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸಿದ್ರು. ಅದರೊಟ್ಟಿಗೆ ಆರೋಗ್ಯದಾಯಕ ಉರುಳಿ ಕಾಳಿನ ಚಟ್ನಿ ಪುಡಿ ಬಗ್ಗೆ ಕೂಡ ತುಂಬ ಸೊಗಸಾಗಿ ತಿಳಿಸ್ಕೊಟ್ರು. ಈ ಉರುಳಿ ಕಾಳಿನ ವಿಷಯಕ್ಕೆ ಅಂತಲೇ ಬಂದರೆ ಸ್ನೇಹಿತರೆ, ಇದು ಆರೋಗ್ಯದಾಯಕ ಅಂತಲೇ ಹೇಳ್ಬೋದು. ಈ ಹುರುಳಿ ಕಾಳು ಸಾಕಷ್ಟು ಪೌಷ್ಟಿಕಾಂಶ ಹೊಂದಿರುವ ದ್ವಿದಳ ಧಾನ್ಯ ಸ್ನೇಹಿತರೆ. ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಸಾಮರ್ಥ್ಯ ಕೂಡ ಹೊಂದಿದೆ ಈ ಹುರುಳಿ ಕಾಳು. ಇದನ್ನು ಸೂಪ್ ಮಾಡಿಕೊಂಡು ಕೂಡ ಕುಡಿತಾರೆ, ಮೊಳಕೆಯನ್ನು ಬಳಸಿ ಸಲಾಡ್ ಕೂಡ ಮಾಡ್ಕೊಳ್ತಾರೆ. ಇದನ್ನು ಕುದುರೆಯ ಕಾಳು ಅಂತ ಕೂಡ ಕರೀತಾರೆ. ಕುದುರೆಗಳಿಗೆ ಆಹಾರವಾಗಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು. ಕುದುರೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಕೂಡ ಆಗ್ತೀವಿ ಅನ್ನೋ ಒಂದು ಮಾತಂತೆ. ಈ ಹುರುಳಿ ಕಾಳು ಮಧುಮೇಹ, ಹೃದ್ರೋಗ, ಮೂತ್ರಪಿಂಡದ ಕಲ್ಲುಗಳು, ಅಸ್ತಮ, ಬೊಜ್ಜು, ಶೀತ ಮತ್ತು ಇನ್ನಿತರ ಕಾಯಿಲೆಗಳಿಗೆ ಸಾಂಪ್ರದಾಯಿಕವಾದಂತಹ ಔಷಧಿಯಾಗಿದೆ. ಹುರುಳಿ ಕಾಳಿನಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ ಅಂತಲೇ ಹೇಳ್ತಾರೆ ಸಂಶೋಧನೆಯ ಪ್ರಕಾರ. ಹಾಗೆ ಕ್ಯಾಲ್ಶಿಯಂ ಕೂಡ ಅಧಿಕವಾಗಿರುತ್ತೆ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವ ಪ್ರತಿಯೊಬ್ಬರೂ ಕೂಡ ಹುರುಳಿ ಕಾಳನ್ನು ತಮ್ಮ ಆಹಾರದಲ್ಲಿ ಸೇರಿಸುವುದನ್ನು ಉಂಟು. ವಿಶೇಷವಾಗಿ ಸೂಪ್ ಆಗಿ ಬಳಸ್ಕೊಂಡ್ರೆ ದೇಹದಲ್ಲಿ ಶಾಖ ಮತ್ತು ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಹಾಗೆ ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಈ ಹುರುಳಿ ಕಾಳನ್ನು ಕುದುರೆಗಳು ಮತ್ತು ಜಾನುವಾರುಗಳಿಗೆ ಪ್ರಧಾನ ಆಹಾರವಾಗಿ ಬಳಕೆ ಮಾಡ್ತಾಯಿದ್ರು, ಮುಖ್ಯ ಆಹಾರವಾಗಿ ಬಳಕೆ ಮಾಡ್ತಾಯಿದ್ರು. ಅದರ ಬಳಕೆಯಿಂದಲೇ ಹುರುಳಿ ಕಾಳಿಗೆ ಹಾರ್ಸ್ ಗ್ರಾಮ್ ಅನ್ನೋ ಒಂದು ಇಂಗ್ಲಿಷ್ ಹೆಸರು ಬಂದಿದೆ. ಅಷ್ಟೇ ಅಲ್ಲದೆ ಈ ಕಾಳಿಗೆ US ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಅನ್ನುವಂತಹ ಒಂದು ಸಂಸ್ಥೆ ಈ ಧಾನ್ಯವನ್ನು ಭವಿಷ್ಯದ ಆಹಾರ ಮೂಲ ಅಂತ ಗುರುತಿಸಿದೆ ಕೂಡ. ಹೆಚ್ಚು ಶಕ್ತಿಯಿಂದ ಕೂಡಿರುವಂತಹ ಕಾಳಾಗಿದೆ. ಅದಕ್ಕಾಗಿಯೇ ರೇಸ್ ಕುದುರೆಗಳಿಗೆ ಇದನ್ನು ಆಹಾರವಾಗಿ ಹೆಚ್ಚಾಗಿ ನೀಡ್ತಾ ಇದ್ರು. ಜೊತೆ ಜೊತೆಗೆ ಹುರುಳಿ ಕಾಳು ಬೀಜಗಳಲ್ಲಿ ಫಾಲಿಮಿನಾಲ್ಗಳು ಮತ್ತು ಫ್ಲೇವನಾಯ್ಡ್ಗಳು ಮತ್ತು ಪ್ರೋಟೀನ್ ಸಮೃದ್ಧವಾಗಿರುವುದರಿಂದ ಜರ್ನಲ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಕೆಮಿಸ್ಟ್ರಿಯಲ್ಲಿ ಪ್ರಕಟವಾದ ಲೇಖನದಲ್ಲಿ ಮೈಸೂರಿನ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಧಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಂಶೋಧಕರು ಹುರುಳಿ ಕಾಳಿನಲ್ಲಿ ಹೇರಳವಾಗಿ ಉತ್ಕರ್ಷಣ ನಿರೋಧಕ ಇದೆ ಅನ್ನೋದನ್ನು ಗುರುತಿಸಿದ್ದಾರೆ ಸಂಶೋಧನೆಯ ಪ್ರಕಾರ. ಹಾಗೆ ಇದು ಮೂತ್ರ ವಿಸರ್ಜನೆಗೆ ಹೆಚ್ಚಾಗಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆಯಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಈ ಹುರುಳಿ ಕಾಳು. ಹಾಗೆ ಹುಣ್ಣುಗಳನ್ನು ಗುಣಪಡಿಸುತ್ತೆ. ಅಸ್ತಮಗೆ ಅತ್ಯುತ್ತಮ ಮೆಡಿಸನ್ ಅಂದರೆ ಈ ಹುರುಳಿ ಕಾಳು. ಹೃದಯದ ಆರೋಗ್ಯ ಕಾಪಾಡಲಿಕ್ಕೆ ಇದು ಸಹಾಯ ಆಗುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ಹುರುಳಿ ಕಾಳನ್ನು ಬಳಸೋದ್ರಿಂದ. ಆದರೆ ಸ್ನೇಹಿತರೆ, ಇದು ಒಂದು ಸ್ವಲ್ಪ ಹೀಟ್ ಅಂತಾರೆ, ಅಂದರೆ ಉಷ್ಣ ಅಂತಾರೆ. ಇದನ್ನು ಬಳಸುವಾಗ ಒಮ್ಮೆ ವೈದ್ಯರ ಸಲಹೆ ಪಡೆದು ಬಳಸಿದರೆ ಉತ್ತಮ. ಯಾವುದೇ ಆಗಲಿ ಸ್ನೇಹಿತರೆ, ಅತಿಯಾದರೆ ಅಮೃತವೂ ಕೂಡ ವಿಷವಾಗತ್ತೆ. ಇದನ್ನು ಬಳಸುವಾಗ ಕೂಡ ನಿಮಗೆ ಒಂದಿಷ್ಟು ಸಲಹೆಗಳು ಬೇಕಾದಲ್ಲಿ ವೈದ್ಯರ ಸಹಾಯ ಪಡೆದು ಕೂಡ ಇದನ್ನು ಬಳಸ್ಕೊಳ್ಬೋದು. ಏನೇ ಆಗಲಿ, ಹಿತಮಿತ ಆಹಾರ ಆರೋಗ್ಯಕ್ಕೆ ಹಿತಕರ ಅಂತ ಹೇಳ್ತಾ ಈ ಮಾತಿನೊಂದಿಗೆ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಶಿವಮೊಗ್ಗದ ಭಾರತಿ ಪ್ರಕಾಶ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
4: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
5: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ.

0: ಸ್ವತಂತ್ರ ಪದವಿ ಪೂರ್ವ ಕಾಲೇಜು,
1: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
2: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 309 0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
5: ಉಷಾ, ನನ್ ಮಗಳನ್ನ 8ನೇ ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
4: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
5: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
4: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
3: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲಿಗಳನ್ನ ಏಕ ಬಳಕೆಯ ಪ್ಲಾಸ್ಟಿಕ್ನಿಂದ ತಯಾರಿಸಿರುವುದು ಸಾಮಾನ್ಯ. ಇಂತಹ ಬಾಟಲಿಗಳನ್ನ ಒಂದು ಬಾರಿ ಬಳಸಲು ಮಾತ್ರ ತಯಾರಿಸಲಾಗುತ್ತದೆ. ಆದರೆ ಇವುಗಳನ್ನ ಮತ್ತೆ ಮತ್ತೆ ಬಳಸುವುದರಿಂದ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳ ಬಳಕೆಯನ್ನ ನಿಯಂತ್ರಿಸಬೇಕೆಂದು ಇನ್ನರ್ವಿಲ್ ಮಾಜಿ ಅಧ್ಯಕ್ಷೆ GP ಸುನೀತಾ ಹೇಳಿದರು. JNN ಇಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅನುರಾಧ ಗಿರಿಮಾಜಿ ಅವರು CS ಸೇತುಬಾಯಿ ಅವರ ಸವಿ ನೆನಪಿಗಾಗಿ ನಗರದ ಮೇಗನ್ ಆಸ್ಪತ್ರೆ ಆವರಣದಲ್ಲಿ ನಡೆಸಿದ ನವ್ಯಶ್ರೀ ಅನ್ನದಾನಂ 155ನೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ಇನ್ನರ್ವೀಲ್ ವತಿಯಿಂದ ಆಯ್ದ ಮಂದಿಗೆ ಉಚಿತವಾಗಿ ಸ್ಟೀಲ್ ನೀರಿನ ಬಾಟಲ್ ವಿತರಿಸಿ ಮಾತನಾಡಿದ ಅವರು, ಏಕ ಬಳಕೆಯ ನೀರಿನ ಬಾಟಲಿಗಳನ್ನು ದೀರ್ಘಕಾಲ ಉಪಯೋಗಿಸಿದಾಗ ಹಾಗೂ ಅವುಗಳನ್ನು ಶಾಖ ಮತ್ತು ಬಿಸಿಲಿಗೆ ಒಡ್ಡಿದಾಗ ಪ್ಲಾಸ್ಟಿಕ್ನಲ್ಲಿರುವ ರಾಸಾಯನಿಕಗಳು ನೀರಿನಲ್ಲಿ ಕರಗುತ್ತದೆ. ಇವು ನೀರಿನೊಂದಿಗೆ ಬೆರೆತು ದೇಹ ಸೇರಿ ಅನಾರೋಗ್ಯವನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ತಿಳಿಸಿದರು. ನವ್ಯಶ್ರೀ ಅನ್ನದಾನಂ ನವ್ಯಶ್ರೀ ನಾಗೇಶ್ ಮಾತನಾಡಿ, ಶಾಲಾ ಮಕ್ಕಳು ಬಹು ಬಳಕೆಯ ಪ್ಲಾಸ್ಟಿಕ್ನಿಂದ ತಯಾರಿಸಿದ ಕುಡಿಯುವ ನೀರಿನ ಬಾಟಲ್ ಬಳಸುತ್ತಿದ್ದಾರೆ. ಈ ಬಗ್ಗೆ ಪೋಷಕರಿಗೆ ಜಾಗೃತಿ ಮೂಡಿಸಿರುವುದು ಅಗತ್ಯ. ಅಲ್ಲದೆ ಸರ್ಕಾರ ಮತ್ತು ಶಾಲಾ ಆಡಳಿತ ಮಂಡಳಿಗಳು ಮಕ್ಕಳು ಬಹು ಬಳಕೆಯ ಪ್ಲಾಸ್ಟಿಕ್ನಿಂದ ತಯಾರಿಸಿದ ಕುಡಿಯುವ ನೀರಿನ ಬಾಟಲ್ ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನುರಾಧ ಗಿರಿಮಾಜಿ, ಆರತಿ ತಿವಾರಿ, ನರಸಿಂಹಮೂರ್ತಿ, ಅಂಜನಿ ರಾವ್, ಮನಮೋಹನ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಅಂಚೆ ಇಲಾಖೆಯಲ್ಲಿ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಮಾಡಿಸಲು ಏಜೆಂಟರುಗಳನ್ನು ನಿಯುಕ್ತಿ ಮಾಡಲಾಗುತ್ತದೆ. 18 ವರ್ಷ ಮೇಲ್ಪಟ್ಟ ವಯೋಮಿತಿಯ 10ನೇ ತರಗತಿ ಪಾಸಾಗಿರುವ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳು 5,000 ರುಗಳ ರಾಷ್ಟ್ರೀಯ ಉಳಿತಾಯ ಪತ್ರ ಅಥವಾ ಕಿಸಾನ್ ವಿಕಾಸ ಪತ್ರದ ರೂಪದಲ್ಲಿ ಭದ್ರತಾ ಠೇವಣಿಯನ್ನ ಇರಿಸಬೇಕಾಗುವುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ಸ್ವವಿವರ, ಶೈಕ್ಷಣಿಕ ಪ್ರಮಾಣ ಪತ್ರದ ನಕಲುಗಳೊಂದಿಗೆ May 25ರಂದು ಬೆಳಗ್ಗೆ 11 ಗಂಟೆಗೆ ಅಂಚೆ ಅಧೀಕ್ಷಕರ ಕಚೇರಿ ಕೋಟೆ ರಸ್ತೆ ಶಿವಮೊಗ್ಗ ವಿಭಾಗ. ಇಲ್ಲಿ ನಡೆಯಲಿರುವ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಅಂಚೆ ಅಧೀಕ್ಷಕರು ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ನೇತೃತ್ವದಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಏರ್ಪಡಿಸುವ ಮನೆ ಮನ ಸಾಹಿತ್ಯ ಹುಣ್ಣಿಮೆಗೆ 250ನೇ ತಿಂಗಳ ಸಂಭ್ರಮ ಗರಿಗೆದರಿತು. May 31 ಸೋಮವಾರ ಸಂಜೆ 6 ಗಂಟೆಗೆ ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿರುವ ಸನ್ ಸ್ಪೆಷಾಲಿಟಿ ಆಸ್ಪತ್ರೆ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. 2004 ಪ್ರಾರಂಭವಾದ ಈ ಕಾರ್ಯಕ್ರಮ ನಿರಂತರ ಚಟುವಟಿಕೆಗಳ ಮೂಲಕ ಜಿಲ್ಲೆಯ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿ ನಡೆಯುತ್ತಿದೆ. ನಗರದ ವಿವಿಧ ಬಡಾವಣೆಗಳಲ್ಲದೆ ಜಿಲ್ಲೆಯ ಇತರ ತಾಲೂಕುಗಳಲ್ಲಿಯೂ ಕಾರ್ಯಕ್ರಮ ಸಂಘಟಿತವಾಗುತ್ತಿದೆ. ನೂರಾರು ಪ್ರತಿಭೆಗಳು ಈ ವೇದಿಕೆಯಲ್ಲಿ ಬೆಳೆದಿದ್ದು ಜಾತಿ ಪಂಗಡ ಧರ್ಮಗಳ ಎಲೆಯನ್ನು ಮೀರಿ ಜನಮಾನಸದಲ್ಲಿ ಮನಸ್ಸು ಕಟ್ಟುವ ಕೆಲಸ ಮಾಡುತ್ತಿದೆ ಎಂದರು. 250ನೇ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ನಿವೃತ್ತ ಪೊಲೀಸ್ ಕಮಿಷನರ್ ಡಾಕ್ಟರ್ ಡಿಸಿ ರಾಜಪ್ಪ ಉದ್ಘಾಟಿಸಲಿದ್ದು, ಖ್ಯಾತ ಉದ್ಯಮಿಗಳಾದ ಹೊಸತೋಟ ಸೂರ್ಯನಾರಾಯಣ್ ಮತ್ತು ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು ಹಾಗೂ ಬೆನ್ನು ಹುರಿ ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಆಕಾಶ್ ಹೊಸತೋಟ ಇವರು ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಖ್ಯಾತ ಕವಿಗಳಾದ ಅಸದುಲ್ಲಾ ಬೇಗಂ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಹೆಚ್ ಆರ್ ಶಂಕರ್ ನಾರಾಯಣ್ ಶಾಸ್ತ್ರಿ ಭಾಗವಹಿಸಲಿದ್ದು, ಹಿಂದಿನ ಹುಣ್ಣಿಮೆ ಕಾರ್ಯಕ್ರಮದ ಆತಿಥ್ಯ ವಹಿಸಿದ್ದ ಕವಿಗಳಾದ ಪಿಕೆ ಸತೀಶ್ ಭಾಗವಹಿಸಲಿದ್ದಾರೆ. ಗಾಯಕರಾದ ಪ್ರತಿಭಾ ನಾಗರಾಜ್, ಲಲಿತಮ್ಮ, ವಿಠಲ್ ದಾಸ್ ಮತ್ತು ತಂಡದವರಿಂದ ಹಾಡುಗಳು ಇರಲಿದೆ. ದೂರದರ್ಶನ ಹಾಸ್ಯ ಕಲಾವಿದರಾದ ಕವಿತಾ ಸುಧೀಂದ್ರ ಹಾಸ್ಯ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂದಿನ ವಿವರ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ 2026 ಮೇ ಮತ್ತು ಜೂನ್ ಮಾಹೆಯ ಆಹಾರ ಧಾನ್ಯಗಳನ್ನು May 2026 ಮಾಹೆಯಲ್ಲಿ ವಿತರಣೆ ಮಾಡಲು ಸರ್ಕಾರ ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 35 kg 2 ತಿಂಗಳ ಅಕ್ಕಿ 70 kg ಹಾಗೂ ಆದ್ಯತಾ ಕೇಂದ್ರ ಹಾಗೂ ರಾಜ್ಯ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ ಕೇಂದ್ರದಿಂದ ತಲಾ 5 kg 2 ತಿಂಗಳ ಅಕ್ಕಿ 10 kg May 31 ಮಾತ್ರ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನ ಪಡೆಯುವಾಗ ಮೇ ಮತ್ತು ಜೂನ್ ಮಾಹೆಯ ಹಂಚಿಕೆಗೆ ಪ್ರತ್ಯೇಕವಾಗಿ 2 ಬಾರಿ ಕಡ್ಡಾಯವಾಗಿ ಬಯೋ ನೀಡಿ ಪ್ರತಿದಿನ ಬೆಳಿಗ್ಗೆ 6 ರಾತ್ರಿ 10 ಗಂಟೆಯವರೆಗೆ ಪಡಿತರ ವಿತರಣೆಗೆ ಸರ್ವರ್ ಲಭ್ಯಗೊಳಿಸುವುದರಿಂದ May 31 ಒಳಗಾಗಿ ಪಡಿತರ ಪಡೆಯುವುದು. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದರೆ ಕೇಂದ್ರ ಸಹಾಯವಾಣಿ 1967 ಈ ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸುವುದು.
1: ಮುಂದಿನ ವಿವರ. ಇಂದಿನ ಮೊಬೈಲ್ ಜಗತ್ತಿನಲ್ಲಿ ಅದರಿಂದ ಹೊರಬಂದು ಮಹಿಳೆಯರು ಧ್ಯಾನಕ್ಕೆ ಹೆಚ್ಚು ಒತ್ತು ಕೊಡಬೇಕಿದೆ. ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರ ಮೂಲಕ ಆರೋಗ್ಯವನ್ನ ತಮ್ಮದಾಗಿಸಿಕೊಳ್ಳಬೇಕೆಂದು ಮಾನಸ ನರ್ಸಿಂಗ್ ಹೋಮ್ನ ಡಾಕ್ಟರ್ ವಿದ್ಯಾ ಹೇಳಿದರು. ಸುಹಾಸಿನಿ ಲೇಡೀಸ್ ಕ್ಲಬ್ ವಿನೋಬನಗರ ವತಿಯಿಂದ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಿಳಾ ಆರೋಗ್ಯದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಸ್ನೇಹಿತರೊಡನೆ ಬೆರೆಯುವುದರ ಜೊತೆಗೆ ಪ್ರತಿನಿತ್ಯ ವಾಕಿಂಗ್, ಜಿಮ್, ಯೋಗವನ್ನ ರೂಢಿಸಿಕೊಳ್ಳಬೇಕು. ಅವರವರ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಸ್ವಾರ್ಥಿಗಳಾಗಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಕ್ಲಬ್ನ ಅಧ್ಯಕ್ಷರಾದ ವಿನಯ್ ರಾಯ್ಕರ್ ಇವರು ಡಾಕ್ಟರ್ ವಿದ್ಯಾ ಅವರನ್ನ ಗೌರವಿಸಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಕಳೆದ SSLC ಪರೀಕ್ಷೆಯಲ್ಲಿ ಶೇಕಡ 92% ಅಂಕ ಪಡೆದ ಸೃಷ್ಟಿ ಗಿರೀಶ್ ಅವರನ್ನ ಗೌರವಿಸಲಾಯಿತು.
0: ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ವತಿಯಿಂದ 2026-27 ಸಾಲಿನ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷಗಳ ಡಿಪ್ಲೊಮೋ ಕೋರ್ಸ್ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಈ ಸಾಲಿನಲ್ಲಿ ಒಟ್ಟು 39 ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ವ್ಯಾಸಂಗದ ಸಮಯದಲ್ಲಿ ಮಾರ್ಗಸೂಚಿಯ ಪ್ರಕಾರ ಪ್ರತಿ

ವಿದ್ಯಾರ್ಥಿಗೆ ಪ್ರತಿ ತಿಂಗಳು 2,500 ರಂತೆ ಶಿಷ್ಯ ವೇತನ ನೀಡಲಾಗುವುದು ಹಾಗೂ ಪುರುಷ ಅಭ್ಯರ್ಥಿಗಳಿಗೆ ಹಣ ಪಾವತಿಸುವ ಆಧಾರದ ಮೇಲೆ ವಸತಿ ನಿಲಯದ ಸೌಲಭ್ಯವನ್ನು ಕಲ್ಪಿಸಲಾಗುವುದು. ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಅನ್ನ ಒಂದು ವಿಷಯವಾಗಿ ಅಭ್ಯಾಸಿಸಿ ಉತ್ತೀರ್ಣರಾಗಿರಬೇಕು. ದಿನಾಂಕ 1/7/2026 ಅನ್ವಯಿಸುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 15-23 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15-25 ವರ್ಷಗಳ ವಯೋಮಿತಿ ಇರಬೇಕು. ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ಗದಗ್, ಬೆಟ್ಟಗೆರೆ. ಇಲ್ಲಿ 22 ಸೀಟುಗಳು. ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ಸೇಲಂ. ಇಲ್ಲಿ 12 ಸೀಟುಗಳು. SPKM ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ಆಂಧ್ರಪ್ರದೇಶ. ಇಲ್ಲಿ 3 ಸೀಟುಗಳು ಇರಲಿದ್ದು ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ಕಣ್ಣೂರು. ಇಲ್ಲಿ 3 ಸೀಟುಗಳು ಲಭ್ಯವಿರುತ್ತದೆ. ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿ ಫಾರಂನಲ್ಲಿ ವೆಬ್ಸೈಟ್ನಿಂದ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿಕೊಂಡು ಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ 30/5/2026 ಒಳಗೆ ಪ್ರಾಂಶುಪಾಲರು, ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, 5821102 ಇವರಿಗೆ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9449162800 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಅಥವಾ ಜಂಟಿ ಉಪ ಸಹಾಯಕ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾ ಪಂಚಾಯತ್, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0812234 ಈ ನಂಬರ್ ಅನ್ನು ಸಂಪರ್ಕಿಸಬಹುದು ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಡೆದ ವಿವಿಧ ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜಿನ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕ ವರ್ಗದವರು ಅಭಿನಂದಿಸಿದ್ದಾರೆ. ಎಂಎ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪೂಜಾ ಟಿಎಂ 3ನೇ ರ್ಯಾಂಕ್, ಪ್ರಿಯಾಂಕಾ ಎಂ 5ನೇ ರ್ಯಾಂಕ್, ಹಾಗೆ ಎಂಎ ಅರ್ಥಶಾಸ್ತ್ರ ವಿಭಾಗದಲ್ಲಿ ನಗ್ಮಾ ಬಾನು, ಜೀವನ್ ಹೆಚ್ಕೆ, ಈ ಇಬ್ಬರು 8ನೇ ರ್ಯಾಂಕ್ ಪಡೆದಿದ್ದಾರೆ. ಹಾಗೆ BSW ಪರೀಕ್ಷೆಯಲ್ಲಿ ದರ್ಶನ್ ಹಾವೇರಿ 9ನೇ ರ್ಯಾಂಕ್ ಪಡೆದಿದ್ದಾರೆ. BA ಪರೀಕ್ಷೆಯಲ್ಲಿ ಮೊಹಮ್ಮದ್ ಇವರು 10ನೇ ರ್ಯಾಂಕ್ ಪಡೆದಿದ್ದಾರೆ. ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನ ಪ್ರಾಂಶುಪಾಲರಾದ ಸಿರಾಜ್ ಅಹಮದ್ ಹಾಗೂ ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಡಾಕ್ಟರ್ KS ಮಂಜುನಾಥ್ ಮತ್ತು ಅಧ್ಯಾಪಕ ವರ್ಗದವರು ಅಭಿನಂದಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
8: ಕೇಳು ಜಾಣ ಜಾಣ ಸುದಿಯ

0: ಜಾಣ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, 7 ಮಲ್ಲಿಗೆ ತೂಕದ ರೋಬೋಟ್, ತಾರೆಗಳು ಮತ್ತು ಡೀಪ್ ಫೇಕ್, ಹಾಗೂ ವಾರದ ವಿಜ್ಞಾನಿ ಕಾರ್ಲ್ ರೈಮನ್ ಪಾಪರ್.
1: ಏಳು ಮಲ್ಲಿಗೆ ತೂಕದ ಡ್ರೋನು. ಆಗ್ರಾದ ತಾಜ್ಮಹಲ್ ನೋಡಿದ್ದೀರಾ? ಇಲ್ಲವೇ ವಿಜಾಪುರದ ಗೋಲ್ ಗುಂಬಸ್? ಇವೆರಡನ್ನು ನೋಡುವುದೇ ಒಂದು ಅನುಭವ. ಅತಿ ಬೃಹತ್ತಾದ ಕಟ್ಟೋಣಗಳು ಇವು. ಇವನ್ನು ಕಟ್ಟಲು ಎಷ್ಟೊಂದು ಶ್ರಮ ಪಟ್ಟಿರಬೇಕು, ಸಮಯ ಕಳೆದಿರಬೇಕು ಎಂದು ಊಹಿಸಿಯೇ ರೋಮಾಂಚನವಾಗುತ್ತದೆ. ದೊಡ್ಡವುಗಳ ನಿರ್ಮಾಣ ಎಷ್ಟು ಕಷ್ಟವೋ, ಸಣ್ಣವುಗಳ ನಿರ್ಮಾಣ ಇನ್ನೂ ಕಷ್ಟ. ಕಣ್ಣಿಗೆ ಕಾಣದ ವಸ್ತುಗಳನ್ನು ನಿರ್ಮಿಸುವುದಕ್ಕೂ, ಅತಿ ಸಣ್ಣ ಸಾಧನಗಳನ್ನು ರಚಿಸುವುದಕ್ಕೂ ಇನ್ನೂ ಹೆಚ್ಚಿನ ಕೌಶಲ್ಯ ಬೇಕು. ಇದೀಗ ಅಂತಹದೊಂದು ಅದ್ಭುತವನ್ನು ಚೀನಾದ ಬೈಹಾಂಗ್ ವಿಶ್ವವಿದ್ಯಾನಿಲಯದ ಶಕ್ತಿ ಮತ್ತು ಇಂಜಿನಿಯರಿಂಗ್ ವಿಭಾಗದ ಮಿಂಗ್ಲಿಂಗ್ ಚಿ ಮತ್ತು ಸಂಗಡಿಗರು ಮಾಡಿದ್ದಾರೆ. ಅವರು ಅತಿ ಪುಟ್ಟದಾದ ಹಾರುವ ಸಾಧನವನ್ನು ಸಿದ್ಧಪಡಿಸಿದ್ದಾರಂತೆ. ಇದನ್ನು ರೋಬಾಟು ಎಂದರೂ ಆದೀತು, ಹಾರುವ ಡ್ರೋನು ಎಂದರೂ ಆದೀತು. ಅದರಲ್ಲೇನು ವಿಶೇಷ ಎಂದಿರಾ? ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದ ಅತಿ ದೊಡ್ಡ ಗೋಡೆಯನ್ನು, ಚೀನಾ ಗೋಡೆಯನ್ನು ಕಟ್ಟಿದವರಿಗೆ ಈ ಪುಟ್ಟ ಸಾಧನವನ್ನು ರೂಪಿಸುವುದು ಕಷ್ಟವಾಗಿರಲಿಕ್ಕಿಲ್ಲ ಎಂದಿರಾ? ಹಾಗೇನಿಲ್ಲ. ರೋಬೋಟುಗಳು ಹಾಗೂ ಡ್ರೋನುಗಳನ್ನು ಹಲವರು ನಿರ್ಮಿಸಿ ಬಳಸಿದ್ದಾಗಿದೆ. ಹವ್ಯಾಸಿ ಛಾಯಾಗ್ರಾಹಕರು ಕೂಡ ಈಗ ಡ್ರೋನುಗಳನ್ನು ಹೊತ್ತು ಫೋಟೋ ತೆಗೆಯಲು ನಡೆಯುತ್ತಿದ್ದಾರೆ. ಇವೆಲ್ಲವುಗಳ ಗಾತ್ರವೂ ಬಹಳ ಹಿರಿದು, ಭಾರವೂ ಹೆಚ್ಚೆ. ಪ್ರಮುಖವಾಗಿ ಒಟ್ಟಾರೆ ಭಾರಕ್ಕೆ ಈ ಸಾಧನಗಳು ಬಳಸುವ ಇಂಧನ ಇಲ್ಲವೇ ಬ್ಯಾಟರಿ ಕಾರಣ. ಬ್ಯಾಟರಿ ಇಲ್ಲದಿದ್ದರೆ ಈ ರೋಬೋಟುಗಳು ಸತ್ತ ಹಕ್ಕಿಗಳಂತೆ. ಮಿಂಗ್ಲಿಂಗ್ ಚಿ ಮತ್ತು ಸಂಗಡಿಗರ ಸಾಧನೆ ಇದುವೆ. ಅತಿ ಹಗುರವಾದ ಬ್ಯಾಟರಿಯಿಂದ ಚಲಿಸುವ ಅತಿ ಪುಟ್ಟ ಡ್ರೋನು ಅಥವಾ ರೋಬೋಟ್ ಅನ್ನು ಇವರು ರೂಪಿಸಿದ್ದಾರೆ. ಅದಷ್ಟೇ ವಿಶೇಷ ಅಲ್ಲ, ಇದರ ಬ್ಯಾಟರಿಗೆ ಸೌರಶಕ್ತಿಯೇ ಆಧಾರ. ಬಿಸಿಲು ಬೆಳಕಿನಲ್ಲಿ ಇರುವ ಶಕ್ತಿಯನ್ನು ಸಂಗ್ರಹಿಸಿಟ್ಟುಕೊಂಡು ಇದು ಚಲಿಸುತ್ತದೆ. ಅತಿ ಹಗುರ ಎಂದರೆ ಎಷ್ಟು ಭಾರಿ ಗೊತ್ತೇ? ಇಡೀ ರೋಬೋಟಿನ ತೂಕ ಕೇವಲ 4.4 ಗ್ರಾಂ ಅಂತೆ. ಇದನ್ನು ರೋಬೋಟು ಎನ್ನುವುದಕ್ಕಿಂತ ಮಿಲಿಟರಿಯಲ್ಲಿ ಬಳಸುವ ಸ್ವಯಂಚಾಲಿತ ಪೈಲಟ್ ಇಲ್ಲದ ವಿಮಾನ ಎಂದರೂ ಸರಿಯೇ. ಇಂತಹ ಸ್ವಯಂಚಾಲಿತ ವಿಮಾನಗಳಲ್ಲಿ ಅತಿ ದೊಡ್ಡದು ಎಂದರೆ ನಾಸಾ ನಿರ್ಮಿಸಿರುವ ಅನ್ಮ್ಯಾನ್ಡ್ ವೆಹಿಕಲ್ ಎನ್ನುವ ವಿಮಾನ. ಇದಲ್ಲದೆ ಅತಿ ಹಗುರವಾದ ಹಾರುವ ಯಂತ್ರಗಳು ಅಥವಾ ಡ್ರೋನುಗಳನ್ನು ತಯಾರಿಸಲಾಗಿದೆ. ಇದೀಗ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟಿನಲ್ಲಿ ಕೆಲವೇ 1,000 ರೂಪಾಯಿಗಳಿಗೆ ಸಿಗುವ ಇಂತಹ ಹಾರುವ ಡ್ರೋನು ಸುಮಾರು 3-8 ಕಿಲೋಗ್ರಾಂ ತೂಗಬಹುದು. ಇನ್ನೂ ಪುಟ್ಟದು ಎಂದರೆ ಸೊಳ್ಳೆ, ನೊಣ, ಚಿಟ್ಟೆಗಳಂತೆ ರೆಕ್ಕೆ ಬಡಿಯುತ್ತಾ ಹಾರುವ ಮೈಕ್ರೋ ಅನ್ಮ್ಯಾನ್ಡ್ ವೆಹಿಕಲ್ಲುಗಳು. ಇವುಗಳಲ್ಲಿ ಅತಿ ಹಗುರವಾದದ್ದು ಎಂದರೆ 10 ಗ್ರಾಂ ತೂಕದ ಪಾಲಿಥೀನ್ ರೆಕ್ಕೆಗಳಿರುವ ಚಿಟ್ಟೆಯಂತಹ ಸಾಧನ. ಈ ಎಲ್ಲ ಸಾಧನಗಳಲ್ಲಿಯೂ ಇರುವ ಇಲೆಕ್ಟ್ರಾನಿಕ್ಸ್ಗಳಿಗಿಂತಲೂ ಬ್ಯಾಟರಿಯೇ ಅತಿ ಭಾರದ ವಸ್ತು. ಆದರೆ ತಮ್ಮ ಡ್ರೋನು ಇದಕ್ಕಿಂತಲೂ ಹಗುರ ಎನ್ನುತ್ತಾರೆ ಚಿ. ಇವರು ರೂಪಿಸಿರುವ ಡ್ರೋನಿನ ಒಟ್ಟಾರೆ ತೂಕ 4.1 ಗ್ರಾಂ ಅಷ್ಟೇ. ಅಷ್ಟರಲ್ಲಿಯೇ ಅದಕ್ಕೆ ಬೇಕಾದ ಇಂಧನವನ್ನೂ ಒದಗಿಸುವ ಉಪಾಯ ಮಾಡಿದ್ದಾರೆ. ಈ ಡ್ರೋನು ಸೂರ್ಯನ ಬೆಳಕಿನ ಶಕ್ತಿಯಿಂದಲೇ ಹಾರುತ್ತದಂತೆ. ಚಿಟ್ಟೆಗಳು ಬೆಳ್ಳಂಬೆಳಗ್ಗೆ ಮಾತ್ರ ಹಾರುವುದನ್ನು ಕಾಣುತ್ತೇವಲ್ಲ, ಕಾರಣ ಅವು ಬೆಳಗ್ಗಿನ ಬಿಸಿಲಿನ ಶಾಖದಿಂದ ಬಿಸಿಯಾಗಿ ಹಾರಲು ಆರಂಭಿಸುತ್ತವೆ. ತಣ್ಣಗಿನ ವಾತಾವರಣದಲ್ಲಿ ಹಾರುವಷ್ಟು ಶಕ್ತಿ ಅವುಗಳ ದೇಹದಲ್ಲಿ ಉತ್ಪತ್ತಿಯಾಗುವುದಿಲ್ಲ. ಚಿಯವರ ಡ್ರೋನು ಕೂಡ ಕೇವಲ ಸೂರ್ಯನ ಬೆಳಕನ್ನಷ್ಟೇ ಬಳಸಿಕೊಂಡು ಹಾರುತ್ತದೆ. ಇದರಲ್ಲಿ ಬ್ಯಾಟರಿ ಇಲ್ಲವೇ ಇಲ್ಲ. ಬ್ಯಾಟರಿಯೇ ಇಲ್ಲದೆ ಹಾರುವ ಯಂತ್ರವನ್ನು ತಯಾರಿಸುವುದು ಕಷ್ಟವೇ, ಏಕೆಂದರೆ ಯಂತ್ರ ಹಾರಲು ಮೋಟರು ಬೇಕೇ ಬೇಕು. ಮೋಟರನ್ನು ಚಾಲಿಸಲು ಶಕ್ತಿಯುತವಾದ ವಿದ್ಯುತ್ ಬೇಕು. ಹೀಗಾಗಿಯೇ ಅಧಿಕ ಶಕ್ತಿಯ ವಿದ್ಯುತ್ ಪ್ರವಾಹ ಹರಿಸುವ ಬ್ಯಾಟರಿಗಳನ್ನಷ್ಟೇ ಬಳಸುತ್ತಾರೆ. ಅಧಿಕವಾದ ವಿದ್ಯುತ್ ಅನ್ನು ಹೊರಬೇಕೆಂದರೆ ಬ್ಯಾಟರಿಗಳು ಭಾರಿಯಾಗಬೇಕಾಗುತ್ತದೆ. ಎಷ್ಟೇ ಒತ್ತೊತ್ತಾಗಿ ವಿದ್ಯುತ್ ಚಾರ್ಜುಗಳನ್ನು ತುಂಬಿದರೂ ಬ್ಯಾಟರಿ ಭಾರಿಯೇ. ಇದಕ್ಕೆ ಚೀ ತಂಡ ಒಂದು ಉಪಾಯ ಕಂಡುಕೊಂಡಿದೆ. ಇವರ ಡ್ರೋನು ಬಳಸುವ ಮೋಟರು ವಿದ್ಯುತ್ ಪ್ರವಾಹದಿಂದ ತಿರುಗುವುದಿಲ್ಲ, ಬದಲಿಗೆ ಸ್ಥಾಯಿ ವಿದ್ಯುತ್ತಿನ ಪ್ರಭಾವದಿಂದ ತಿರುಗುತ್ತದೆ. ಅಂದರೆ ಅರ್ಥ ಇಷ್ಟೆ, ಇದರ ಮೋಟರಿನ ಅಲಗುಗಳ ಒಂದು ಬದಿಗೆ ಧನಗುಣವಿರುವ ವಿದ್ಯುತ್ ಚಾರ್ಜು ಇರುತ್ತದೆ, ಮತ್ತೊಂದು ಬದಿಗೆ ಋಣಗುಣವಿರುವ ಚಾರ್ಜು. ಒಂದೇ ಬಗೆಯ ಚಾರ್ಜು ಮುಖಾಮುಖಿಯಾದಾಗ ಅಲಗುಗಳು ಒಂದನ್ನೊಂದು ದೂರ ತಳ್ಳುತ್ತವೆ. ಈ ಬಲವೇ ಮೋಟರ್ ಅನ್ನು ಚಾಲಿಸುತ್ತದೆ. ಈ ಮೋಟರಿನ ಅಲಗುಗಳು ಅತಿ ಹಗುರ ಹಾಗೂ ಸೂಕ್ಷ್ಮ. ಪ್ರತಿ ಅಲ್ಲಗೂ ಸುಮಾರು 20 ಮೈಕ್ರಾನು ದಪ್ಪದ ಕಾರ್ಬನ್ ಹಾಳೆ ಹಾಗೂ ಅದರ ಮೇಲೆ 1 ಮೈಕ್ರಾನು ದಪ್ಪದ ಅಲ್ಯೂಮಿನಿಯಂ ಹಾಳೆ ಇರುತ್ತದೆ. ಇಂತಹ 50 ಕಾರ್ಬನ್ ಹಾಳೆಗಳನ್ನು ಸೇರಿಸಿದರೆ 1 ಮಿಲಿಮೀಟರ್ ದಪ್ಪವಾಗಬಹುದು ಅಷ್ಟೇ. ಈ ಮೋಟರಿಗೆ 10 ಮಿಲಿಮೀಟರ್ ಅಗಲದ ಪುಟ್ಟ ರೋಟರ್ ಅನ್ನು ಜೋಡಿಸಿದ್ದಾರೆ. ಇದು ಹೆಲಿಕಾಪ್ಟರಿನ ರೋಟರಿನಂತೆ ತಿರುಗಿ ವಾಹನವನ್ನು ಮೇಲೆತ್ತುತ್ತದೆ. ಇನ್ನು ಈ ಮೋಟರಿಗೆ ವಿದ್ಯುತ್ ಒದಗಿಸುವ ಸೌರ ಫಲಕಗಳು ಅಷ್ಟೇ ಹಗುರ. ಕೇವಲ 2 ಗ್ರಾಂ ತೂಕವಿರುವ ಈ ಫಲಕಗಳು 2 ಸೆಂಟಿಮೀಟರು ಅಥವಾ 20 ಮಿಲಿಮೀಟರು ಉದ್ದಗಳವಿರುತ್ತವೆ. ಇವುಗಳ ಮೇಲೆ ಬೆಳಕು ಬಿದ್ದಾಗ ಸುಮಾರು 0.5 ವೋಲ್ಟ್ ವಿದ್ಯುತ್ ತಯಾರಾಗುತ್ತದೆ. ಆದರೆ ಮೋಟರ್ ಅನ್ನು ಚಾಲಿಸಲು ಏನಿಲ್ಲವೆಂದರೂ ಇದರ 100 ಪಟ್ಟು ಶಕ್ತಿಶಾಲಿ ವಿದ್ಯುತ್ ಬೇಕು. ಚಿ ತಂಡ ಇದಕ್ಕಾಗಿ ಒಂದು ಉಪಾಯ ಮಾಡಿದೆ. ಈ ಹಗುರವಾದ ಫಲಕಗಳು ಉತ್ಪಾದಿಸಿದ ವಿದ್ಯುತ್ತಿನ ವೋಲ್ಟೇಜ್ ಅನ್ನು 100 ಪಟ್ಟು ಹೆಚ್ಚಿಸುವ ಸೂಕ್ಷ್ಮವಾದ ಟ್ರಾನ್ಸ್ಫಾರ್ಮರ್ ಅನ್ನು ರೂಪಿಸಿದೆ. ಇದರೊಟ್ಟಿಗೆ ಸೇರಿಸಿದಾಗ 0.5 ವೋಲ್ಟ್ ವಿದ್ಯುತ್ ಸುಮಾರು 1 ಕಿಲೋವೋಲ್ಟಿನಷ್ಟು ಆಗುತ್ತದೆ. ಇದು ಮೋಟರ್ ಅನ್ನು ಚಾಲಿಸಲು ಸಾಕು. ಸಾಮಾನ್ಯವಾಗಿ ಇಂತಹ ಟ್ರಾನ್ಸ್ಫಾರ್ಮರುಗಳು ಬಿಸಿ ಏರುತ್ತವೆ. ಅವು ಬಿಸಿ ಏರದಂತೆ ಹಂತ ಹಂತವಾಗಿ ವೋಲ್ಟೇಜ್ ಅನ್ನು ಹೆಚ್ಚಿಸುವ ಉಪಾಯವನ್ನು ಇವರು ಹೂಡಿದ್ದಾರೆ. ಹೀಗೆ ರೂಪಿಸಿದ ಸೂಕ್ಷ್ಮ ಡ್ರೋನಿನ ಹಾರಾಟವನ್ನು ಚಿ ತಂಡ ಪರಿಶೀಲಿಸಿ ವಿಡಿಯೋ ಕೂಡ ತೆಗೆದಿದೆ. ಬೆಳಕಿಗೆ ಒಡ್ಡಿದಾಗ ಈ ವಾಹನ ತನ್ನಂತಾನೆ 16 ಸೆಂಟಿಮೀಟರು ಮೇಲೆ ಹಾರಿತೆಂದು ಚಿ ತಂಡ ನೇಚರ್ ಪತ್ರಿಕೆಯಲ್ಲಿ ವರದಿ ಮಾಡಿದೆ. ಸೂರ್ಯ ಫಲಕಗಳ ನೆರವಿನಿಂದ ಹೀಗೆ ಸ್ವಯಂಚಾಲಿತವಾಗಿ ಹಾರುವ ಡ್ರೋನುಗಳನ್ನು ತಯಾರಿಸುವುದು ಸಾಧ್ಯ ಎಂದು ಚಿ ತಂಡ ನಿರೂಪಿಸಿದೆ. ಇನ್ನು ಇವುಗಳು ನಿರ್ದಿಷ್ಟ ಕೆಲಸ ಮಾಡುವಂತೆ ಇತರೆ ಸರ್ಕ್ಯೂಟುಗಳನ್ನು ಸೇರಿಸುವುದು ಮುಖ್ಯ. ಹಾಗೆಯೇ ಬೆಳಕು ಇಲ್ಲದಾಗ ತಟಕ್ಕನೆ ನೆಲಕ್ಕೆ ಬೀಳದಂತೆ ಒಂದಿಷ್ಟು ವಿದ್ಯುತ್ತನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಬ್ಯಾಟರಿಯನ್ನು ಸೇರಿಸಿಬಿಟ್ಟರೆ ಪುಟ್ಟದೊಂದು ವಿಮಾನ ರೆಡಿ. ಅದು ಯಾವಾಗ ಆಗುತ್ತದೆ ನೋಡೋಣ. 7 ಮಹಡಿ ಕಟ್ಟುವುದು ಎಷ್ಟು ಕಷ್ಟವೋ 7 ಮಲ್ಲಿಗೆ ತೂಕದ ಯಂತ್ರ ಮಾಡುವುದು ಅಷ್ಟೇ ಕಷ್ಟ.
0: ತಾರೆಗಳು ಮತ್ತು ಡೀಪ್ ಫೇಕ್. ಕೆಲವು ತಿಂಗಳ ಹಿಂದೆ ಸುಪ್ರಸಿದ್ಧ ತಾರೆ ಹಾಗೂ ಮಾಡೆಲ್ ರಶ್ಮಿಕಾಳ ವಿಡಿಯೋ ಒಂದು ಸುಳ್ಳು ಎಂದು ಆಕೆ ಪೊಲೀಸರಿಗೆ ದೂರು ಕೊಟ್ಟಿದ್ದು ಸುದ್ದಿಯಾಗಿತ್ತಷ್ಟೇ. ಯಾರೋ ಡೀಪ್ ಫೇಕ್ ತಂತ್ರಜ್ಞಾನದಿಂದ ತನ್ನ ವಿಡಿಯೋವನ್ನ ಅಶ್ಲೀಲವಾಗಿ ಚಿತ್ರಿಸಿ ಹಂಚಿದ್ದಾರೆ ಅಂತ ಆಕೆ ಪೊಲೀಸರಿಗೆ ದೂರು ಸಲ್ಲಿಸಿದ್ದಳು. ಅಮೆರಿಕದಲ್ಲಿ ಪೂರ್ವಾಧ್ಯಕ್ಷರಾಗಿದ್ದ ಟ್ರಂಪ್ ಮಾಡಿದರು ಎನ್ನಲಾದಂತಹ ಭಾಷಣಗಳಲ್ಲಿ ಹಲವು ಇದೇ ರೀತಿಯಲ್ಲಿ ಡೀಪ್ ಫೇಕ್ ತಂತ್ರಜ್ಞಾನದಿಂದ ಸಿದ್ಧಗೊಳಿಸಲ್ಪಟ್ಟ ವಿಡಿಯೋಗಳು ಎಂಬ ಸುದ್ದಿಯೂ ಇತ್ತು. ಆದರೆ ಇವತ್ತು ನಾನು ಹೇಳುವುದು ಅಂತಹ ತಾರೆಗಳ ಡೀಪ್ ಫೇಕ್ ಅಲ್ಲ. ಡೀಪ್ ಫೇಕ್ ಅಂದರೆ ಗೊತ್ತಿರಬೇಕಲ್ಲ, ಮೇಲ್ನೋಟಕ್ಕೆ ನಿಜ ಅನ್ನುವ ಹಾಗೆ ತೋರುವ ಫೇಕ್ ವಿಡಿಯೋಗಳು. ಇವು ಡೀಪ್ ಫೇಕ್ ತಂತ್ರಜ್ಞಾನದ ಕೊಡುಗೆ. ಫೇಸ್ಬುಕ್ನಲ್ಲಿ ಕೆಲವೊಂದು ಸರ್ತಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿದರೆ ನೀವು ರಾಜನೋ ರಾಣಿಯೋ ಆಗಿರುತ್ತಿದ್ದರೆ ಹೇಗಿರುತ್ತಿದ್ದೀರಿ ಅನ್ನುವ ಚಿತ್ರ ಕಾಣಿಸುತ್ತದೆ. ಹೀಗೆ ಚಿತ್ರ ವಿಚಿತ್ರವಾಗಿ ಫೋಟೋಗಳನ್ನು ಸೃಷ್ಟಿಸಿ ತಮಾಷೆಗಾಗಿ ಹಲವರು ಹಂಚಿಕೊಳ್ಳುವುದು ಉಂಟು. ಇದು ಡೀಪ್ ಫೇಕ್ ತಂತ್ರಜ್ಞಾನಕ್ಕೆ ಒಂದು ಸಣ್ಣ ಉದಾಹರಣೆ. ಯಾರದ್ದೋ ಚಿತ್ರವನ್ನ ಇನ್ಯಾರದ್ದೋ ಆಗಿರುವಂತೆ ತಿದ್ದಿ ತೋರಿಸುತ್ತದೆ ಈ ತಂತ್ರಜ್ಞಾನ. ನಿಮ್ಮ ಫೋಟೋವೇ ಬೇಡ, ಎಲ್ಲಿಯೋ ಕಂಡು ನಿಮ್ಮ ಚಿತ್ರವನ್ನು ಬಳಸಿಕೊಂಡು ನಿಮ್ಮಂತೆಯೇ ತೋರುವ ಅನಿಮೇಷನ್ ಅಂದರೆ ಸಂಪೂರ್ಣ ಕೃತಕವಾದ ಬಿಂಬ ಇರುವಂತಹ ವಿಡಿಯೋವನ್ನು ಕೂಡ ರೂಪಿಸಬಹುದು. ಇದೀಗ AI ತಂತ್ರಜ್ಞಾನದ ಜೊತೆಗೆ ಈ ಡೀಪ್ ಫೇಕ್ ಕೂಡ ಸೇರಿಕೊಂಡು ರಶ್ಮಿಕಾಳದ್ದರಂತೆಯೇ ಯಾರ್ಯಾರದ್ದೋ ಸುಳ್ಳು ವಿಡಿಯೋಗಳನ್ನು ಸೃಷ್ಟಿಸಬಹುದಾಗಿದೆ. ಈಗ ನಮ್ಮೊಡನೆ ಇಲ್ಲದ ಶಿವರಾಮ ಕಾರಂತರು ವಿಡಿಯೋದಲ್ಲಿ ಕಾಣಿಸಿಕೊಂಡು ಅವರದ್ದೇ ಧ್ವನಿಯಲ್ಲಿ ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನು ಓದುವುದನ್ನು ಕೂಡ ನಾವು ಕೇಳಿದರೆ ಆಶ್ಚರ್ಯವೇನಿಲ್ಲ. ನೆಟ್ಟಿಗೆ ನಡೆಯಲೂ ಬಾರದವರು ಮೈಕೇಲ್ ಜಾಕ್ಸನ್ನಂತೆ ಕುಣಿಯುವ ವಿಡಿಯೋ ಕೂಡ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ತಯಾರಿಸಬಹುದು. ಕುತೂಹಲಕ್ಕೆ ತಮಾಷೆಗೆ ಇದನ್ನೆಲ್ಲ ಮಾಡಿದರೆ ಸರಿ, ಆದರೆ ಟ್ರಂಪ್ ಚಿತ್ರದ ಹಾಗೆ ಚುನಾವಣೆಯ ಸಮಯದಲ್ಲಿ ಸುಳ್ಳು ಭಾಷಣಗಳನ್ನು ಪ್ರಚಾರ ಮಾಡಿದರೆ ಹೇಗೆ? ಅದು ಅನೈತಿಕವಾಗುವುದಿಲ್ಲವೇ? ಅಥವಾ ರಶ್ಮಿಕಾಳ ವಿಡಿಯೋದಂತೆ ಸುಳ್ಳು ವಿಡಿಯೋ ಮಾಡಿ ಮತ್ತೊಬ್ಬರ ಹೆಸರಿಗೆ ಮಸಿ ಬಳಿಯಬಹುದಲ್ಲ? ಇಂತಹ ದುರುಪಯೋಗಗಳನ್ನ ಪತ್ತೆ ಮಾಡಬಹುದೇ? ಡೀಪ್ ಫೇಕ್ ತಂತ್ರಜ್ಞಾನದ ಇತ್ತೀಚಿನ ಸುಧಾರಣೆಗಳು ಇಂತಹ ಸುಳ್ಳು ವಿಡಿಯೋಗಳನ್ನು ಎಷ್ಟು ನೈಜವಾಗಿ ಚಿತ್ರಿಸುತ್ತವೆ ಅಂದರೆ ಸತ್ಯವಾನನು ಕೂಡ ಮಾಂಗಲ್ಯವಿಲ್ಲದ ಫೇಕ್ ಸಾವಿತ್ರಿಯನ್ನ ನಿಜವಾದ ಸಾವಿತ್ರಿ ಎಂದು ಭಾವಿಸಿಬಿಡುತ್ತಾನೆ. ಹಾಗಿರುವಾಗ ಹೀಗೆ ಈ ತಂತ್ರಜ್ಞಾನದ ದುರುಪಯೋಗವನ್ನು ತಡೆಯುವುದು ಹೇಗೆ, ಇಂತಹ ಡೀಪ್ ಫೇಕ್ ಚಿತ್ರಗಳನ್ನು ಗುರುತಿಸುವುದು ಹೇಗೆ, ಗುರುತಿಸಬಹುದಂತೆ. ಅದಕ್ಕೆ ತಾರೆಗಳನ್ನು ಅಧ್ಯಯನ ಮಾಡುವ ತಂತ್ರಜ್ಞಾನವೊಂದು ನೆರವಾಗುತ್ತದೆ ಎಂದು ನೇಚರ್ ಪತ್ರಿಕೆ ಮೊನ್ನೆ ವರದಿ ಮಾಡಿದೆ. ಹಾ, ಇಲ್ಲಿ ತಾರೆಗಳು ಅಂದರೆ ಈ ಭೂಮಿಯ ಮೇಲಿನ ರಶ್ಮಿಕಾಗಳಂತಹ ನಟನಟಿಯರಲ್ಲ, ದೂರದಲ್ಲಿ ಕೋಟ್ಯಂತರ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರುವ ನಿಜವಾದ ತಾರೆಗಳು ಹಾಗೂ ಅವು ಹುಟ್ಟುವ ಗ್ಯಾಲಾಕ್ಸಿಗಳನ್ನು ಅಧ್ಯಯನ ಮಾಡಲು ಖಗೋಳ ವಿಜ್ಞಾನಿಗಳು ಬಳಸುವ ತಂತ್ರಗಳೇ. ಅತ್ಯಂತ ಜಾಣತನದಿಂದ ಸೃಷ್ಟಿಸಿದ ಡೀಪ್ ಫೇಕ್ಗಳನ್ನು ಕೂಡ ಪತ್ತೆ ಮಾಡಬಲ್ಲುವಂತೆ. ಅಚ್ಚರಿಯಾಯ್ತೆ, ಎಲ್ಲಿಯ ಖಗೋಳ ವಿಜ್ಞಾನ, ಎಲ್ಲಿಯ ನೆಲದ ಮೇಲಿನ ಕಳ್ಳತನ ಅಲ್ಲವೇ? ಆದರೆ ಇದೂ ನಿಜ. ಖಗೋಳ ವಿಜ್ಞಾನಿಗಳ ಬಹುತೇಕ ಅಧ್ಯಯನಗಳಿಗೆ ಅವರು ತೆಗೆದ ಛಾಯಾಚಿತ್ರಗಳೇ ಮೂಲ ಆಧಾರ. ಈ ಛಾಯಾಚಿತ್ರಗಳನ್ನು ವಿಶ್ಲೇಷಿಸಲು ಖಗೋಳ ವಿಜ್ಞಾನಿಗಳು ಹಲವು ತಂತ್ರಗಳನ್ನು ಬಳಸುತ್ತಾರೆ. ಇವುಗಳಲ್ಲಿ CAS ಎನ್ನುವ ಪದ್ಧತಿ ಜನಪ್ರಿಯ. ಬಹಳ ದೂರದಲ್ಲಿರುವುದರಿಂದ ನಮಗೆ ಕೇವಲ ಚುಕ್ಕೆಗಳಂತೆ ಕಾಣುವ ತಾರೆಗಳನ್ನು ಅಧ್ಯಯನ ಮಾಡಲು ಇವು ನೆರವಾಗುತ್ತವೆ. ಅತ್ಯಂತ ಪ್ರಬಲವಾದ ದೂರದರ್ಶಕದಲ್ಲಿ ಕೂಡ ಒಂದು ಪುಟ್ಟ ನಿಂಬೆಯಂತೆ ತೋರುವ ತಾರೆಗಳ ಸ್ವರೂಪವನ್ನು ಈ ತಂತ್ರಗಳು ಸ್ಪಷ್ಟವಾಗಿಸುತ್ತವೆ. ಇದನ್ನೇ ಬಳಸಿ ಡೀಪ್ ಫೇಕ್ ಚಿತ್ರಗಳು ನಿಜವೋ ಫೇಕೋ ಎಂದು ಗುರುತಿಸಬಹುದಂತೆ. ಅದು ಹೇಗೆ ಎಂದಿರಾ? ಸಾವಿರಾರು ಸೂರ್ಯಮಂಡಲ ಇರುವಷ್ಟು ದೊಡ್ಡ ತಾರೆಯನ್ನು ಅಧ್ಯಯನ ಮಾಡುವ ವಿಧಾನವೇ ಪುಟ್ಟದೊಂದು ಚಿತ್ರದ ಪರೀಕ್ಷೆಗೂ ಒದಗುತ್ತದೆ ಅನ್ನುವುದು ವಿಚಿತ್ರ, ಆದರೂ ಇದು ಸತ್ಯ. ಖಗೋಳ ವಿಜ್ಞಾನದಲ್ಲಿ ದೂರದಲ್ಲಿರುವ ಆಕಾಶಕಾಯಗಳನ್ನು ಅವುಗಳು ಬೀರುವ ಬೆಳಕಿನ ಆಧಾರದ ಮೇಲೆ ಅಧ್ಯಯನ ಮಾಡುತ್ತಾರಷ್ಟೇ. ನಮ್ಮ ಕಣ್ಣಿಗೆ ಚುಕ್ಕಿಯಂತೆಯೂ ಇದು ಕಾಣುವುದಿಲ್ಲ ಬಿಡಿ. ದೊಡ್ಡ ದೂರದರ್ಶಕಕ್ಕೆ ಸ್ವಲ್ಪ ದೊಡ್ಡದಾಗಿ ಇದು ಕಾಣಬಹುದು, ಆದರೆ

0: ಈ ಚುಕ್ಕಿಯಲ್ಲಿ ಎಲ್ಲ ಕಡೆಯೂ ಬೆಳಕು ಒಂದೇ ಸಮನಾಗಿದೆಯೇ, ನೆರಳುಗಳು ಇವೆಯೋ ಮುಂತಾದ ವಿವರಗಳು ಆಕಾಶಕಾಯ ಎಂತಹ ತಾರೆ ಎನ್ನುವುದನ್ನ ವಿವರಿಸಬಲ್ಲುದು. ಇದನ್ನು ತಿಳಿಯುವುದಕ್ಕಾಗಿ ಖಗೋಳ ವಿಜ್ಞಾನಿಗಳು ಆಕಾಶಕಾಯಗಳ ಚಿತ್ರಗಳನ್ನು ತೆಗೆದು ಚಿತ್ರದ ಒಂದೊಂದು ಬಿಂದುವಿನಲ್ಲಿರುವ ಬೆಳಕಿನ ಪ್ರಮಾಣವನ್ನು ಅಳೆಯುತ್ತಾರೆ. ಅನಂತರ ಈ ಬೆಳಕಿನ ಕಾನ್ಸಂಟ್ರೇಷನ್, ಅಸಿಮೆಟ್ರಿ ಹಾಗೂ ಸ್ಮೂತ್ನೆಸ್ ಅಂದರೆ CAS ಎನ್ನುವ ತಂತ್ರವನ್ನ ಬಳಸುತ್ತಾರೆ. ಇದು ಇನ್ನೇನಲ್ಲ, ಕಾನ್ಸಂಟ್ರೇಷನ್ ಆ ತಾರೆಯ ಮೇಲ್ಮೈಯಲ್ಲಿ ಇರುವ ಬೆಳಕಿನ ಪ್ರಖರತೆಯನ್ನ ತಿಳಿಸುತ್ತದೆ. ಅಸಿಮೆಟ್ರಿ ಈ ಪ್ರಖರತೆ ತಾರೆಯ ಎರಡೂ ಬದಿಗೂ ಒಂದೇ ತೆರನಾಗಿದೆಯೋ ವ್ಯತ್ಯಾಸವಾಗುತ್ತದೋ ಎಂದು ತಿಳಿಸುತ್ತದೆ. ಮೂರನೆಯದು ಸ್ಮೂತ್ನೆಸ್, ಬೆಳಕಿನಲ್ಲಿ ಅಲ್ಲಲ್ಲಿ ನೆರಳುಗಳಿವೆಯೋ ಅಥವಾ ಎಲ್ಲೆಡೆಯೂ ಒಂದೇ ಪ್ರಮಾಣದ ಬೆಳಕು ಹೊಮ್ಮುತ್ತದೆಯೋ ಎಂದು ಅಳೆಯುತ್ತದೆ. ಈ ಮೂರು ಅಳತೆಗಳು ಕೂಡ ಆಕಾಶಕಾಯ ಎಂಥದ್ದು, ಎಷ್ಟು ವಯಸ್ಸು, ಅದು ತಾರೆಯೋ ಅಥವಾ ಧೂಳಿನ ಮೋಡವೋ, ಅದು ತಿರುಗುತ್ತಿದೆಯೋ, ತಿರುಗುತ್ತಿದ್ದರೆ ಎಷ್ಟು ವೇಗದಿಂದ ತಿರುಗುತ್ತಿದೆ ಇತ್ಯಾದಿಯನ್ನ ತಿಳಿಯಲು ನೆರವಾಗುತ್ತವೆ. ಉದಾಹರಣೆಗೆ ಅಸಿಮೆಟ್ರಿಯ ಸೂಚ್ಯಂಕ ಮೋಡ ಹಾಗೂ ತಾರೆಗಳಲ್ಲಿ ಬೇರೆ ಬೇರೆ ಇರಬಹುದು. ಸ್ಮೂತ್ನೆಸ್ ಅಥವಾ ನಯವಾದ ಮೇಲ್ಮೈ ಕೂಡ ಹೀಗೆಯೇ ಆಕಾಶಕಾಯದ ಗುಣಗಳ ಸೂಚಿ. ಇವನ್ನು ಅಳೆಯಲು ಖಗೋಳ ವಿಜ್ಞಾನಿಗಳು ಆಕಾಶಕಾಯದ ಚಿತ್ರವನ್ನು ಸಾವಿರಾರು ತುಣುಕುಗಳನ್ನಾಗಿ ವಿಂಗಡಿಸಿ ಪ್ರತಿಯೊಂದು ತುಣುಕಿನದ್ದು ಈ ಮೂರು ಅಂಶಗಳನ್ನ ಅಳೆಯುತ್ತಾರೆ. ಹೀಗೆ ಮಾಡಿದಾಗ ಇಡೀ ತಾರೆಯ ಪ್ರತಿಯೊಂದು ಭಾಗದ ವಿವರವೂ ಕೂಡ ಕೈಗೆಟುಕುತ್ತದೆ. ಇಂತಹದೇ ಇನ್ನೊಂದು ಚುಕ್ಕೆಯನ್ನ ಹೋಲಿಸುವಾಗ ಇವೆಲ್ಲವೂ ಕೂಡ ನಮಗೆ ನೆರವಾಗುತ್ತವೆ. ಇದೇ ತಂತ್ರವನ್ನ ಡೀಪ್ ಫೇಕ್ ಚಿತ್ರಗಳನ್ನು ಪತ್ತೆ ಮಾಡಲು ಬಳಸಬಹುದು ಅನ್ನುವುದು ಇಂಗ್ಲೆಂಡಿನ ಹಲ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಅಡಿಜುಮೋಕೆ ಓವಲಾಪಿಯವರ ಉಪಾಯ. ಏಕೆಂದರೆ ಡಿಜಿಟಲ್ ವಿಧಾನಗಳಿಂದ ತಿದ್ದಿದ ಚಿತ್ರಗಳು ಕೂಡ ಹೀಗೆಯೇ ತುಣುಕುಗಳ ಚಿತ್ತಾರ. ತುಣುಕುಗಳನ್ನು ನಾವು ಪಿಕ್ಸೆಲ್ಲು ಅನ್ನುತ್ತೇವೆ ಅಷ್ಟೇ. ಒಂದು ರೀತಿಯಲ್ಲಿ ಪ್ರತಿಯೊಂದು ಪಟವು ಕೂಡ ವಿವಿಧ ಬಣ್ಣಗಳ ಲಕ್ಷಾಂತರ ಪಿಕ್ಸೆಲ್ಲುಗಳಿಂದ ರಚಿಸಿದ ಒಂದು ರಂಗೋಲಿ. ಮೇಲ್ನೋಟಕ್ಕೆ ಎಲ್ಲವೂ ಒಂದೇ ರೀತಿ ಕಾಣುವ ಡೀಪ್ ಫೇಕ್ ಚಿತ್ರದಲ್ಲಿ ಮೂಲ ಚಿತ್ರ ಹಾಗೂ ಡೀಪ್ ಫೇಕ್ ರೂಪಿಸಿದ ಪಿಕ್ಸೆಲ್ಗಳು ಎರಡೂ ಇರುತ್ತವಷ್ಟೇ. ದೂರದಿಂದ ಇವೆಲ್ಲ ಒಂದೇ ಆಗಿ ಬೆರೆತಂತೆ ಅನ್ನಿಸಿದರೂ ವಾಸ್ತವದಲ್ಲಿ ಪ್ರತಿಯೊಂದು ಪಿಕ್ಸೆಲ್ಲು ಕೂಡ ಬೇರೆ ಬೇರೆಯೇ. ಇವುಗಳ ಬಣ್ಣಗಳ ಪ್ರಖರತೆ, ಅಸಮತೆ ಅಥವಾ ಅಸಿಮೆಟ್ರಿ ಹಾಗೂ ಸ್ಮೂತ್ನೆಸ್ ಒಂದೇ ತರನಾಗಿ ಇರುವುದು ಕಷ್ಟ. ಆದ್ದರಿಂದ ಖಗೋಳ ವಿಜ್ಞಾನಿಗಳು ತಾರೆಗಳ ಮೇಲ್ಮೈ ಅಧ್ಯಯನಕ್ಕೆ ಬಳಸುವ ಇದೇ ತಂತ್ರಗಳನ್ನೇ ಬಳಸಿಕೊಂಡು ನಿಜವಾದ ಹಾಗೂ ಫೇಕ್ ಚಿತ್ರಗಳನ್ನು ಬೇರ್ಪಡಿಸಲು ಓವಲಾಬಿ ಪ್ರಯತ್ನಿಸಿದ್ದಾರೆ. ಸಾರ್ವಜನಿಕವಾಗಿ ಎಲ್ಲರಿಗೂ ಕೈಗೆಟಕುವ ಫ್ಲಿಕರ್ ಡೈರೆಕ್ಟರಿಯಿಂದ ಸಾವಿರಾರು ಚಿತ್ರಗಳನ್ನು ಹೆಕ್ಕಿ ಅವುಗಳದ್ದೇ ಡೀಪ್ ಫೇಕ್ ಪ್ರತಿಗಳನ್ನು ತಯಾರಿಸಿದ್ದಾರೆ. ಅನಂತರ ತಾವು ರೂಪಿಸಿದ CAS ತಂತ್ರವನ್ನು ಬಳಸುವ ತಂತ್ರಾಂಶವನ್ನು ಬಳಸಿ ಇವುಗಳಲ್ಲಿ ಫೇಕ್ ಚಿತ್ರಗಳನ್ನು ಪ್ರತ್ಯೇಕಿಸಲು ತಿಳಿಸಿದ್ದಾರೆ. 100ರಲ್ಲಿ 70ರಷ್ಟು ಬಾರಿ ಈ ತಂತ್ರಾಂಶ ಫೇಕ್ ಚಿತ್ರಗಳನ್ನ ಕರಾರುವಾಕ್ಕಾಗಿ ಗುರುತಿಸಿತು ಎಂದು ಓವಲಾಬಿ ಹೇಳಿದ್ದಾರೆ. ಇದು ಸಾಮಾನ್ಯವಾಗಿ ಫೋಟೋಶಾಪಿನಂತಹ ತಂತ್ರಗಳನ್ನು ಬಳಸುತ್ತಿದ್ದುವ ಚಿತ್ರಗಳನ್ನಷ್ಟೇ ಅಲ್ಲ, ಡೀಪ್ ಫೇಕ್ ತಂತ್ರಜ್ಞಾನವನ್ನು ಬಳಸಿದವನ್ನು ಕೂಡ ನಿಖರವಾಗಿ ಗುರುತಿಸಿದಂತೆ. ಇಂತಹ ತಂತ್ರಗಳಿಗೆ AI ವಿಧಾನಗಳನ್ನು ಸೇರಿಸಿದರೆ AI ಬಳಸಿ ತಯಾರಿಸಿದ ಫೇಕುಗಳನ್ನು ಗುರುತಿಸುವುದು ಕೂಡ ಸಾಧ್ಯ ಎನ್ನುವುದು ಪರಿಣಿತರ ಅಭಿಪ್ರಾಯ. ಸದ್ಯಕ್ಕೆ AI ತಂತ್ರಗಳು ರೂಪಿಸುವ ಫೇಕ್ ಚಿತ್ರಗಳು ಸಾಮಾನ್ಯ ಡೀಪ್ ಫೇಕ್ ಚಿತ್ರಕ್ಕಿಂತಲೂ ನೈಜವಾಗಿ ತೋರುತ್ತವೆ. ಅಂತವನ್ನು ಈ ಹೊಸ ವಿಧಾನದಿಂದ ಹೆಕ್ಕಬಹುದು ಎನ್ನುವುದು ಆಶಯ. ಆಕಾಶದಲ್ಲಿನ ತಾರೆಯರದ್ದು, ನೆಲದಲ್ಲಿನ ತಾರೆಯರದ್ದು ಒಟ್ಟಾರೆ ಚಿತ್ರಗಳನ್ನ ನಿಖರವಾಗಿ ಪತ್ತೆ ಹಚ್ಚಲು ನೆರವಾಗುವುದು ಒಂದೇ ತಂತ್ರಜ್ಞಾನ ಅನ್ನೋದು ಅಚ್ಚರಿ. ಏನಂತೀರಿ?
1: ವಾರದ ವಿಜ್ಞಾನಿ ಕಾರ್ಲ್ ರೈಮಂಡ್ ಪಾಪರ್, 20ನೇ ಶತಮಾನದ ಪ್ರತಿಭಾಶಾಲಿ, ಪ್ರಭಾವಿ ತತ್ವಜ್ಞಾನಿ. ವಿಜ್ಞಾನದ ರೀತಿ ನೀತಿಗಳು ಏನು ಎಂಬುದಕ್ಕೆ ಹೊಸ ವ್ಯಾಖ್ಯಾನವನ್ನು ನೀಡಿ ಸಮಾಜಶಾಸ್ತ್ರವನ್ನು ವಿಜ್ಞಾನದೊಟ್ಟಿಗೆ ಸೇರಿಸಿದ ಚಿಂತಕ ಕಾರ್ಲ್ ರೈಮಂಡ್ ಪಾಪರ್ ಆಸ್ಟ್ರಿಯಾದ ವಿಯೆನ್ನಾ ಪಟ್ಟಣದಲ್ಲಿ ಜನಿಸಿದ. ಈತನ ತಂದೆ ಸೈಮನ್ ಪಾಪರ್ ಬೊಹಿಮಿಯಾದ ಪ್ರಜೆ, ಆದರೆ ಅಲ್ಲಿಂದ ವಲಸೆ ಬಂದು ವಿಯೆನ್ನಾ ಸೇರಿದ. ವಿಯೆನ್ನಾದಲ್ಲಿ ಜನಪ್ರಿಯ ವಕೀಲನಾಗಿ ಅಲ್ಲಿನ ಮೇಯರಿನ ಸಹೋದ್ಯೋಗಿಯಾಗಿ ಹೆಸರು ಗಳಿಸಿದ್ದ. ಈತನ

ಮಕ್ಕಳಲ್ಲಿ ಒಬ್ಬನೇ ಮಗನಾಗಿ ಕಾರ್ಲ್ 1902 ಇಸವಿ ಜುಲೈ 28 ಜನಿಸಿದ. ಸೈಮನ್ ಪಾಪರ್ ಸಮಾಜ ಸುಧಾರಕನಾಗಿಯೂ ಕೆಲಸ ಮಾಡುತ್ತಿದ್ದ, ಪುಸ್ತಕಗಳ ಸಂಗ್ರಾಹಕನೂ ಆಗಿದ್ದ. ಹೀಗಾಗಿ ಕಾರ್ಲ್ನಿಗೆ ಮನೆಯಲ್ಲಿಯೇ 10,000 ಪುಸ್ತಕಗಳಿದ್ದ ಗ್ರಂಥಾಲಯ ದೊರಕಿತ್ತು. ಅವನ ತಾಯಿ ಸಂಗೀತ ಶಿಕ್ಷಕಿಯಾಗಿದ್ದಳು. ಹೀಗೆ ಓದು ಹಾಗೂ ಸಂಗೀತದಲ್ಲಿ ಪಾಪರನಿಗೆ ಆಸಕ್ತಿ ಬೆಳೆಯಿತು. ಕಾರ್ಲ್ ಪಾಪರನಿಗೆ 12 ವಯಸ್ಸಾಗಿದ್ದಾಗ ಆಸ್ಟ್ರಿಯಾ ಹಾಗೂ ಜರ್ಮನಿಯ ನಡುವೆ ಯುದ್ಧ ಆರಂಭವಾಯಿತು. ಕಾರ್ಲ್ನಿಗೆ ಇದರಿಂದ ನೇರವಾಗಿ ಯಾವುದೇ ತೊಂದರೆ ಆಗಲಿಲ್ಲ, ಏಕೆಂದರೆ ಯುದ್ಧದ ಸಮಯದಲ್ಲಿ ಅವರ ಕುಟುಂಬವಿಡೀ ದೂರದ ಆಲ್ಫ್ ಪರ್ವತದಲ್ಲಿದ್ದ ಪ್ರವಾಸಿ ತಾಣಕ್ಕೆ ವಲಸೆ ಹೋಗಿತ್ತು. ಯುದ್ಧ ಮುಗಿದ ಮೇಲೆ ವಿಯೆನ್ನಾಗೆ ಮರಳಿದಾಗ ಆಸ್ಟ್ರಿಯಾದಲ್ಲಿ ಆಹಾರಕ್ಕಾಗಿ ದಂಗೆ ದೋಂಬಿ ಕಾದಾಟಗಳು ಸಾಮಾನ್ಯವಾಗಿ ಬಿಟ್ಟಿದ್ದವು. ಹಣದುಬ್ಬರದ ಅತಿಯಾಗಿ ಬದುಕು ದುಸ್ತರವಾಗಿತ್ತು. ಆರಾಮದಲ್ಲಿ ಬೆಳೆದಿದ್ದ ಕುಟುಂಬಕ್ಕೆ ಇದು ತುಸು ಕಷ್ಟವೆನಿಸಿತ್ತು. 16 ವಯಸ್ಸಿನವನಾಗಿದ್ದಾಗ ಕಾರ್ಲ್ ಪಾಪರ್ ಮನೆ ಬಿಟ್ಟು ಹೊರಟ. ಅಂದಿನ ದಿನಗಳಲ್ಲಿ ಸಾಮಾನ್ಯವಾಗಿದ್ದ ಹಲವಾರು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ. ಸಾಮಾಜಿಕ ನ್ಯಾಯ ಹಾಗೂ ಕಮ್ಯುನಿಸಂ ನೀತಿಗಳ ಪ್ರಭಾವಕ್ಕೆ ಒಳಗಾಗಿದ್ದ. ಹಲವು ಯುವಕರ ಜೊತೆಗೂಡಿ ಗುಡ್ಡಗಾಡುಗಳಲ್ಲಿ ಅಲೆದಾಡುತ್ತಾ ಶಿಕ್ಷಣ ಸಮಾನತೆ ಇಲ್ಲದೆ ಬದುಕು ಸಾಗದು ಎಂದು ತಾನೂ ಅರಿತು ಉಳಿದವರಿಗೂ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದ. ಈ ಚಿಂತನೆಗಳು ಅವನ ಬದುಕಿನುದ್ದಕ್ಕೂ ಉಳಿದಿದ್ದವು. ಈ ಸಂದರ್ಭದಲ್ಲಿ ಯುರೋಪಿಗೆ ಬರುತ್ತಿದ್ದ ಅಮೆರಿಕನ್ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ಹಣ ಸಂಪಾದಿಸುತ್ತಿದ್ದ. ಈ ವೇಳೆ ಪೊಲೀಸರು ಕೆಲವು ಮಾರ್ಕ್ಸ್ವಾದಿ ಯುವಕರನ್ನು ಗುಂಡಿಟ್ಟುಕೊಳ್ಳುವುದನ್ನು ಗಮನಿಸಿದ. ಪೊಲೀಸರ ವಿರುದ್ಧ ಸಿಟ್ಟಿಗೇಳುವ ಬದಲಿಗೆ ಹೀಗೆ ಸಂಘರ್ಷದ ಹಾದಿಯನ್ನು ಹಿಡಿದು ಸರ್ವಾಧಿಕಾರವನ್ನು ಪಡೆಯಬೇಕೆನ್ನುವ ಮಾರ್ಕ್ಸ್ವಾದದ ಬಗ್ಗೆ ಅಸಹನೆ ಬೆಳೆಯಿತು. ಮಾರ್ಕ್ಸ್ವಾದವನ್ನು ತ್ಯಜಿಸಿದ. ಆಗ ಐನ್ಸ್ಟೀನ್ನ ಸಾಪೇಕ್ಷತ ಸಿದ್ಧಾಂತ ಸುದ್ದಿಯಲ್ಲಿತ್ತು. ಬಹಳಷ್ಟು ಜನರಿಗೆ ಅದು ಅರ್ಥವಾಗುತ್ತಿರಲಿಲ್ಲ. ಅದರ ಪ್ರಯೋಜನವೇನು ಎಂಬ ಪ್ರಶ್ನೆಯನ್ನು ವಿಜ್ಞಾನಿಗಳು ಎದುರಿಸುತ್ತಿದ್ದರು. ಇಂಗ್ಲೆಂಡಿನ ಆರ್ಥರ್ ಎಡಿಂಗ್ಟನ್ ಸೂರ್ಯಗ್ರಹಣದ ವೇಳೆ ನಡೆಸಿದ ಪ್ರಯೋಗಗಳ ಮೂಲಕ ಐನ್ಸ್ಟೀನ್ನ ಸಿದ್ಧಾಂತ ಸರಿ ಎಂದು ನಿರೂಪಿಸಿದ. ಸುದ್ದಿ ಕಾರ್ಲ್ ಪಾಪರನ್ನು ಚಿಂತನೆಗೆ ದೂಡಿತ್ತು. ವಿಯೆನ್ನಾದ ಸಂಗೀತ ಶಾಲೆಯನ್ನು ಸೇರಿ ಪಾಪರ್ ಸಂಗೀತವನ್ನು ಕಲಿತ. ಅನಂತರ ಆಗಷ್ಟೇ ಹೊಸದಾಗಿ ಸ್ಥಾಪನೆಯಾಗಿದ್ದ ಪೆಡಗಾಗಿಕ್ ಅಂದರೆ ಶೈಕ್ಷಣಿಕ ವಿಧಾನಗಳ ಶಾಲೆಯನ್ನು ಸೇರಿದ. ಮನಃಶಾಸ್ತ್ರದ ಅಧ್ಯಯನದಲ್ಲಿ ತೊಡಗಿಕೊಂಡವ ಕ್ರಮೇಣ ವಿಜ್ಞಾನದ ಅಧ್ಯಯನದತ್ತ ಹೊರಳಿದ. ವಿಜ್ಞಾನ ಎಂದರೇನು ಎನ್ನುವ ಪ್ರಶ್ನೆಗೆ ಹೊಸದೊಂದು ಉತ್ತರವನ್ನು ಕೊಟ್ಟವ ಕಾರ್ಲ್ ಪಾಪರ್. ವಿಜ್ಞಾನದ ಸ್ವರೂಪದ ಬಗ್ಗೆ ಮೊತ್ತ ಮೊದಲು ವಿಚಾರಗಳನ್ನು ಮಂಡಿಸಿದವ ಇಂಗ್ಲೆಂಡಿನ ಫ್ರಾನ್ಸಿಸ್ ಬೇಕನ್. ಈತ ವಿಜ್ಞಾನ ಎನ್ನುವ ಅರಿವು ಕೇವಲ ಊಹೆಯಿಂದ ಬರುವುದಿಲ್ಲ ಎಂದಿದ್ದ. ನೈಸರ್ಗಿಕ ವಿದ್ಯಮಾನಗಳನ್ನು ಗಮನಿಸಿ ಅವುಗಳಿಗೆ ಕಾರಣವೇನಿರಬಹುದು ಎಂದು ತರ್ಕಿಸಬಹುದು. ಆ ತರ್ಕ ಸರಿ ಇದೆಯೇ ಇಲ್ಲವೇ ಎನ್ನುವುದಕ್ಕೆ ಇನ್ನಷ್ಟು ವಿದ್ಯಮಾನಗಳನ್ನು ಗಮನಿಸಬೇಕಾಗುತ್ತದೆ ಎಂದಿದ್ದ. ಹಾಗೆಯೇ ಅವಲೋಕನದ ಜೊತೆಗೆ ತರ್ಕಗಳನ್ನು ಪರೀಕ್ಷಿಸಲು ಪ್ರಯೋಗಗಳನ್ನು ನಡೆಸಬಹುದು. ಪ್ರಯೋಗಗಳಲ್ಲಿ ಸಿದ್ಧವಾದ ತತ್ವಗಳು ವಾಸ್ತವವಾಗುತ್ತವೆ, ವಿಜ್ಞಾನದ ತತ್ವಗಳಾಗುತ್ತವೆ ಎಂದಿದ್ದ. 19 ಚಾರ್ಲ್ ಡಾರ್ವಿನ್ ವಿಶ್ವ ಪರ್ಯಟನೆಯ ಕೈಗೊಂಡು ತಾನು ಕಂಡ ವಿಷಯಗಳ ಆಧಾರದ ಮೇಲೆ ಜೀವಿಗಳ ವಿಕಾಸ ಹೇಗಿರಬಹುದೆಂದು ತರ್ಕಿಸಿದ್ದನಷ್ಟೆ. ಇದು ಬೇಕನ್ನ ವಿಚಾರಗಳಿಗೆ ಒತ್ತು ಕೊಟ್ಟಿದ್ದವು. ಆದರೆ 20 ಆರಂಭದಲ್ಲಿ ಚಾರ್ಲ್ಸ್ ಡಾರ್ವಿನ್ನ ವಾದಕ್ಕೆ ಹಲವು ಅಪವಾದಗಳು ಕಂಡುಬಂದಿದ್ದವು. ಹಾಗಿದ್ದರೆ ಡಾರ್ವಿನ್ ತುಳಿದ ಮಾದರಿ ವಿಜ್ಞಾನವಲ್ಲವೇ? ಇದೇ ರೀತಿ ಐನ್ಸ್ಟೀನ್ ಕೂಡ ಕೆಲವು ಊಹೆಗಳನ್ನು ಮಂಡಿಸಿದ್ದ. ಮೇಲ್ನೋಟಕ್ಕೆ ಇವು ನಮ್ಮ ಸಾಮಾನ್ಯ ನಂಬುಗೆಗಳಿಗೆ ವ್ಯತಿರಿಕ್ತ ಎನ್ನಿಸುವಂತಿದ್ದವು. ಉದಾಹರಣೆಗೆ, ಐನ್ಸ್ಟೀನ್ ಗುರುತ್ವ ಶಕ್ತಿಯನ್ನು ಅಯಸ್ಕಾಂತದ ಶಕ್ತಿಯಂತೆ ಎಲ್ಲೆಡೆ ಹರಡಿಕೊಂಡಿರುವ ಬಲವೆಂದು ತರ್ಕಿಸಿದ್ದ. ಎಡಿಂಗ್ಟನ್ ಪ್ರಯೋಗಗಳನ್ನು ಮಾಡಿದ ಮೇಲಷ್ಟೇ ಇವನ್ನು ಜನ ಒಪ್ಪಿದರು. ಇದೂ ಕೂಡ ಚರ್ಚೆಯನ್ನುಂಟು ಮಾಡಿತ್ತು.

0: ಅರಿವು ಮೂಡಿಸುವ ವಿಜ್ಞಾನದ ಮಾದರಿ ಯಾವುದು? ಕಲ್ಪನೆಯೋ? ಅವಲೋಕನದಿಂದ ದೊರೆತ ಪುರಾವೆಗಳ ಆಧಾರವೋ? ಇವೆಲ್ಲವನ್ನು ಒಟ್ಟುಗೂಡಿಸಿ ವಿಜ್ಞಾನ ಎಂದರೆ ಕೇವಲ ತರ್ಕ, ಅವಲೋಕನ, ಪ್ರಯೋಗಗಳಲ್ಲ. ನಿಜವಾದ ವಿಜ್ಞಾನವೆಂದರೆ ಅವಲೋಕಿಸಿದ ವಿಷಯಗಳ ಬಗ್ಗೆ ಉಂಟಾದ ಪರಿಕಲ್ಪನೆ ಅಥವಾ ತರ್ಕವನ್ನು ಸುಳ್ಳು ಎಂದು ಸಾಧಿಸುವುದೇ ವಿಜ್ಞಾನದ ಹಾದಿ ಎಂದು ಪಾಪರ್ ವಾದಿಸಿದ. 1942 ಹೀಗೆ ಈತ ತನ್ನ ವಾದವನ್ನು ಮಂಡಿಸಿದ. ಪ್ರತಿಯೊಂದು ಪ್ರಯೋಗವು ಹೊಸ ತತ್ವವನ್ನು ಸರಿ ಎಂದು ನಿರೂಪಿಸಲು ಹೋಗುವುದಿಲ್ಲ. ಬದಲಿಗೆ ಅದು ಆ ತತ್ವ ಸುಳ್ಳಾಗಿರಬಹುದು ಎಂದು ಸಿದ್ಧಪಡಿಸಲು ಹೊರಡುತ್ತದೆ. ಈ ಪ್ರಯತ್ನದಲ್ಲಿ ಸತ್ಯದ ಅರಿವು ಆಗುತ್ತದೆ ಎಂದು ವಾದಿಸಿದ. ಇದೇ ಫಾಲ್ಸಿಫಿಕೇಶನ್ ತತ್ವ. ವಿಜ್ಞಾನ ಎಂದರೆ ಸತ್ಯದ ಅನ್ವೇಷಣೆ ಅಲ್ಲ, ತತ್ವಗಳು ಸುಳ್ಳು ಎಂದು ಸಾಧಿಸುವ ಪ್ರಯತ್ನ ಎಂದಿದ್ದ. ಪಾಪರನ ಈ ವಾದ ಈಗ ಬಹಳಷ್ಟು ಪ್ರಚಲಿತವಾಗಿದೆ. ವಿಜ್ಞಾನ ಲೋಕದ ಪ್ರತಿಯೊಂದು ಪ್ರಯೋಗವು ಈ ಮಾದರಿಯನ್ನು ಅನುಸರಿಸಿಯೇ ಈಗ ನಡೆಯುತ್ತಿವೆ. ಪರಿಕಲ್ಪಿಸಿದ ತತ್ವಗಳು ಸುಳ್ಳಾಗಿರಬಹುದು ಎಂದು ಪ್ರಯೋಗಗಳು ಪರೀಕ್ಷಿಸುತ್ತವೆ. ಸಂಖ್ಯಾಶಾಸ್ತ್ರದ ನೆರವಿನಿಂದ ಅದು ಸುಳ್ಳೋ ಸತ್ಯವೋ ಎಂಬ ಪರೀಕ್ಷೆಯೂ ನಡೆಯುತ್ತದೆ. ಹೀಗೆ ವಿಜ್ಞಾನದ ಅರಿವಿಗೆ ಹೊಸ ವ್ಯಾಖ್ಯಾನವನ್ನು ಬರೆದ ತತ್ವಜ್ಞಾನಿ ಕಾರ್ಲ್ ಪಾಪರ್ ಹುಟ್ಟಿದ ದಿನ ಇಂದು ಜುಲೈ 28.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ, ಶ್ರೀ ವಿಶ್ವಾಸ್ ಸೊಲಗಿ ಮತ್ತು ಕುಮಾರಿ ಸಿಂಧು. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಯೂಟ್ಯೂಬ್, ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 408 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೀವೇಜ್ ಪ್ಯೂರಿಫಿಕೇಷನ್, ತ್ಯಾಜ್ಯ ಜಲ ಶುದ್ಧೀಕರಣ ಕನ್ನಡದಲ್ಲಿ. ಹಲವು ಕ್ರಿಯೆಗಳನ್ನು ಬಳಸಿ ಬಿಡುಸಾದ ಅಥವಾ ಜಲತ್ಯಾಜ್ಯವನ್ನು ಶುದ್ಧೀಕರಿಸುವುದು. ಕೈಗಾರಿಕೆ ಮತ್ತು ಮನೆಗಳಿಂದ ಹೊರಬರುವ ತ್ಯಾಜ್ಯ ಜಲವನ್ನು ಸಂಗ್ರಹಿಸಿ ಶುದ್ಧೀಕರಿಸಿ ಸುರಕ್ಷಿತವಾಗಿ ಅದರ ವಿನಿಯೋಗ ಮಾಡುವುದು ಜಲತ್ಯಾಜ್ಯದ ಶುದ್ಧೀಕರಣದ ಮುಖ್ಯ ಗುರಿ. ಇತ್ತೀಚಿನವರೆಗೆ ಜಲತ್ಯಾಜ್ಯದಲ್ಲಿರುವ ಮಲಿನಕಾರಕಗಳನ್ನು ಕಡಿಮೆ ಮಾಡಲು ನೀರಿನ ಶುದ್ಧೀಕರಣ ಸಾಮರ್ಥ್ಯವು ಸಾಕಾಗಿತ್ತು. ಇಂದು ಜಲತ್ಯಾಜ್ಯ ಮಾಲಿನ್ಯ ಮಟ್ಟ ನೀರಿನ ಸ್ವಶುದ್ಧೀಕರಣ ಸಾಮರ್ಥ್ಯವನ್ನು ಮೀರಿ ಬೆಳೆದಿದೆ. ನೀರಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುತ್ತವೆ, ನೈಟ್ರೇಟ್ ಅಂಡ್ ಫಾಸ್ಫೇಟ್, ಜೊತೆಗೆ ಜೈವಿಕ ಪದಾರ್ಥಗಳು ವಿಭಜಿಸುವ ಬ್ಯಾಕ್ಟೀರಿಯಾಗಳು ಕಡಿಮೆಯಾಗುತ್ತಿವೆ. ಇದರಿಂದ ಜಲಮಾಲಿನ್ಯ ಹೆಚ್ಚಾಗಿ ಜಲಜೀವಿಗಳ ಸಂಖ್ಯೆ ಕುಗ್ಗುತ್ತಿದೆ. ಜಲಮಾಲಿನ್ಯಕ್ಕೆ ಮುಖ್ಯ ಕಾರಣವೆಂದರೆ ಗ್ರಹ ಸಾರಗಳನ್ನು, ಕೈಗಾರಿಕೆಯ ತ್ಯಾಜ್ಯ ಜಲವನ್ನು ಶುದ್ಧ ನೀರಿನ ಆಕಾರಕ್ಕೆ ಹರಿಯಬಿಡುವುದು. ಇಂದು ನೀರಿನ ಶುದ್ಧೀಕರಣವನ್ನು ಕೃತಕ ವಿಧಾನಗಳಿಂದ ಮಾಡಬೇಕಾಗಿದೆ. ಪ್ರಾಥಮಿಕ ಹಾಗೂ ದ್ವಿತೀಯಕ ಸಂಸ್ಕರಣಗಳ ಅನಂತರ ತ್ಯಾಜ್ಯ ಜಲವು ಅವಸಾಧನದ ತೊಟ್ಟಿಗಳಿಗೆ ಬರುತ್ತದೆ. ಇಲ್ಲಿ ನೀರಿನಲ್ಲಿರುವ ತೇಲುಕಣಗಳನ್ನು ಹಾಗೂ ಕರಗಿದ ಪದಾರ್ಥಗಳನ್ನು ಬ್ಯಾಕ್ಟೀರಿಯಾ ಹಾಗೂ ಇತರ ಸೂಕ್ಷ್ಮ ಜೀವಿಗಳ ಆಧಾರ ವಸ್ತುವನ್ನಾಗಿ ಬಳಸಿಕೊಳ್ಳುತ್ತದೆ. ಆಧಾರ ವಸ್ತುಗಳೊಡನೆ ಸೂಕ್ಷ್ಮ ಜೀವಿಗಳು ಸೇರಿ ಇವು ಗಂಟುಗಳಂತೆ ಕಾಣುತ್ತವೆ. ಇವುಗಳ ತೂಕ ಹೆಚ್ಚಾಗುವುದರಿಂದ ನೀರಿನ ತಳದಲ್ಲಿ ಸಂಗ್ರಹವಾಗುತ್ತವೆ. ಈ ಕ್ರಿಯೆಗೆ ಸಹಾಯ ಮಾಡಲು ಸಣ್ಣ ಪಂಪ್ಗಳನ್ನು ಬಳಸಿ

0: ಈ ನೀರಿನಲ್ಲಿ ಗಾಳಿಯನ್ನು ನೀರಿಗೆ ಕೃತಕವಾಗಿ ಹಾಯಿಸುತ್ತಾರೆ. ಈ ಕ್ರಿಯೆಗೆ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಬೇಕು. ಎಷ್ಟು ಅಂದರೆ ಸುಮಾರು 3500 ಮಿಲಿಗ್ರಾಮ್ ಪರ್ ಲೀಟರ್ನಷ್ಟು ಸೂಕ್ಷ್ಮ ಜೀವಿಗಳು ಬೇಕಾಗುತ್ತದೆ. ಸಾಮಾನ್ಯವಾದ ನೀರಿನಲ್ಲಿ ಕೇವಲ 100 ಮಿಲಿಗ್ರಾಮ್ ಪರ್ ಲೀಟರ್ನಷ್ಟು ಸೂಕ್ಷ್ಮ ಜೀವಿಗಳಿರುತ್ತವೆ. ಆದರೆ ಶುದ್ಧೀಕರಣ ಘಟಕದಲ್ಲಿ ಸುಮಾರು 3500 ಮಿಲಿಗ್ರಾಮ್ ಪರ್ ಲೀಟರ್ ಅಥವಾ MLSS ಮೀನ್ ಲಿಕ್ವಿಡ್ ಸಸ್ಪೆಂಡೆಡ್ ಸಾಲಿಡ್ ಎಂದು ಕರೆಯುತ್ತಾರೆ. ಇದಕ್ಕೆ ದ್ವಿತೀಯಕ ಶೋಷಕ ತೊಟ್ಟೆಗಳ ತಳದಲ್ಲಿ ಸಂಗ್ರಹವಾದ ಸೂಕ್ಷ್ಮ ಜೀವಿಗಳಿರುವ ಕಣವನ್ನು ಕೆಲವೊಮ್ಮೆ ಅವಸಾಧನ ತೊಟ್ಟೆಗೆ ಮಿಶ್ರ ಮಾಡುವುದೂ ಇದೆ. ದ್ವಿತೀಯಕ ಶೋಷಕ ತೊಟ್ಟೆಗಳಲ್ಲಿರುವ ಶುದ್ಧ ನೀರನ್ನು ಜಲ ಆಕಾರಗಳಿಗೆ ಬಿಡುತ್ತಾರೆ. ಇವುಗಳ ಗುಣಮಟ್ಟ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಗುಣಮಟ್ಟಕ್ಕೆ ಹೊಂದಿಕೆಯಾಗಬೇಕಾಗುತ್ತದೆ. ಪ್ರಾಥಮಿಕ ಹಾಗೂ ದ್ವಿತೀಯಕ ತೊಟ್ಟಿಗಳಲ್ಲಿ ಸಂಗ್ರಹವಾಗುವ ಕಣಕವನ್ನು ಪೂತಿಯುತ ತೊಟ್ಟಿಗೆ ಹಾಯಿಸಿ ಅಲ್ಲಿ ಅಪಾಯುಜೀವಕ ಬ್ಯಾಕ್ಟೀರಿಯಾಗಳ ಮೂಲಕ ಜೈವಿಕ ಪದಾರ್ಥಗಳನ್ನು ವಿಭಜಿಸುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಮೀಥೇನ್ ಅನಿಲವು ಬಿಡುಗಡೆಯಾಗುತ್ತದೆ. ಇದನ್ನು ಶಕ್ತಿ ಆಕಾರವಾಗಿ LPG ಗ್ಯಾಸ್ನಂತೆ ಬಳಸಬಹುದು. ಉಳಿದ ಕಣಗಳನ್ನು ಮರಳು ಹಾಸಿನ ಮೇಲೆ ಹಾಯಿಸಿ ಒಣಗಿಸುತ್ತಾರೆ. ಈ ಒಣಗಿದ ಜೈವಿಕ ವಸ್ತುಗಳನ್ನು ಗೊಬ್ಬರವಾಗಿ ಬಳಸಬಹುದಾಗಿದೆ. ಇತ್ತೀಚೆಗೆ ಕಣಕವನ್ನು ಯಾಂತ್ರಿಕವಾಗಿ ಒಣಗಿಸುವ ಸೌಲಭ್ಯವೂ ಇದೆ. ಸೊ ಯಾಂತ್ರಿಕ ಹಾಗೂ ಜೈವಿಕ ಘಟಕಗಳಲ್ಲಿ ಕಣವು ಒಣಗಿ ಸುಮಾರು 90%ನಷ್ಟು ಶುದ್ಧಿಯಾಗುತ್ತದೆ. ಶುದ್ಧೀಕರಣ ಸಾಮರ್ಥ್ಯವನ್ನು ಸುಧಾರಿಸಲು ರಾಸಾಯನಿಕ ಅವಪೇಕ್ಷಣ ಪ್ರಿಸ್ಪಿಟೇಷನ್ ಕ್ರಿಯೆಯನ್ನು ಬಳಸುತ್ತಾರೆ. ಇದರಿಂದ ಫಾಸ್ಫೇಟ್ ರಾಸಾಯನಿಕವನ್ನು ಹಾಗೂ ಇತರ ರಾಸಾಯನಿಕಗಳನ್ನು ತೊಡೆದುಹಾಕಬಹುದು. ಸೂಕ್ಷ್ಮ ಜರಡಿಗಳಿಂದ ಫಿಲ್ಟರ್ ಪ್ರೆಸ್ ಜೈವಿಕ ಶೇಷಗಳನ್ನು ಬೇರ್ಪಡಿಸಿ ಇವುಗಳ ಪ್ರಮಾಣವನ್ನು ಇನ್ನೂ ಕಡಿಮೆ ಮಾಡಬಹುದು. ಕೆಲವೊಮ್ಮೆ ಕಣಕವನ್ನು ಇತರ ಘನ ತ್ಯಾಜ್ಯಗಳೊಂದಿಗೆ ಸೇರಿಸುವುದು ಉಂಟು. ಕ್ಲೋರಿನೀಕರಣ, ವಿಕಿರಣ ಸಂಸ್ಕರಣ, ಉಷ್ಣ ಸಂಸ್ಕರಣ ಅಥವಾ ಓಜೋನೀಕರಣದಿಂದ ತ್ಯಾಜ್ಯ ಜಲದ ಶುದ್ಧಿಯನ್ನು ಸುಧಾರಿಸಬಹುದು. ಇವುಗಳು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತವೆ. ಸೀವೇಜ್ ಸಿಕ್ನೆಸ್, ಕನ್ನಡದಲ್ಲಿ ತ್ಯಾಜ್ಯ ಜಲ ವ್ಯಾಧಿ. ಸೊ ಮೃದು ವಿಜ್ಞಾನದಲ್ಲಿ ತ್ಯಾಜ್ಯ ಜಲವನ್ನು ನಿರಂತರವಾಗಿ ಮಣ್ಣಿಗೆ ಬಿಡುವುದರಿಂದ ಉಂಟಾಗುವ ಮಣ್ಣಿನ ರೋಗಸ್ಥ ಸ್ಥಿತಿ. ಇಂಥ ಮಣ್ಣುಗಳಲ್ಲಿ ಬೆಳೆಗಳ ಇಳುವರಿ ಕಡಿಮೆಯಾಗುತ್ತದೆ. ಏಕೆಂದರೆ ಜೈವಿಕ ಪದಾರ್ಥಗಳು ಮಣ್ಣಿನಲ್ಲಿ ಸೇರಿ ಮಣ್ಣಿನಲ್ಲಿರುವ ರಂಧ್ರಗಳನ್ನು ಮುಚ್ಚುತ್ತವೆ. ಹಾಗಾಗಿ ಅಲ್ಲಿ ಏರಿಯೇಷನ್ ಕಡಿಮೆಯಾಗುತ್ತದೆ. ಏರಿಯೇಷನ್ ಕಡಿಮೆಯಾಗುವುದರಿಂದ ಅಲ್ಲಿ ಇಳುವರಿ ಕಡಿಮೆಯಾಗುತ್ತದೆ. ತ್ಯಾಜ್ಯ ಜಲವನ್ನು ಮಣ್ಣಿಗೆ ಹರಿಸುವುದನ್ನು ನಿಲ್ಲಿಸಿ ಈಗಾಗಲೇ ಹರಿದ ತ್ಯಾಜ್ಯವನ್ನು ತೆಗೆದು ಮಣ್ಣಿನಲ್ಲಿ ಸರಿಯಾದ ಬಸಿ ಕಾಲುವೆಗಳನ್ನು ರಚಿಸಿದರೆ ತ್ಯಾಜ್ಯ ಜಲದ ವ್ಯಾಧಿಯನ್ನು ತಡೆಗಟ್ಟಬಹುದು. ಆದರೆ ನಾವು ನೋಡಿದಂತೆ ಬಹಳಷ್ಟು ಸಿಟಿಗಳಿಂದ ಬರುವ ಈ ಸೀವೇಜ್ ನೀರು ಅಥವಾ ಗೃಹ ಬಳಕೆ ನೀರನ್ನು ನೇರವಾಗಿ ಭೂಮಿಗಳಿಗೆ ಬೆಳೆಸಿ ಅಲ್ಲಿ ಬೆಳೆಗಳನ್ನು ತೆಗೆಯಲಾಗುತ್ತದೆ. ಸೀವೇಜ್ ಸ್ಲಡ್ಜ್, ಜಲ ರಾಡಿ. ಸೊ ತ್ಯಾಜ್ಯದಲ್ಲಿರುವ ಘನ ಪದಾರ್ಥ, ರಾಡಿಯಲ್ಲಿ ಘನ ಪದಾರ್ಥಗಳಲ್ಲದೆ ನೀರಿನ ಅಂಶ ಹಾಗೂ ಕರಗಿದ ಪದಾರ್ಥಗಳು ಇರುತ್ತವೆ. ಜರಡಿಗಳು, ಅವಸಾಧನ ತೊಟ್ಟಿಗಳು, ರಾಸಾಯನಿಕ ಅವಕ್ಷೇಪಣ ಅಥವಾ ಬ್ಯಾಕ್ಟೀರಿಯಾಗಳ ಪ್ರಕ್ರಿಯೆಗಳು ಇತ್ಯಾದಿಗಳನ್ನು ಉಪಯೋಗಿಸಿ ರಾಡಿಯನ್ನು ತ್ಯಾಜ್ಯ ಜಲದಿಂದ ಬೇರ್ಪಡಿಸಿ ಇದರಿಂದ ಮೀಥೇನ್ ಗ್ಯಾಸನ್ನು ಪಡೆಯಬಹುದಾಗಿದೆ. ಸೀವೇಜ್ ಸ್ಲಡ್ಜ್ ಕಾಂಪೋಸ್ಟಿಂಗ್, ರಾಡಿ ಕಾಂಪೋಸ್ಟೀಕರಣ. ತ್ಯಾಜ್ಯ ಜಲ ರಾಡಿಯನ್ನು ಇತರ ಮಿಶ್ರಣಗಳನ್ನು ಬಳಸದೆ ಕಾಂಪೋಸ್ಟೀಕರಣಿಸುವುದು. ಸಂಸ್ಕರಿಸಿದ ತ್ಯಾಜ್ಯ ಜಲ ರಾಡಿಯನ್ನು ಒಣಗಿದ ನೆಲದ ಮೇಲೆ ಹಾಕುತ್ತಾರೆ. ಅನಂತರ ಇದನ್ನು ಉತ್ತು ಕುಂಟೆ ಹೊಡೆದು ಹಾಗೂ ಉರುಳು ನೇಗಿಲಿನಿಂದ ತಿರುಗುವ ಉಳುಮೆ ಮಾಡುತ್ತಾರೆ. ಅನಂತರ ಉದ್ದ ಸಾಲುಗಳಲ್ಲಿ ವಿಂಡ್ರೋಸ್ ಪೇರಿಸಿರುತ್ತಾರೆ. ಪೇರಿಸಿಟ್ಟ ರಾಡಿಯು ಗಾಳಿಯಿಂದ ಒಣಗುತ್ತದೆ. ಈ ಕ್ರಿಯೆಯಿಂದ ಉತ್ತಮವಾದ ಆರೋಗ್ಯಕರವಾದ ಉಪಯೋಗವಾಗಬಹುದು. ಪಕ್ವ ಕಾಂಪೋಸ್ಟನ್ನು ತಯಾರಾಗುತ್ತದೆ. ನಾಲ್ಕು ಅಥವಾ ಐದು ತಿಂಗಳುಗಳಲ್ಲಿ ಉತ್ತಮ ಕಾಂಪೋಸ್ಟ್ ತಯಾರಾಗುತ್ತದೆ. ಈ ಕಾಂಪೋಸ್ಟ್ ಉತ್ತಮ ಗೊಬ್ಬರ. ಸೀವೇಜ್ ಸ್ಲಡ್ಜ್ ಡಿಸ್ಪೋಸಲ್, ರಾಡಿ ವಿನಿಯೋಗ ಕನ್ನಡದಲ್ಲಿ, ತ್ಯಾಜ್ಯ ಜಲದಲ್ಲಿರುವ ರಾಡಿಯನ್ನು ಸುರಕ್ಷಿತವಾಗಿ ವಿನಿಯೋಗ ಮಾಡುವುದು. ತ್ಯಾಜ್ಯ ಜಲ ಸಂಸ್ಕರಣದಲ್ಲಿ ಬಹುಮುಖ್ಯ ಸಮಸ್ಯೆ ಎಂದರೆ ರಾಡಿಯ ವಿನಿಯೋಗ. ಐದು ಕ್ರಮಗಳಿಂದ ರಾಡಿಯನ್ನು ವಿನಿಯೋಗಿಸಲು ಪ್ರಯತ್ನಿಸುತ್ತಾರೆ. ಅವುಗಳೆಂದರೆ, ಅವಾಯುಜೀವಕ ಬ್ಯಾಕ್ಟೀರಿಯಾಗಳಿಂದ ರಾಡಿಯಲ್ಲಿರುವ ಜೈವಿಕ ಪದಾರ್ಥಗಳನ್ನು ವಿಭಜಿಸಿ ಮೀಥೇನನ್ನು ಪಡೆಯುವುದು. ಗೊಬ್ಬರದ ರೂಪದಲ್ಲಿ ರಾಡಿಯನ್ನು ಮಣ್ಣಿಗೆ ಹಾಕುವುದು. ಮೂರನೆಯದು, ಹೆಚ್ಚಿನ ಉಷ್ಣತೆಯಲ್ಲಿ ರಾಡಿಯನ್ನು ಸುಡುವುದು 1200°C. ನಾಲ್ಕನೆಯದು, ರಾಡಿಯನ್ನು ಸಮುದ್ರಕ್ಕೆ ಹಾಕುವುದು. ಐದನೇದು, ನೈರ್ಮಲ್ಯ ಭೂಭರ್ತಿ ಸ್ಯಾನಿಟರಿ ಲ್ಯಾಂಡ್ಫಿಲ್ ಮೂಲಕ ರಾಡಿಯನ್ನು ವಿನಿಯೋಗಿಸುವುದು. ಮೊದಲನೆಯ ವಿಧಾನದಲ್ಲಿ ತ್ಯಾಜ್ಯ ಜಲ ರಾಡಿಯನ್ನು ವೃತ್ತಾಕಾರದ ಬೃಹತ್ ಘಟಕಗಳಲ್ಲಿ 35°C ಉಷ್ಣತೆಯಲ್ಲಿ ಇರಿಸಲಾಗುತ್ತದೆ. ಇಲ್ಲಿ ಅವಾಯುಜೀವಕ ಬ್ಯಾಕ್ಟೀರಿಯಾಗಳು ಜೈವಿಕ ಪದಾರ್ಥಗಳನ್ನು ವಿಭಜಿಸಿ ಮೀಥೇನ್ ಹಾಗೂ ಇಂಗಾಲದ ಡೈಆಕ್ಸೈಡ್ ಅನಿಲಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಅನಿಲ ಮಿಶ್ರಣವನ್ನು ಸಂಗ್ರಹಿಸಿ ಶಕ್ತಿ ಆಕಾರವಾಗಿ LPGಯಂತೆ ಬಳಸಬಹುದು. ಹಲವು ವಾರಗಳ ಜೀರ್ಣಕ್ರಿಯೆಗಳ ನಂತರ ರಾಡಿಯು ಹ್ಯೂಮಸ್ನಂತೆ ಕಂಡುಬರುತ್ತದೆ. ಇದನ್ನು ಉರುಳು ನೇಗಿಲಿನಿಂದ ನೋಟಿಟಿಲ್ ಕಲಕುತ್ತಾರೆ. ಅನಂತರ ಉದ್ದ ಸಾಲು ವಿಂಡ್ರೋಸ್ಗಳಲ್ಲಿ ಪೇರಿಸುತ್ತಾರೆ. ಪೇರಿಸಿಟ್ಟ ರಾಡಿಯು ಗಾಳಿಯಿಂದ ಒಣಗುತ್ತದೆ. ಮಣ್ಣಿನ ರಚನೆಯನ್ನು ಸುಧಾರಿಸಲು ಇದನ್ನು ಬಳಸುತ್ತಾರೆ. ಎರಡನೆಯ ವಿಧಾನದಲ್ಲಿ ರಾಡಿಯನ್ನು ಗೊಬ್ಬರವಾಗಿ ಬಳಸುತ್ತಾರೆ. ರಾಡಿಯು ಸಸ್ಯ ಪೋಷಕಾಂಶಗಳ ಒಳಗೂಡಿ ಶ್ರೀಮಂತವಾಗಿರುವುದರಿಂದ ಇದನ್ನು ನೇರವಾಗಿ ಗೊಬ್ಬರವಾಗಿ ಬಳಸಬಹುದು. ಕೆಲವೊಮ್ಮೆ ರಾಡಿಯು ಅನೇಕ ಭಾರಲೋಹಗಳನ್ನು ಕೂಡಿರುತ್ತದೆ. ಹಾಗಾಗಿ ಅಲ್ಲಿ ಭಾರಲೋಹಗಳು ಇದೆಯೇ ಎಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಪನದಂತೆ ಅವುಗಳನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ನಂತರವೇ ಅದನ್ನು ನೆಲದಲ್ಲಿ ಹಾಸಿ ಗಿಡಗಳನ್ನು ಬೆಳೆಯಬಹುದಾಗಿರುತ್ತದೆ. ಹೀಗಾಗಿ ಬೆಳೆಗಳಿಗೆ ಅಪಾಯಕಾರವಾಗಬಹುದು. ಕೈಗಾರಿಕೆಯ ವಿಷಕಾರಕ ತ್ಯಾಜ್ಯ ಜಲವು ಗೃಹ ತ್ಯಾಜ್ಯ ಜಲದೊಂದಿಗೆ ಮಿಶ್ರಣಗೊಂಡಾಗ ಕಣಕದಲ್ಲಿ ಭಾರಲೋಹಗಳು ಕಂಡುಬರುತ್ತವೆ. ರೈತರು ಹಿಂದಿನಿಂದಲೂ ರಾಡಿಯನ್ನು ಮೇವು ಬೆಳೆಯಲು ಬಳಸುತ್ತಾರೆ. ಆದರೆ ಆಹಾರ ಬೆಳೆಗಳಿಗೆ ಬಳಸಲು ಹಿಂದೆ ಇದ್ದ ಆಹಾರ ಬೆಳೆಗಳಿಗೆ ಬಳಸುವುದಿಲ್ಲ. ರಾಡಿಯನ್ನು ಬೆಳೆಸಿ ಬೆಳೆದ ಆಹಾರವು ಮಾನವರ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಎಂಬ ಶಂಕೆಯೂ ಇದೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಲಾಡ್ ಎಂದು ಹಸಿ ತರಕಾರಿಗಳನ್ನು ತಿನ್ನುತ್ತಾರೆ. ಇಂಥ ಸಂದರ್ಭಗಳಲ್ಲಿ ಹಸಿ ತರಕಾರಿಗಳಲ್ಲಿ ಬ್ಯಾಕ್ಟೀರಿಯಾಗಳಿಂದ ಕಲುಷಿತವಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಾವು ಸಲಾಡ್ ತಿನ್ನುವಾಗ ಆ ಸಲಾಡನ್ನು ಯಾವ ನೀರಿನಿಂದ ಬೆಳೆದಿದ್ದಾರೆ ಎಂದು ಕನ್ಫರ್ಮ್ ಮಾಡಿಕೊಳ್ಳಬೇಕಾಗುತ್ತದೆ. ಮೂರನೆಯ ವಿಧಾನವೆಂದರೆ ಅಧಿಕ ಉಷ್ಣತೆಯಲ್ಲಿ ರಾಡಿಯನ್ನು ತ್ಯಾಜ್ಯ ಘನತ್ಯಾಜ್ಯದಂತೆ ಸುಡುವುದು. ಇದು ವಾಯುಮಾಲಿನ್ಯಕ್ಕೆ ಕಾರಣವಾಗಬಹುದು. ಆದರೆ ವಾಯುಮಾಲಿನ್ಯವನ್ನು ನಿಯಂತ್ರಣ ಮಾಡಲು ಹಲವಾರು ಉಪಕರಣಗಳು ಇಂದು ಲಭ್ಯವಿದೆ. ಅವುಗಳನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ತಿಳಿಸುತ್ತದೆ. ಕೆಲವೊಮ್ಮೆ ಈ ಕ್ರಿಯೆಯಲ್ಲಿ ಸುಡುವಿಕೆಯಲ್ಲಿ ಉತ್ಪನ್ನವಾಗುವ ಉಷ್ಣ ಶಕ್ತಿಯನ್ನು ಆಕಾರವಾಗಿ ಬಳಸುವುದು ಉಂಟು. ಆದರೆ ಅಂಥ ಶಕ್ತಿಯು ಅತ್ಯಂತ ಕಡಿಮೆ ಇರುತ್ತದೆ. ಅದು ಲಾಭದಾಯಕವಾಗಿರುವುದಿಲ್ಲ. ನಾಲ್ಕನೆಯ ವಿಧಾನವೆಂದರೆ ರಾಡಿಯನ್ನು ಸಮುದ್ರದಲ್ಲಿ ಹಾಕುವುದು. ನ್ಯೂಯಾರ್ಕ್ನಂತಹ ಕರಾವಳಿ ನಗರಗಳಲ್ಲಿ ರಾಡಿಯನ್ನು ಸಮುದ್ರಗಳಿಗೆ ಬಿಡಲಾಗುತ್ತದೆ. ಈ ರಾಡಿಯನ್ನು ಸಮುದ್ರದ ಮೀನುಗಳು ಅಥವಾ ಜಲಚರಗಳು ತಿನ್ನುತ್ತವೆ. ನಂತರದ ವಿಧಾನವೆಂದರೆ ಗುಂಡಿಗಳಲ್ಲಿ ರಾಡಿಯನ್ನು ತುಂಬಿ ಭೂಭರ್ತಿ ಮಾಡುವುದು. ಇದಕ್ಕೆ ವಿಸ್ತಾರ ಭೂಮಿಯು ಅಗತ್ಯವಿದೆ. ಇದು ದುಬಾರಿ ವಿಧಾನ. ಇದನ್ನು ಸರಿಯಾಗಿ ಮಾಡದಿದ್ದಲ್ಲಿ ಭೂಮಾಲಿನ್ಯ ಉಂಟಾಗುತ್ತದೆ ಹಾಗೂ ಅಂಡರ್ಗ್ರೌಂಡ್ ವಾಟರ್ ಜಲಮಾಲಿನ್ಯವೂ ಉಂಟಾಗುತ್ತದೆ. ಇಂದು ಹಲವು ದೇಶಗಳು ರಾಡಿ ವಿನಿಯೋಗಕ್ಕಾಗಿ ಮೇಲಿನ ಕ್ರಮಗಳಿಗಿಂತ ಉತ್ತಮವಾದ ಪರ್ಯಾಯ ವಿಧಾನವನ್ನು ಹುಡುಕುತ್ತಿವೆ. ಇನ್ನೊಂದು ವಿಶಿಷ್ಟ ವಿಧಾನದಲ್ಲಿ ರಾಡಿಯನ್ನು ಬೂದಿಯಾಗಿ ಮಾರ್ಪಡಿಸುತ್ತಾರೆ. ಇದರಿಂದ ರಾಡಿಯ ಗಾತ್ರ ಅಥವಾ ಮೂಲ ಗಾತ್ರಕ್ಕೆ 5% ಆಗುತ್ತದೆ. ಇದು ಅತ್ಯಂತ ದುಬಾರಿಯಾದ ಕೆಲಸ. ಏಕೆಂದರೆ ಇದಕ್ಕೆ ಅತ್ಯಂತ ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಈ ಬೂದಿಯನ್ನು ರಸ್ತೆ ನಿರ್ಮಾಣಗಳಲ್ಲಿ ಬಳಸಬಹುದು ಎಂದು ನಂಬಲಾಗಿದೆ. ಆದರೆ ಅದನ್ನು ಬಳಸುವಂತಿಲ್ಲ, ಏಕೆಂದರೆ ಅದರಲ್ಲಿ ಶಕ್ತಿಯು ಇರುವುದಿಲ್ಲ. ಸೊ ಅಂತಹ ಮಣ್ಣನ್ನು ಅಥವಾ ಬೂದಿಯನ್ನು ಬಳಸಿದಾಗ ರಸ್ತೆ ಮಾಡಿದ ನಂತರ ಕೆಲವು ವರ್ಷಗಳಲ್ಲಿ ಅಂಥ ಜಾಗದಲ್ಲಿ ರಸ್ತೆಗಳು ಕುಸಿಯುತ್ತವೆ. ಹಾಗಾಗಿ ಈ ಬೂದಿಯನ್ನು ರಸ್ತೆಗಳನ್ನು ಮಾಡಲು, ನಿರ್ಮಾಣ ಮಾಡಲು ಉಪಯೋಗಕ್ಕೆ ಬರುವುದಿಲ್ಲ. ಇಲ್ಲಿಗೆ 408ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪ್ರಥಮಾಶ್ವಾಸದ 134ನೆಯ ಪದ್ಯ. ಆ ಪದ್ಯ ಹೀಗಿದೆ. ಸುಖಮಿರ್ಪನ್ನ ಗಮಿತ್ತ ಕುಂತಿ ಶರಶೃಂಗಾದ್ರೀಂದ್ರದೋ ದಿವ್ಯ ಬಾಲಕ ನಿನ್ನೋರ್ವನು ಉಗ್ರವೈರಿ ಮದವನ್ಮಾತಂಗ ಕುಂಭಾರ್ದ್ರ ಮೌಕ್ತಿಕ ಲಗ್ನೋಜ್ವಲ ಬಾಣನಂ ಪ್ರವೀಲ ಸದ್ಗೀರ್ವಾಣ ದಾತವ್ಯ ಸಹಾಯಕ ಸಂಪೂರ್ಣ ಕಳಾಪೃ ಪ್ರವೀಣನಂ ಇಳಾಭಾರ ಕ್ಷಮಾಕ್ಷೂಣನಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಸುಖಂ ಇರ್ಪನ್ಯಗಂ, ಸುಖ ಸುಖ. ಇತ್ತ ಕುಂತಿ ಶತಶೃಂಗ ಅದ್ರಿ ಇಂದ್ರದೋಳ್ ದಿವ್ಯ ಬಾಲಕನಂ ಇನ್ನೋರ್ವನಂ ಉಗ್ರ ವೈರಿ ಮದವಂ ಮದವತ್ ಮಾತಂಗ ಕುಂಭಾರ್ದ್ರ ಕುಂಭಾರ್ದ್ರ ಮೌಕ್ತಿಕ ಲಗ್ನೋಜ್ವಲ ಬಾಣನಂ ಪ್ರವಿಲಸತ್ ಗೀರ್ವಾಣ ದಾತವ್ಯ ಸಹಾಯಕ ಸಂಪೂರ್ಣ ಕಳಾಪ್ರವೀಣನಂ ಇಳಾಭಾರ ಕ್ಷಮಾ ಕ್ಷೂಣನಂ ಅಥವಾ ಇಳಾಭಾರ ಕ್ಷಮಾ ಅಕ್ಷೂಣನಂ. ಇದನ್ನು ವ್ಯಾಖ್ಯಾನವನ್ನು ಈಗ ಮಾಡುವುದಕ್ಕೆ ತೊಡಗೋಣ. ನಾನು ಆಗಲೇ ಹೇಳಿದಾಗೆ 133ನೇ ಪದ್ಯದ ಬಳಿಕದ ಗದ್ಯದಲ್ಲಿ ಮೊದಲು ಹುಟ್ಟಿದ ಮಗನ ಹೆಸರು ದುರ್ಯೋಧನ ಎಂದು ನಾಮಕರಣ ಮಾಡಿ ಅನಂತರ ದುಶ್ಯಾಸನ, ದುರ್ಮರ್ಷಣ ಈ ರೀತಿಯ ಅನೇಕ ಹೆಸರುಗಳನ್ನು, ಅಂದರೆ 99 ಮಂದಿಯವರಿಗೂ ಹೆಸರನ್ನು ಇಟ್ಟು, ಅಂದರೆ ಅಲ್ಲಿ ಗಾಂಧಾರಿಗೆ 100 ಜನ ಮಕ್ಕಳು ಆದರೂ ಎನ್ನುವಂಥ ವಿವರವನ್ನು ಪಂಪ ಕೊಡ್ತಾನೆ. ಹಾಗೆ ಅವರು ಹಸ್ತಿನಾಪತಿಯಲ್ಲಿ ಸುಖವಾಗಿ ಇದ್ರು. ಇತ್ತ ಸುಖಮರ್ಪನ್ಯಗಂ, ಸುಖ ಸುಖ. ಆಗಲೇ ಹೇಳಿದ ಹಾಗೆ ಅಥವಾ ಹಿಂದಿನ ಘಟನೆಯನ್ನು ಗಮನಿಸಿದ ಹಾಗೆ ಪಾಂಡುಚಕ್ರವರ್ತಿ ಆ ಕಿನ್ನಮ ಋಷಿಯ ಶಾಪದ ಕಾರಣಕ್ಕಾಗಿ ಶತಶೃಂಗ ಪರ್ವತಕ್ಕೆ ಹೋಗಿ ಅಲ್ಲಿ ಋಷಿಗಳ ಜೊತೆಗೆ ಇರ್ತಾನೆ. ಆಗ ಪುತ್ರ ಆಕಾಂಕ್ಷಿಯಾದಂತಹ ಕುಂತಿ ಪಾಂಡುಚಕ್ರವರ್ತಿಯ ಅಪ್ಪಣೆಯ ಮೇರೆಗೆ ಧರ್ಮರಾಯನನ್ನು ಮತ್ತು ಭೀಮನನ್ನು ಪಡೆದಳು. ಆ ಕಥೆ ಇಲ್ಲಿ ಮತ್ತೆ ಮುಂದುವರಿಯುತ್ತದೆ. ಸುಖಂ ಇರ್ಪನ್ಯಗಂ, ಇತ್ತ ಕುಂತಿ ಶತಶೃಂಗಾದ್ರೀಂದ್ರದೋಳು, ಶತಶೃಂಗ ಎನ್ನುವಂಥ ಶ್ರೇಷ್ಠ ಪರ್ವತದಲ್ಲಿ ದಿವ್ಯ ಬಾಲಕಂ ಇನ್ನೋರ್ವನಂ, ಇನ್ನೋರ್ವನ್ ದಿವ್ಯ ಬಾಲಕನನ್ನು ಪಡಿಬೇಕು ಎನ್ನುವಂಥ ಒಂದು ಆಕಾಂಕ್ಷೆ ಅವಳಿಗೆ ಬಂತು. ಆ ದಿವ್ಯ ಬಾಲಕ ಹೇಗಿರಬೇಕು? ವೈರಿ ಮದವತ್ಮಾತಾಂಗ ಕುಂಭಾರ್ದ್ರ ಮೌಕ್ತಿಕ ಲಗ್ನೋಜ್ವಲ ಬಾಣನಂ. ವೈರಿಗಳು ಎನ್ನುವಂತಹ ಮದಿಸಿದ ಆನೆಯ ಕುಂಭ ಸ್ಥಳದಲ್ಲಿ ರಕ್ತದಿಂದ ಆರ್ದ್ರವಾದಂಥ ಮುತ್ತುಗಳನ್ನು ಉಳ್ಳ ಬಾಣವನ್ನು ಪಡೆದವನು. ವೈರಿ ಮದವನ್ಮಾತಂಗ ಕುಂಭಾರ್ದ್ರ ಮೌಕ್ತಿಕ ಲಗ್ನೋಜ್ವಲ ಬಾಣನಂ ಮತ್ತು ಪ್ರವಿಲಸದ್ಗೀರ್ವಾಣ ದಾತವ್ಯ ಸಹಾಯಕ ಸಂಪೂರ್ಣ. ಪ್ರವಿಲಸತ್ ಅಂದರೆ ಪ್ರಕಾಶಮಾನವಾದ ಗೀರ್ವಾಣ ದೇವತೆಗಳ ದಾತವ್ಯ ಕೊಡಲ್ಪಟ್ಟ, ದೇವತೆಗಳಿಂದ ಕೊಡಲ್ಪಟ್ಟ ಸಹಾಯಕ ಬಾಣ ಸಂಪೂರ್ಣ ಸಹಾಯಕ ಉಳ್ಳವನು. ಮದಿಸಿದ ವೈರಿಗಳು ಎನ್ನುವಂಥ ಮದಿಸಿದ ಆನೆಯ ಗಂಡಸ್ಥಳದಲ್ಲಿ ರಕ್ತದಿಂದ ಕೆಂಪಾದ ಮುತ್ತುಗಳು ಸೇರಲ್ಪಟ್ಟ ಬಾಣವುಳ್ಳವನು. ಅಂದರೆ ಆನೆಯ ಗಂಡಸ್ಥಳದಲ್ಲಿ ಮುತ್ತುಗಳಿದೆ ಅನ್ನುವಂಥ ಒಂದು ಕಲ್ಪನೆ ಕೂಡ ಕಾವ್ಯಗಳಲ್ಲಿ ಕಾಣಿಸ್ತದೆ. ಆದರೆ ಇಲ್ಲಿ ವೈರಿಗಳೆನ್ನುವಂಥ ಮದಿಸಿದ ಆನೆಯ ರಕ್ತದಿಂದ ಒದ್ದೆಯಾದಂಥ ಮುತ್ತುಗಳು ಸೆರಲ್ಪಟ್ಟ ಬಾಣವುಳ್ಳವನು ಅಂತಂದರೆ, ವೈರಿಗಳನ್ನು ಮಥಿಸಿ ಅವರ ಕಿರೀಟದಿಂದ ಪಡೆದಂಥ ಮಣಿಯನ್ನು ಉಳ್ಳ ಬಾಣ, ಮಣಿಗಳುಳ್ಳ ಬಾಣವುಳ್ಳವನು ಎನ್ನುವಂತಹ ಅರ್ಥದಲ್ಲಿ, ಮತ್ತು ದೇವತೆಗಳಿಂದ ವರವಾಗಿ ಪಡೆದ ಬಾಣಗಳನ್ನು ಕೂಡ ಉಳ್ಳವನು, ಮತ್ತು ಸಂಪೂರ್ಣ ಕಲಾಪ್ರವೀಣನು, ಎಲ್ಲ ರೀತಿಯ ಕಲೆಗಳಲ್ಲಿಯೂ ಕೂಡ ನಿಪುಣತೆಯನ್ನು ಪಡೆದವನು. ಹಾಗೆಯೇ ಭೂಮಿಯನ್ನು ಇಳಾಭಾರ ಕ್ಷಮಾಕ್ಷೂಣನಂ, ಇಳಾಯ ಭೂಮಿಯ ಭಾರವನ್ನು ಪಡೆಯುವುದಕ್ಕೆ ಕೊರತೆ ಇಲ್ಲದಷ್ಟು ಸಾಮರ್ಥ್ಯವುಳ್ಳವನು, ಕ್ಷಮಾ ಸಾಮರ್ಥ್ಯವುಳ್ಳವನು ಆದಂಥ ಒಬ್ಬ ಮಗನನ್ನು ಪಡೆಯಬೇಕು. ಅಂದರೆ ಎಲ್ಲ ರೀತಿಯಿಂದಲೂ ಪರಾಕ್ರಮವಂತನು, ಎಲ್ಲ ರೀತಿಯಿಂದಲೂ ಬಾಣದಲ್ಲಿ ಸಹಾಯಕ ವಿದ್ಯೆಯಲ್ಲಿ ನಿಪುಣನೂ ಆಗಿರುವಂತಹ ಒಬ್ಬ ಮಗನನ್ನು, ಪರಾಕ್ರಮಿಯಾದ ಒಬ್ಬ ಮಗನನ್ನು ಪಡಿಬೇಕು ಎನ್ನುವುದು ಕುಂತಿಯ ಬಯಕೆಯಾಗಿತ್ತು ಎನ್ನುವುದು ಈ ಪದ್ಯದಿಂದ ತಿಳಿದು ಬರ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

ಬೈರಿಗೆ ಸಿಂಹ ಸ್ವಪ್ನವಾಗಿ, ಬಾಳಿಗೆ ಅಭಯ ಅಸ್ತ್ರವಾಗಿ, ತಿಳಿದರೆ ಸುಲಭ ತಂತ್ರವಾಗಿ, ಕಲಿತರೆ ಕಲೆಯ

ಮುಂಜಾವಿಂದ ಸಂಜೆವರೆಗೂ ಮಾಲಿಷ್ ಮಾಡ್ತೀವಿ, ಒಳ್ಳೆ ಹುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ. ಅಡ್ವಾನ್ಸ್ ಕೇಳೋದಿಲ್ಲ, ಬೋನಸ್ ಬೇಡೋದಿಲ್ಲ, ಕೆಲಸ ಖಾಯಂ ಮಾಡಿ

ಲದ್ದಿ ಏನು ಗಿದ್ದಿ ಏನು ಬಾಚಿ ತಳ್ತೀವಿ, ಚಿಗಟ ಗಿಗಟ ಏನೇ ಬಂದ್ರು ಬರ್ತ ಬಿಸಾಕ್ತೀವಿ. ಮಾಡೋ ಕೆಲಸ ನೋಡಿ ಆಮೇಲೆ ಮಾತನಾಡಿ, ನೀವೇ ಮೆಚ್ಚುವಂಥ ಜೋಡಿ ಖಿಲಾಡಿ ಜೋಡಿ. ಕೃಷ್ಣ

ತಾಳು ಚಿನ್ನ ಕೇಳುರಲ್ಲ, ಇಂಥ ಕಳ್ಳ ಇಂಥ ಸುಳ್ಳ ಬೇರೆ ಎಲ್ಲೂ ಹುಟ್ಟೋದಿಲ್ಲ. ನಂಬು ನನ್ನ, ನಂಬು ನನ್ನ, ಸುಳ್ಳು ಚಿನ್ನ ಸುಳ್ಳು ರನ್ನ, ಇಂಥ ಭಂಡ ಇಂಥ ಪುಂಡ ಊರಲ್ಲೆಲ್ಲೂ ಕಾಣೋದಿಲ್ಲ. ನಂಬು ನನ್ನ, ನಂಬು ನನ್ನ,

ಕೈಯ ಕೊಟ್ಟ ನಿನ್ನ ನಾನು ಉಳಿಸೊಲ್ಲ ಬಲ್ಲೆನು ಎಲ್ಲ ಅಳ್ಳೆದ ಇಲ್ಲ ಗಟ್ಟಿಯಾಗಿ ಮಾತನಾಡೆ ಹೆದರೊಲ್ಲ ನಾನೆಂದು ಸೋಲಲಾರೆ ನಾನೆಂದು ಸೋಲಲಾರೆ ಹಾಡುವೆನು ಆಡುವೆನು ಓಡುವೆನು ನಿನ್ನ ನಗಿಸುವೆನು ಅಳಿಸುವೆನು ನಮಿಸುವೆನು ವೈರಿಗೆ ನಮಿಸಲ್ಲ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

ಸಣ್ಣ ಮಿನಿಯ ಮಿಡಿಯ ಮ್ಯಾಕ್ಸಿ ಜೀನ್ಸ್ ಇದರದ ಚಿಂತೆ ಬರೀ ಪೌಡರ್ ಸೆಂಟ್ ತುಟಿಗೆ ಲಿಪ್ಸ್ಟಿಕ್ ಬಂಡಿಯುವರಂತೆ ಬಟ್ಟೆಗೆ ರೇಷನ್ ಇವರ ಫ್ಯಾಷನ್ ಕೆಣ್ಣಕ್ಕೆ ಗಂಡನ್ನು ಕಾಡುವ ಸೈರನ್ ಬಟ್ಟೆಗೆ ರೇಷನ್ ಇವರ ಫ್ಯಾಷನ್ ಕೆಣ್ಣಕ್ಕೆ ಗಂಡನ್ನು ಕಾಡುವ ಸೈರನ್ ಇವರ ಭರಿಸುವ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಮುಗ್ಗುನಂತ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸ್ತಿ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುಗ್ಗು ಮಾತ ಜೇನಕಲ್ಲಿ ನಗುವಂತ ಹೂಗಳಿವರು. ಮುತ್ತಿನಂಥ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸ್ತಿ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜನ ಚಲ್ಲಿ ನಗುವಂತ ಹೂಗಳಿಬ್ಬರು. ಅರೆ

ബുദ്ധിമുട്ട്.

ಕದು ಕಿತ್ತ ಬೈದೆಲ್ಲ ಬಾಲ್ವೆಲ್ಲ ನೋಡು. ಸ್ನಾನದ ಮನೆಯಲ್ಲಿ ನೀರು ಬಿಟ್ಟರೆ ಆಗ ಬಲುಜೋದು ಸಿನಿಮಾದ ಹಾಡು. ಸ್ಕೂಲಿಗೆ ಹೋಗಲು ವೇಳೆಯಾದಾಗ ಬಾಗೆಲ್ಲು ಕುಡುಕಪ್ಪ ಜೋಡು. ಹಬ್ಬದ ದಿನದಲ್ಲಿ ತಿಂಡಿ ಮಾಡಲು ಸುಮಾಯ ಮಾಡಿಟ್ಟ ಲಾಡು. ಅರೆ

ಮಕ್ಕಳ ಸೈನ್ಯವಿದು ದಾಳಿ ಇಟ್ಟರೆ ಆಲಂಕೆ ಬೆಂಕಿಗೆ ಪಾಲು. ಶಿಸ್ತನ್ನು ಮಕ್ಕಳಿಗೆ ಹೇಳಿಕೊಟ್ಟರೆ ನಮ್ಮ ನಾಡೆಲ್ಲ ವೀರರ ಸಾಲು. ದೇಶಕ್ಕೆ ಆರನ್ನು ಕೊಟ್ಟೆ ಎನ್ನುವ ಹೆಮ್ಮೆ ಅಲ್ಲಿ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಒಲದಿನಂದ ಈ ಸವಿ ಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂದು ತುಂಬಿ ಬಂದ ಒಲದಿನಂದ ಈ ಸವಿ ಬಂಧ ಬಿಡಿಸಲಾರದಂಥ

ನಂತ ಮಾರನಂತ ಗಂಡ ನಾನು ಏಕೆ ಅಳತಾ ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಏಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ ಶಾಲೆನಾದ್ರೂ ಬಗ್ಗೆ ಕೊಡ್ತೀನಿ ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ ಅಳ್ಬ್ಯಾಡ್ ಕಾಣೆ ಸುಮ್ಕಿರೆ ನನ್ನ ಮುದ್ದಿನ ರಾಣಿ ಅಳ್ಬ್ಯಾಡ್ ಕಾಣೆ ಸುಮ್ಕಿರೆ ಹೈ ಹೈ ಹೈ ಹೈ ಹೈ

ಯಾವರ ಗುಡಿ ಒಂದೈತೆ, ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲಾಗಲ್ದು ಇಟ್ಟು ಉಂಡು ಒಂಗೆನೆಳ್ಳ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಗೊರಕೆ ಹೊಡೆಯೋಣ.

ಸುಮ್ಕಿರಿ ಏ ಕುರುಬನ ರಾಣಿ ಅಳ್ಬ್ಯಾಡ್ ಕಣಿ ಸುಮ್ಕಿರಿ ತಳಾಂಗು ತದಿಗಿಣತುಂ ತಳಾಂಗು ತದಿಗಿಣತುಂ ತಳಾಂಗು ತದಿಗಿಣತುಂ ಅಯ್ಯಪ್ಪ

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
1: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
7: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
1: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
7: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
1: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
8: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
9: ಹಲೋ, ನಮಸ್ಕಾರ, ಶುಭ ಸಂಜೆ, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೈಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ವೆದರ್ ನಮ್ಮ ಶಿವಮೊಗ್ಗ ಕಡೆ ಸ್ವಲ್ಪ ಕೂಲ್ ಆಗಿದೆ ಅಂತ, ಏನು ಶೆಕೆ ಅಂತ ಅಷ್ಟೊಂದೇನು ಇಲ್ಲ. ಸೊ ಹಾಗಾಗಿ ನಾನ್ ಒಂದು ತಂಪಾದ ವಾತಾವರಣದಲ್ಲಿ ಚೆನ್ನಾಗಿ ಇದೆ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಿಮ್ಮ ಕಡೆ ವೆದರ್ ಹೇಗಿದೆ, ಏನ್ ಕತೆ ಅಂತ ಮಾತಾಡ್ಬೋದು. ಜೊತೆಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನಾವು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಾ ಇರ್ತೀವಲ್ವಾ, ಕೆಲವರು ರೆಗ್ಯುಲರ್ ಆಗಿ ಸಿಕ್ಕರೆ ಇನ್ನು ಕೆಲವರು ಅಪರೂಪಕ್ಕೆ ಸಿಗ್ತಾ ಇರ್ತಾರೆ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ನೀವು ಒಂದು ಗ್ಯಾಂಗ್ ಎಲ್ಲ ಒಟ್ಟಾದಾಗ ನಿಮ್ಮ ಒಂದು ಟಾಕ್ಸ್ ಹೇಗಿರುತ್ತೆ, ಯಾವ ರೀತಿ ಎಂಜಾಯ್ ಮಾಡ್ತೀರಾ ನೀವೆಲ್ಲ, ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನೇನು ಡಿಸ್ಕಸ್ ಮಾಡ್ತೀರಾ ಅಂತ ಹೇಳಿ ಮಾತಾಡಬೇಕು. ಸೊ ನಮ್ಮ ಹೆಣ್ಮಕ್ಳಂತೂ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತಾರೆ, ನಮ್ದು ಹಂಗೆ ಕಣೆ, ನಮ್ಮ ಮನೇಲಿ ಹಿಂಗೆ ಕಣೆ, ಸಾಕಾಗಿ ಹೋಗಿದೆ ಅಂತೆಲ್ಲ ಮಾತಾಡ್ತಿದ್ರೆ, ಇನ್ನು ಗಂಡು ಮಕ್ಕಳು ಪಾಲಿಟಿಕ್ಸ್ ವಿಷಯನೋ ಅಥವಾ ಯಾವುದಾದ್ರೂ ಒಂದಷ್ಟು ಸೀರಿಯಸ್ ವಿಷಯಗಳನ್ನ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ ನೀವು ಯಾವೆಲ್ಲ ವಿಷಯಗಳನ್ನ ಮಾತಾಡ್ತೀರಾ, ಏನ್ ಕತೆ ಅಂತ ಹೇಳಿ ಕರೆ ಮಾಡಿ ಮಾತಾಡಬಹುದು. ಹಾಗೆ ನಮ್ಮ ಹೆಣ್ಮಕ್ಳು ಏನಾದ್ರೂ ಹೊಸ ಹೊಸ ಕೈ ರುಚಿನೆಲ್ಲ ಮಾಡಿದ್ರೆ, ಹೊಸ ಹೊಸ ರೆಸಿಪೀಸ್ ಮಾಡಿದ್ರೆ, ಏನ್ ಗೊತ್ತಾ ನಾನು ಅಡಿಗೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು, ಹಿಂಗ್ ಮಾಡಿದ್ದೆ ಹಂಗ್ ಮಾಡಿದ್ದೆ ಅಂತ ಒಂದಷ್ಟು ಡಿಸ್ಕಷನ್ ಆಗ್ತಾ ಇರುತ್ತಲ್ವಾ. ಆ ರೀತಿ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಒಟ್ಟಿಗೆ ಸೇರಿದಾಗ ನೀವು ಯಾವ ರೀತಿ ಎಂಜಾಯ್ ಮಾಡ್ತೀರಾ, ಹೇಗಿರುತ್ತೆ ನಿಮ್ಮ ಒಂದು ಟಾಕ್ಸ್ ಏನು ಅಂತ ಹೇಳಿ ಮಾತಾಡಬಹುದು. ಸೊ ಹಾಗೆ ಕರೆ ಮಾಡಿ ಮಾತಾಡಬೇಕಾಗಿರೋ ಸಂಖ್ಯೆ 9686927969. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಒಂದು ಸ್ಟೋರಿನ ಹೇಳ್ಬೋದು. ಹಾಗೆ ನೀವು ಯಾರ್ಯಾರು ಫ್ರೆಂಡ್ನ ಮಿಸ್ ಮಾಡ್ಕೊಳ್ತಿದ್ರೆ ಅವ್ರ ಬಗ್ಗೆ ಕೂಡ ಇವತ್ತು ಮಾತಾಡಬಹುದಾಗಿದೆ. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ
10: ಮೇಡಮ್, ನಮಸ್ತೆ.
9: ನಮಸ್ತೆ ಗುಣಾ ಮ್ಯಾಮ್, ಹೇಗಿದ್ದೀರಾ?
6: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
9: ನಾವು ಕೂಡ ಚೆನ್ನಾಗಿದ್ದೀವಿ ಮ್ಯಾಮ್. ತಿಂಡಿ ಆಯ್ತಾ? ಊಟ ಆಯ್ತಾ?
6: ಊಟ ಆಯ್ತು, ಇವಾಗ ತಾನೇ ಆಯ್ತು.
9: ಓಕೆ ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
6: ಗೊತ್ತಾಯ್ತು, ಮೊದಲನೇ ಕಾಲರ್ ನಾನೇ ಆದೆ.
9: ಹೌದು, ನೀವೇ ಮೊದಲ ಕಾಲರ್.
6: ಇಲ್ಲ ಮೇಡಮ್, ಏನೇ ಆದ್ರೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನ ನೆನೆಸ್ಕೊಳ್ಳೋದು, ಭೇಟಿ ಆಗೋದಿದೆಯಲ್ಲ, ಅದಕ್ಕಿನ್ನ ಒಂದು ಸೌಭಾಗ್ಯ ಮತ್ತೊಂದಿಲ್ಲ. ಯಾಕೆಂದ್ರೆ ಅವತ್ತು ಏನು ಒಂದು ಮುಗ್ಧ ಮನಸ್ಸುಗಳಿಂದ ಸಿಟ್ಟು ಮುನಿಸು ಸೆಡುವು ಪ್ರೀತಿಗಳೆಲ್ಲ ತೋರಿಸಿದ್ವಲ್ಲ, ಆ ಕಾಲದಲ್ಲಿ ಅದು ಸರಿ ಇತ್ತು. ಆದ್ರೆ ಈಗ ನೆನೆಸ್ಕೊಂಡಾಗ ಅದೆಲ್ಲ ಒಂಥರ ಮುದ ನೀಡುತ್ತೆ. ಕೋಪನೆ ಆಗ್ಲಿ, ಇದನ್ನೇ ಆಗ್ಲಿ, ಯಾವ್ದೇ ಒಂದು ಇಶ್ಯೂಗಳಾಗ್ಲಿ, ಯಾಕೆಂದ್ರೆ ಈಗ ಮನಸ್ಸು ವಯಸ್ಸು ಪಕ್ವ ಆಗಿರುತ್ತಲ್ವಾ, ಅದು ಬಾಲ್ಯದಷ್ಟೇ ಅನ್ನೋದು ಗೊತ್ತಾಗುತ್ತೆ. ಆದಷ್ಟು ನಾವು ಸೇರ್ಕೊಂಡಾಗ ಸಾಮಾನ್ಯವಾಗಿ ನಾನು ಫ್ರೆಂಡ್ಸ್ ಅನ್ನ ಭೇಟಿ ಆಗ್ತಾನೆ ಇರ್ತೀನಿ ಮೇಡಮ್ ಹೆಚ್ಚು, ಯಾಕೆಂದ್ರೆ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಓದಿ ಇಲ್ಲೇ ಸೇರ್ಕೊಂಡಾಗಿರೋದ್ರಿಂದ, ಇಲ್ಲೇ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನ್ನ ಏನು ಓದ್ ವಿದ್ಯಾಭ್ಯಾಸಕ್ಕಾರ ಸ್ನೇಹಿತರೆಲ್ಲ ಸಿಗ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತೀನಿ. ಅದಕ್ಕೂ ಹೆಚ್ಚಾಗಿ ಗೆಟ್ ಟುಗೆದರ್ ಅಂತೆಲ್ಲ ಮಾತಾಡಿದಾಗ ಸೇರ್ಕೊಳ್ತೀವಲ್ಲ, ಸಿಕ್ಕಾಗ ಎಲ್ರು ಮಾತಾಡೋದು ಒಂದೇ ಇದು. ನಿಜ, ಏನು ಓದ್ತಾ ಇದ್ವಿ, ಟೈಪಿಂಗ್ ಆಗ್ಲಿ ಶಾರ್ಟ್ ಹ್ಯಾಂಡ್ ಆಗ್ಲಿ ಓದ್ತಾ ಇರೋದ್ರ ಬಗ್ಗೆ, ನಾಟಕ ಮಾಡ್ತಾ ಇರೋದ್ರ, ಸ್ವಲ್ಪ ನಾಟಕಗಳು ಜಾಸ್ತಿ ಮಾಡ್ತಾ ಇದ್ದೆ, ಕವಿತೆ ಬರಿತಾ ಇದ್ವಿ, ಅದ್ರ ಬಗ್ಗೆ ಅಂತೂ ಖಂಡಿತ ಮಾತಾಡ್ತೀವಿ ಮೇಡಮ್. ಆಮೇಲೆ ನೆನೆಸ್ಕೊಳ್ತೀವಿ, ಮತ್ತೆ ಎಲ್ಲ ಸೇರಿ ಒಂದು ಡ್ರಾಮಾ ಆಡೋಣ, ಮತ್ತೆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಣ ಅಂತೇಳಿ, ಮತ್ತೆ ಅದನ್ನ ಅದೇ ಟೋಟಲಿ ಏನು ಯಾರ್ಯಾರ್ದು ಏನು ಹೆಚ್ಚಿಗೆ ಮಾತಾಡೋದು ಯಾವ ವಿಷಯದ ಬಗ್ಗೆ ಅಂದ್ರೆ, ಯಾರಲ್ಲಿ ಏನ್ ಪ್ರತಿಭೆ ಇತ್ತೆ ಅದನ್ನ ಹೈಲೈಟ್ ತಗೊಂಡು ಮಾತಾಡ್ತಾ ಇರ್ತೀವಿ. ಓ, ನೀನ್ ಈಗ ಈ ತರ ಹಾಡ್ ಹೇಳ್ತಾ ಇದ್ದೆ ಅಲ್ವಾ, ನೀನ್ ಈ ತರ ಚುಡಾಯಿಸ್ತಾ ಇದ್ದೆ ಅಲ್ವಾ ಅಂತಂದ್ಬಿಟ್ಟು
9: ಮಾಡ್ಕೋತೀರಾ.
6: ಹೌದು ಮೇಡಮ್, ಹೌದು, ಹಾಡು ಡ್ಯಾನ್ಸು, ಮೇಲೆ ಮೇಡಮ್ಗಳಿಗೆ ಚುಡಾಯಿಸಿದ್ದು, ಬೈಸ್ಕೊಂಡಿದ್ದು, ಅಂಗಸ್ಕೊಂಡಿದ್ದು, ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಲೆಕ್ಚರರ್ಗಳು ಪಾಠ ಮಾಡ್ತಾ ಇದ್ದಿದ್ ರೀತಿ, ಅದಕ್ಕೆ ನಮ್ಮ ಪ್ರತಿಕ್ರಿಯೆಗಳು ಅವೆಲ್ಲ ಮೇಡಮ್ ಒಂಥರ ಏನ್ ಗೊತ್ತಾ, ನಮ್ ಜೀವನದ ಕ್ಷಣಿಕಗಳಿದೆಯಲ್ಲ, ಅದನ್ನ ಹೇಳ್ಕೊಳ್ಳೋದಿಕ್ಕೆ ಒಂದು ಖುಷಿ ಆಗುತ್ತೆ. ಅದನ್ನ ಹೇಳ್ಕೊಳಕ್ ಸಿಗೋಂತ ಸೂಕ್ತ ವ್ಯಕ್ತಿಗಳು ಅಂದ್ರೆ ಸ್ನೇಹಿತರು. ಆ ಸ್ನೇಹಿತರು ಸಿಕ್ಕಾಗ ಇವರಿಗೆ ಇಂಥವೆಲ್ಲ ಹೇಳ್ಕೊಂಡು, ಕಾಲೇಜು ಸ್ಕೂಲಿಂದ ಏನೇನ್ ನಡೀತೆ ಎಲ್ಲ ಹೇಳ್ಕೊಂಡು ಮಾತಾಡ್ತಾ ಇರ್ತೀವಿ, ಒಂಥರ ಖುಷಿ ಆಗುತ್ತೆ ಮೇಡಮ್. ವಿಷಯಗಳನ್ನ ಮಾತಾಡ್ಬೇಕು ಅಂತ ಅಂದ್ರೆ ಒಂಥರ ಖುಷಿ ಆಗುತ್ತೆ. ಇದರ ಅವತ್ತಿನ ಸ್ನೇಹ ಏನಿದೆಯೋ ಅದು ಇವತ್ತಿನವರೆಗೂ ಇದೆ, ಇವತ್ತು ಸೇರ್ಕೊಂಡ್ರು ಅದೇ ಪ್ರೀತಿ ಬಾಂಧವ್ಯದಿಂದ ಮಾತಾಡ್ತಾ ಇರ್ತೀವಿ. ಈ ಸ್ನೇಹ ಚಿರಕಾಲ ಉಳಿಯಲಿ ಅಂತ ನಾನು ಮನಸ್ಸಲ್ಲಿ ಬೇಡ್ಕೊಳ್ತೀನಿ. ಒಳ್ಳೆ ವಿಷಯ, ಥ್ಯಾಂಕ್ ಯು.
9: ಓಕೆ, ಧನ್ಯವಾದಗಳು ಮ್ಯಾಮ್, ಕರೆ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಸ್ ಗುಣ ಅವರು ಶಂಕರಘಟ್ಟದಿಂದ ಕರೆ ಮಾಡಿದ್ರು. ಹಾಗೆ ಅವರು ಬಾಲ್ಯದ ದಿನಗಳನ್ನ ಹೆಚ್ಚಾಗಿ ನೆನಪು ಮಾಡ್ಕೊಳ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಿಮ್ಮ ಒಂದು ಬಾಲ್ಯದ ನೆನಪುಗಳಿರ್ಬೋದು, ನಿಮ್ಮ ಫ್ರೆಂಡ್ಸ್ನ ನೆನಪುಗಳನ್ನ ಇವತ್ತು ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಒಂದು ಎಂಜಾಯ್ಮೆಂಟ್ ಹೇಗಿರುತ್ತೆ, ಏನೆಲ್ಲ ಡಿಸ್ಕಷನ್ ಇರುತ್ತೆ ಅಂತ ಎಲ್ಲ ಹೇಳಿ ಮಾಡ್ಬೋದು. ಹಾಗೆ ತುಂಬಾ ಜನ ಕಿಟ್ಟಿ ಪಾರ್ಟೀಸ್ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಈ ರೀತಿ ನೀವು ಏನಾದರೂ ಕಿಟ್ಟಿ ಪಾರ್ಟೀಸ್ ಎಲ್ಲ ಮಾಡ್ತಿದ್ರೆ, ಅಲ್ಲಿ ಗೇಮ್ಸ್ ಎಲ್ಲ ಆಡ್ತಿದ್ರೆ, ಅದರ ಒಂದು ನೆನಪುಗಳನ್ನ ಕೂಡ ಇವತ್ತು ಹೇಳ್ಕೊಳ್ಬಹುದಾಗಿದೆ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
10: ನಮಸ್ತೆ ಮೇಡಮ್.
9: ನಮಸ್ತೆ ಚಂದ್ರಶೇಖರ್ ಸರ್, ಹೇಗಿದ್ದೀರಾ?
10: ನಾನು
9: ಕೂಡ ಚೆನ್ನಾಗಿದ್ದೀನಿ. ಊಟ ಆಯ್ತಾ?
10: ಡಿಫಿಕಲ್ಟ್
9: ಆಗೋಯ್ತಾ? ಓಕೆ, ಸೊ ಕೊನೆಗೂ ಕಾಲ್ ಸಿಕ್ತು ನೋಡಿ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಚಂದ್ರಶೇಖರ್ ಸರ್?
10: ಇಲ್ಲ, ಗೊತ್ತಾಗಿಲ್ಲ.
9: ಗೊತ್ತಾಗ್ಲಿಲ್ವಾ? ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಹೇಗಿರುತ್ತೆ ನಿಮ್ಮ ಮಾತುಕತೆ, ಯಾವೆಲ್ಲ ವಿಚಾರವಾಗಿ ಮಾತಾಡ್ತೀರಾ, ಯಾವ ರೀತಿ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಿದ್ದ. ಈಗ ಕೆಲವರೆಲ್ಲ ಬಾಲ್ಯದ ನೆನಪುಗಳನ್ನ ಮಾಡ್ಕೊಳ್ತಾ ಇರ್ತಾರೆ, ಹಾಗಂದಿದ್ದೆ ನೀನು ಹೀಗ್ ಮಾಡಿದ್ದೆ ಅಂತೆಲ್ಲ. ಹಾಗೆ ಕೆಲವರು ನಿಮ್ಮ ಫ್ರೆಂಡ್ಸ್ ಸೇರಿದಾಗ ಯಾವ ರೀತಿ ಇರುತ್ತೆ ನಿಮ್ಮ ಡಿಸ್ಕಷನ್?
10: ಈಗ ಮೊದಲು ನಾನು ಪರಿಚಯ ಮಾಡ್ಕೊಂಡ್ಬಿಟ್ಟು ಆಮೇಲೆ.
9: ಓಕೆ, ಪರಿಚಯ
10: ಮಾಡ್ಕೊಂಡು. ಮೊದಲಿಗೆ ನಮ್ಮ ಶಿವಮೊಗ್ಗ ಬಾನುಲಿ ಕೇಂದ್ರವನ್ನು ಕೇಳುತ್ತಿರೋ ಎಲ್ಲ ನನ್ನ ಸಹೋದರ ಸಹೋದರಿ, ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ, ಹುಣಸೂರು ತಾಲೂಕು, ಹಾಸನ ಜಿಲ್ಲೆ 573211, ಕರ್ನಾಟಕ ರಾಜ್ಯ.
9: ಕರ್ನಾಟಕ ರಾಜ್ಯ, ಭಾರತ ದೇಶನು ಸೇರಿಸ್ಕೊಬಿಡಿ ಸರ್.
10: ನೀವ್ ಹೇಳ್ಬಿಡಿ,
9: ನೀವ್ ಹೇಳಿದ್ರೆ ಚಂದ ಸರ್.
10: ನಮ್ಗೆ ಏನಪ್ಪ ಅಂದ್ರೆ, ಈಗ ನಮ್ಮ ಸಾಮಾನ್ಯ ಬಾಲ್ಯ ನೆನಪು ಸ್ನೇಹಿತರು ಬರೋದು, ಯಾಕೆಂದ್ರೆ ಅವಾಗ ನಿಷ್ಕಲ್ಮಶ ಪ್ರೀತಿ ಇರುತ್ತೆ. ಅವಾಗ ಅವಾಗ ಬಾಲ್ಯದಲ್ಲಿ ಏನಪ್ಪಾ ಅಂದ್ರೆ, ಯಾವ್ದು ಇದು ಜಾತಿ ಆಗ್ಲಿ ಯಾವ್ದೇ ಆಗ್ಲಿ, ಮೇಲುಕಿಗಳು ಜಾತಿ ಯಾವ್ದಾದ್ರು ಭೇದ ಭಾವ ಇರಲ್ಲ, ಗೊತ್ತಿರಲ್ಲ, ಮುಗ್ಧ ಮನಸ್ಸು ಅಂತಾರ ಅದು. ಅವಾಗ ಅವಾಗ ಹೇಗಿತ್ತು ಅಂದ್ರೆ, ನಮ್ಗೆ ಅವಾಗ ಕಾಲದಲ್ಲಿ ಒಂಥರ ವಾತಾವರಣ ಒಂಥರ ಇದಾಗಿತ್ತು, ಒಂಥರ ಅಷ್ಟು ಟಿವಿ ಇರಲಿಲ್ಲ, ರೇಡಿಯೋ ಬಿಟ್ರೆ ಏನು ಇರಲಿಲ್ಲ, ಅಷ್ಟು ನಾಗರಿಕತೆ ಒಂದ್ ಸ್ವಲ್ಪ ಕಡಿಮೆ ಇತ್ತು.
9: ಓಕೆ ಸರ್, ಹಾಗೆ ಇವತ್ತಿನ ಟಾಪಿಕ್ ನಿಮಗೆ ಬಹುಶಃ ಕನ್ಫ್ಯೂಸ್ ಆಗ್ತಿದ್ದೀರಾ ಅನ್ಸುತ್ತೆ. ನಿಮ್ಮ ಫ್ರೆಂಡ್ಸ್ ಈಗ ನಿಮ್ಮ ಫ್ರೆಂಡ್ಸ್ ಇದ್ದಾಗ ಏನ್ ಮಾತಾಡ್ತೀರಾ ಅಂತ ಹೇಳಿ.
10: ನಾವು ಏನ್ ಮಾತಾಡ್ತೀವಿ ಅಂದ್ರೆ, ನಮ್ಮ ಸ್ಕೂಲ್ಗಳಲ್ಲಿ ಕಳೆದ ದಿನಗಳು, ಅವಾಗ ನಮ್ಮ ಹೈಸ್ಕೂಲ್ ಹೋದ ಕಳೆದ ದಿನಗಳು, ಆ ಆಟಗಳು ಮತ್ತೆ ಇದು ಎಲ್ಲ ನೆನಪುಗಳನ್ನ ನಾನು ಹಂಚ್ಕೋತೀನಿ.
9: ನೆನಪುಗಳನ್ನ
10: ಹಂಚ್ಕೊಳ್ತೀರಾ? ಮಾಡಿದ ಕಿತಾಪತಿಗಳು ದೂರ ಹೇಳಿದ್ದು ಮನೆ ತಿಂದಿದ್ದು ಅವೆಲ್ಲ ಹಂಚ್ಕೋತೀವಿ ಈಗ ಏನಾಗಿದೆ ಅಂದ್ರೆ ಈಗ ಅವರೆಲ್ಲ ಪ್ರೌಢಿಮೆ ಇದಾಗಿದೆ. ಈಗ ಮಾತಾಡೋ ವಿಚಾರನೆ ಬೇರೆ. ಈಗೇನಪ್ಪ ಅಂದ್ರೆ ಈ ಕಷ್ಟ ಸುಖಗಳು ಈ ತೊಂದರೆಗಳು ಸುಖ ದುಃಖಗಳು ಎಲ್ಲ ಹಂಚ್ಕೋತೀವಿ.
9: ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಮಾತಾಡಿದ್ರು.
10: ಧನ್ಯವಾದಗಳು ಮೇಡಮ್.
9: ಧನ್ಯವಾದಗಳು. ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಆಗೆಲ್ಲ ನಾವು ಮಾಡಿರೋ ಕಿತಾಪತಿಗಳು ಆಗೆಲ್ಲ ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ನ ನೆನಪು ಮಾಡ್ಕೊಳ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾತುಕತೆ ಚೇಂಜ್ ಆಗಿದೆ, ಲೈಫ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಹೌದಲ್ವಾ, ನಮ್ಮ ಏಜ್ ಆಗ್ತಾ ಆಗ್ತಾ ನಮ್ಮ ಒಂದು ಮಾತುಕತೆಗಳು ಕೂಡ ಬದಲಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
11: ಹಲೋ, ನಮಸ್ತೆ ಮೇಡಮ್.
9: ನಮಸ್ತೆ, ಯಾರಿದು?
11: ಪರಶುರಾಮ್ ಮಾತಾಡ್ತಿರೋದು.
9: ಓಕೆ ಪರಶುರಾಮ್ ಸರ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಊಟ ಆಯ್ತಾ? ಹಲೋ,
11: ಆಯ್ತು ಮೇಡಮ್. ನಿಮ್ದು ಆಯ್ತು?
9: ಊಟ ನಮ್ದು ಕೂಡ ಆಯ್ತು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದ್ಯಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದಾಗ ನಿಮ್ಮ ಡಿಸ್ಕಷನ್ ಏನಿರುತ್ತೆ, ಯಾವ ವಿಷಯ ವಿಚಾರವಾಗಿ ನೀವು ಮಾತಾಡ್ತೀರಾ ಸರ್?
11: ಏನಾದ್ರೂ ಓದಲು ಬರೋದ್ರಲ್ಲಿ ನಾವು ಮಾತಾಡ್ತೀವಿ ಮೇಡಮ್. ಏನಾದ್ರೂ ಹೆಲ್ಪ್ ತಗೊಂಡ್ರೆ ಫ್ರೆಂಡ್ಸ್ ಹತ್ರ ಕೇಳ್ತೀವಿ.
9: ಓದೋದು ಬರೆಯೋದ್ರ ಬಗ್ಗೆ ಮಾತಾಡ್ತೀರಾ?
11: ಹೌದು ಮೇಡಮ್.
9: ಓಕೆ, ನೀವ್ ಏನ್ ಮಾಡ್ತಿರೋದು ಸರ್?
11: ಸಂಗೀತ ಕಲಿತಿರೋದು.
9: ಸಂಗೀತ ಕಲಿತಿದ್ದೀರಾ?
11: ಹೌದು.
9: ಓಕೆ ಓಕೆ, ಸೂಪರ್. ಹೇಳಿ ಸರ್.
11: ಮುಗಿದಿದೆ, ಈಗ ಸಂಗೀತ ಕಲಿತಿರೋದು.
9: ಓಕೆ ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಪರಶುರಾಮ್ ಅವರು ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನಾವು ನನ್ನ ಫ್ರೆಂಡ್ಸ್ ಎಲ್ಲ ಓದೋದ್ರ ಬಗ್ಗೆ ಮಾತಾಡ್ತೀವಿ ಅನ್ನೋದಾಗಿ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
12: ನಮಸ್ತೆ ಮೇಡಮ್.
9: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
12: ತಾವಾಗಿದ್ದೀರಿ?
9: ನಾವು ಆರಾಮಿದೀವಿ ನೋಡ್ರಿ.
12: ಊಟದಾಯ್ತ್ರಿ?
9: ಊಟ ಆಯ್ತ್ರಿ. ನಿಮ್ದಾಯ್ತಾ?
12: ಊಟ ಆಯ್ತ್ರಿ ಮೇಡಮ್.
9: ಏನ್ ಊಟ ಆಯ್ತು ಸರ್?
12: ಮೊಸರು ಮಜ್ಜಿಗೆ. ಮೊಸರ ಮಜ್ಜಿಗೆ ಅನ್ನ ಸಾರು ಮೇಡಮ್.
9: ವಾ ಸೂಪರ್ ರೀ.
12: ಯಾಕೆ ತಂಪು ಮೇಡಮ್, ತಂಪ ಇದ್ರೇನ ಒಳ್ಳೇದು.
9: ಹೌದ್ರಿ, ಹೇಗಿದೆ ನಿಮ್ ಕಡೆ ಮಳೆ ಏನಾದ್ರೂ ಬಂತಾ ಇಲ್ವಾ ಹೇಗೆ?
12: ಇಲ್ಲ ಇಲ್ಲ ಮೇಡಮ್, ಮಳೆಗಳು ಏನಿಲ್ಲ ಮೇಡಮ್.
9: ಓಕೆ ಓಕೆ, ಫುಲ್ ಬಿಸಿಲ ಇದೆ.
12: ಹಾ, ಎಲ್ಲ ಬಿಸಿಲ ಇದೆ ಮೇಡಮ್. ಅಂದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಮೇಡಮ್. ಮೊನ್ನೆಯಿಂದ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಮೇಡಮ್. ಇವಾಗ
9: ಓಕೆ, ಸೊ ಸೂರ್ಯ ಸ್ವಲ್ಪ ರೆಸ್ಟ್ ತಗೊಂಡಿದ್ದಾನೆ ಅಂತ ಆಯ್ತು.
12: ಹಾ, ಸೂರ್ಯ ರೆಸ್ಟ್ ತಗೊಂಡೋ ಬಿಟ್ಟು ಗೊತ್ತಿಲ್ಲ, ಬಿಸಿಲು ಮಾತ್ರ ಕಡಿಮೆ ಆಗಿದೆ. ನನಗೆ ಮಾತ್ರ ರೆಸ್ಟ್ ಕೊಟ್ಟಿದ್ದಾನೆ ಸ್ವಲ್ಪ.
9: ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಾ ಶಿವಶರಣ ಸರ್?
12: ಹಾ, ಗೊತ್ತಿದೆ ಮೇಡಮ್. ಗೊತ್ತಿದೆ ಮೇಡಮ್. ನಾವು ಯಾವತ್ತು ಕೇಳ್ಕೊತಾ ಮೇಡಮ್.
9: ನಿಮ್ಮ ವಾಯ್ಸ್ ಯಾಕೋ ಬ್ರೇಕ್ ಆಗ್ತಾ ಇದೆ ಸರ್.
12: ಈಗ ಬರ್ತಾ ಇದೆ ಮೇಡಮ್?
9: ಇವಾಗ ಬರ್ತಾ ಇದೆ, ಮಾತಾಡಿ ಸರ್.
12: ಮೇಡಮ್, ಫ್ರೆಂಡ್ ಸರ್ಕಲ್ ನಾಗ ಯಾವ್ದ ಮಾಡಿದ್ರು ಅವರೊಂದು ನಾವೊಂದು ಏನ್ ಮಾತಾಡ್ಕೊತ ಇರ್ತೀವಲ್ಲ, ಅದು ಪ್ರೀತಿ ಹೆಚ್ಚಾಗುತ್ತೆ ಮೇಡಮ್.
9: ನಿಜ.
12: ಹಾ, ಪ್ರೀತಿ ಹೆಚ್ಚಾಗುತ್ತೆ ಅದಕ್ಕೆ. ಮತ್ತೆ ಸುಮ್ಮನೆ ಗಪ್ ಇದ್ರೆ ಪ್ರೀತಿ ಹೆಚ್ಚಾಗಲ್ಲ, ದ್ವೇಷ ಹೆಚ್ಚಾಗುತ್ತೆ ಅಲ್ಲಿ. ಯಾವಾಗಲೂ ಮಾತಾಡ್ಕೊತ ಇರ್ಬೇಕು ಮನುಷ್ಯ, ಮಾತಾಡ್ಕೊತ ಇರ್ಬೇಕು. ಯಾವ್ದೇ ಒಂದ್ ಏನೋ ಸರ್ಕಲ್ ಫ್ರೆಂಡ್ ಸರ್ಕಲ್ ನಾಗ ಏನೋ ಒಂದ್ ಮಾಡ್ಬೇಕು, ಅವ್ರಿಗೆ ನಾವ್ ಮಾಡ್ಬೇಕು, ನಮ್ಗ ಅವ್ರು ಮಾಡ್ಬೇಕು. ಅದಕ್ಕೆ ಏನೈತಲ್ಲ, ನಾವ್ ಯಾಕಂದ್ರೆ ಅವ್ರು ನೋಡ್ರಿ, ಫ್ರೆಂಡ್ ಹೆಚ್ಚು ಯಾವ ಪ್ರೀತಿ ಮಾಡ್ತಿರ್ತಾರಲ್ಲ, ಅವ್ರು ಹೆಚ್ಚು ಅನಕಾಡ್ತಿರ್ತಾರ ಮೇಡಮ್. ಹೆಚ್ಚು ಪ್ರೀತಿ ಮಾಡೋರು ಅನಕಾಡ್ತಿರ್ತಾರ, ಅವ್ರ ಪ್ರೀತಿ ಇರ್ತದ. ಆದ್ರೆ ಅದನ್ನ ತೋರಿಸುವಾಕ ಅವ್ರು ಅದನ್ನ ಮಾಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಹೆಚ್ಚು ಚುಚ್ಚು ಮಾಡ್ತಾ ಅವ್ರು ಹೆಚ್ಚು ಮಾಡ್ತಾರ ಮೇಡಮ್. ಅವ್ರು ಯಾವ್ದೇ ಮಾಡಿ, ಈಗ ನಾವ್ ಏನೇ ಪಾರ್ಟಿ
9: ಮಾಡಿರ್ತೀವಿ,
12: ಆ ಪಾರ್ಟಿ ಮಾಡೋ ಹೆಚ್ಚಾಗ ಅವ ಬರ್ಲಿಲ್ಲ ಅಂದ್ರೆ ಅವ ಹೆಚ್ಚಿಗೆ ಇದು ಮಾಡ್ತಾ ಇರ್ತಾನ. ಅವ ಯಾಕೆ ಸತ ಇರುತ್ತೆ ಅವನಲ್ಲಿ, ನಮ್ಗೆ ಮಾತಾಡ್ಬೇಕಂದ್ರೆ ಸತ ಇರುತ್ತೆ ಅಂತ ಮಾತಾಡ್ತಾನವ. ಸತ ಇರ್ಲಿಕ್ಕೆ ಅವಾಗ ಮಾತಾಡ್ತಾನ ಮೇಡಮ್, ಮಾತಾಡಂಗಿಲ್ಲ ಅವ. ಅವಾಗ ಫ್ರೆಂಡ್ ಸರ್ಕಲ್ ನಾಗ ಏನಾಗುತ್ತೆ ಅಂದ್ರೆ ಮೇಡಮ್, ನಾವ್ ಯಾವ್ದೇ ಮಾಡಿದ್ರು ಅವ್ರನ್ನ ಬಿಟ್ಟು ಮಾಡಕ್ ಬರಲ್ಲ. ಅವ್ರು ಎಲ್ಲೇ ಹೋಗಿದ್ವಿ ಅಂದ್ರೆ ಬಿಟ್ಟು ಮಾಡ್ಬೋದು, ಯಾವ್ದೇ ಒಂದ್ ಏನೋ ಮಾಡಿದ್ರು ಹಂಗ. ಇದ್ರು ಬಿಟ್ಟು ಮಾಡಿದ್ವಿ ಅಂದ್ರೆ ಅದು ನಮ್ ತಪ್ಪಾಗುತ್ತೆ, ಯಾಕಂದ್ರೆ ದೇಶವಾಗುತ್ತೆ ಮೇಡಮ್. ತಪ್ಪು ಮಾಡಿರ್ತೀವಿ ಅಂದ್ರೆ ದೇಶಗೋಬೇಕಲ್ಲ. ಮನೆಯಾಗ ತಾಯಿ ತಂದಿನ ಬೈತಾರ, ಅವ್ನ್ ಬಿಟ್ಟು ಯಾಕೆ ಮಾಡಿದ್ಪ, ತಾಯಿ ತಂದಿನ ಬೈತಾರ, ಮನೆಯಾಗ ಅಂತಂದ್ರು ಬೈತಾರ, ಎಲ್ಲಾರು ಬೈತಾರ. ಅದಕ್ಕೆ ಅದಕ್ಕ ಯಾವ್ದೇ ಇದ್ರು ಫ್ರೆಂಡ್ ಸರ್ಕಲ್ ನ ಎಲ್ಲರೂ ಒಳ್ಳೆತನದಿಂದ ಯಾವ್ದೇ ಮಾಡಿದ್ರು ಒಳ್ಳೆತನದಿಂದ ಹೋಗ್ಬೇಕಂತ ನಾನು ಹೇಳ್ತಾರೆ.
9: ಓಕೆ, ಹಾಗೆ ನೀವೆಲ್ಲ ಏನ್ ಮಾತಾಡ್ತಾ ಇರ್ತೀರಾ ಫ್ರೆಂಡ್ಸ್ ಎಲ್ಲ ಸೇರಿದಾಗ?
12: ಏ ಇದೇ ಹೇಳುದು ಬೇಡ್ರಿ, ಮತ್ತೆ ಇದೇ ಹೇಳ್ತೀವಲ್ಲ, ಮತ್ತೆ ಅದನ್ನ ಮಾತಾಡುದು, ನೀ ಅದನ್ನ ಮಾಡಿದ್ವಿ, ನಾವ್ ಇದನ್ನ ಮಾಡಿದ್ವಿ, ಇದೇ ಹೇಳುದ್ರೆ ಅಲ್ಲೇ ಮಾಡ್ತೀರಿ. ನಿಮ್ ಮನ್ಯಾಗ ಬೇದ್ರು, ನನಗ್ ಬಾಳ ಖುಷಿ ಆತು, ಆಯ್ತಂತ ಬೈತಿರ್ತಾರ ಮೇಡಮ್ ಕೆಲವೊಂದ್ ಟೈಮ್ದಾಗ. ಅವಾಗ ಅವ್ರು ಕೇಳ್ತಿರ್ತಾರ, ನಮಗ್ ಬಾಳ ಖುಷಿ ಆತು, ನೀ ಬೆಸ್ಕೊಂಡವ್ರು ಬಾಳ ಖುಷಿ ನನಗೆ ತರ್ತಾರ ಅವ್ರು. ಆತರ ಮೇಡಮ್ ಅದು.
9: ಓಕೆ, ಧನ್ಯವಾದಗಳು ಶಿವಶರಣ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
12: ಧನ್ಯವಾದ ಮೇಡಮ್, ಧನ್ಯವಾದ,
9: ಧನ್ಯವಾದಗಳು. ಎಸ್ ಶಿವಶರಣ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
13: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
9: ನಾನ್ ಚೆನ್ನಾಗಿದ್ದೀನಿ. ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ ನೀವು?
13: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
9: ನಾವು ಸೂಪರ್ ಸರ್. ಹಾಗೆ ಕಾಫಿ ಆಯ್ತಾ?
13: ಕಾಫಿ ಆಯ್ತು ಮೇಡಮ್ ಅವರೇ, ವಾತಾವರಣ ಸ್ವಲ್ಪ ಕೂಲ್ ಆಗಿದೆ.
9: ವಾತಾವರಣ ಕೂಲ್ ಆಗಿದೆ. ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಾ ಚಿಕ್ಕಪ್ಪ ಅವರೇ?
13: ಹ್ಞೂನ್ರಿ ಮೇಡಮ್ ಅವರೇ, ಗೊತ್ತಾಯ್ತು. ನಾವು ನಮ್ಮ ಗೆಳೆಯರೆಲ್ಲ ಸೇರ್ಕೊಳ್ಳೋದು ಅಂತಂದ್ರೆ, ನಮ್ಮ ಊರ್ನಲ್ಲಿ ತೇರಬ್ಬ ಇರತ್ತೆ, ರಾಮೇಶ್ವರ ಅಂತೇಳಿ ನಮ್ಮ ಹತ್ರ ರಾಮೇಶ್ವರ ನಮ್ಮ ಊರು, ಅಲ್ಲಿ ತೇರಬ್ಬಕ್ಕೆ ಹೋದಾಗ ನಾವೆಲ್ಲ ನಮ್ಮ ಗೆಳೆಯರೆಲ್ಲ ಸೇರ್ಕೊಳ್ತೇವೆ. ಆ ಸೇರ್ಕೊಂಡಾಗ ನಾವ್ ಈಗಿನ ಮಾತಾಡಲ್ರಿ, ಅವಾಗ ಹಿಂದಕ್ಕೆ ಹೋಗ್ತೇವೆ, ಹಿಂದಕ್ಕೆ ಹೋಗ್ಬಿಡ್ತೇವೆ ನಾವು. ಅವಾಗ ಅವರು ಇವನಿಗ್ ಹೊಡೆದದ್ದು, ಇವನ್ ಅವನಿಗ್ ಹೊಡೆದದ್ದು, ಬರೀ ಕಿತಾಪತಿಗಳೇ ಜಾಸ್ತಿ ಅವಾಗ. ಆಮೇಲೆ ನೋಡ್ರಿ, ಹಿಂದ್ಗಡೆಯಿಂದ ಓಡೆ ಬಂದು ಕಣ್ ಮುಚ್ಕೊಂಡ್ಬಿಡೋದು, ನಾನು ಅವ್ರ ಹೆಸರು ಹೇಳೋ ತನಕ ಬಿಡಕ್ಕಿಲ್ಲ, ಅವ್ರ ಹೆಸರು ಹೇಳಿದ್ಮೇಲೆ ಬಿಡೋದು. ಮತ್ತೆ ನಾವು ಈಗ ಯಾವುದೇ ಒಂದು ಅವ್ರವ್ರ ಉದ್ಯೋಗ ಇದ್ರು ಕೂಡ ನಾವು ಹಳೆ ನೆನ್ಪಿಗೆ ಹೋದಾಗ ನಾವು ಮಾತಾಡೋದು ಹೋಗಲೇ ಬರಲೇ ಅಂತಾನೆ ಮಾತಾಡ್ತಿರ್ತಿರ್ತೇವೆ. ಆ ಒಂದ್ ಅರಿವೆ ಇರೋದಿಲ್ಲ, ಅವ್ರು ಯಾವ್ದಾದ್ರು ಉದ್ಯೋಗ ಇದಾರೆ, ನಾವು ಹಳೆ ನೆನ್ಪಿಗೆ
9: ಹೋಗಿರ್ತೇವೆ. ಹಾಗಾಗಿ ಅದ್ಯಾವ್ದು ವಿಷಯ ಬರೋದಿಲ್ಲ,
13: ಬರೋದೇ ಇಲ್ಲ. ಹೌದೌದು, ಆ ನಂತರ ಎಲ್ಲ ಮುಗ್ದ್ಮೇಲೆ, ಅಯ್ಯೋ ನೀನ್ ಮೇಸ್ಟರ್ ಆಗಿದ್ಯಾ, ನೀನ್ ಈ ಕೆಲ್ಸದಲ್ಲಿ ಇದೆಯಾ, ನಿನಗೆ ಹೋಗಲೇ ಬರಲ್ಲ ಅಂದ್ಬಿಟ್ನಲ್ಲ ಅಂತ ಆ ನಂತರ ಹಿಂಗೆ ಹೇಳೋದು. ಇರ್ಲಿ ಬಿಡ, ಪರವಾಗಿಲ್ಲ, ಏನೋ ಬಾಲ್ಯದಲ್ಲಿದ್ದಾಗ ನಾವೆಲ್ಲ ಆತರ ಆಟ ಆಡಿದಾರ, ಆತರ ಮಾತಾಡಿದಾರಲ್ಲ ಅನ್ಕಂತಾರೆ. ನಾನು ಇದೆ ನನ್ ಜೊತೆಗೆ ಓದಿದ್ದಾರೆ, ಸಾಮಾನ್ಯ ಒಂದು ನಾಲ್ಕೈದು ಜನ ಮೇಸ್ಟರ್ಗಳಾಗಿದ್ದಾರೆ ಮೇಡಮ್ ಅವರೇ, ಆದ್ರೆ ನಾನು ಇಸ್ತ್ರಿ ಹೊಡಿಯನಾಗಿದ್ದೀನಿ.
9: ಎಲ್ಲವೂ ಕೂಡ ಒಂದೊಂದು ರೀತಿಯ ಕೆಲಸಗಳೇ ಸರ್.
13: ಇಲ್ಲ, ನಮ್ದು ಯಾವ್ದೇ ಕೆಲಸ, ಯಾವ್ದೇ ಒಂದ್ ಕೆಲಸ ಆದ್ರೆ ಅದ್ರಲ್ಲೇ ನಾವು ದೇವ್ರ ಕಾಣ್ಬೇಕು ಹೊರತು ನಾವು ಆ ಕೆಲ್ಸ ಈ ಕೆಲ್ಸ ಅಂತ ಯಾವ ಕಾರಣಕ್ಕೂ ಅನ್ನಕ್ ಹೋಗ್ಬಾರ್ದಂಗೆಲ್ಲ. ಆಮೇಲೆ ನಮ್ಮ ಜೊತೆ ಇನ್ನೊಬ್ಬ ಹುಡುಗ ಇದ್ದ ನಾಗೇಶ ಅಂತೇಳಿ, ಅವನಿಗೆ ನಾವು ನಾಗ್ಯ ಅಂತ ಕರಿತಿದ್ವಿ. ಅವನು ನಾನು ಜೊತೆ ಆಗ್ಬಿಟ್ವಿ ಅಂದ್ರೆ ಮುಗ್ದಾಯ್ತು. ನಮ್ದು ಏನಪ್ಪ ಕೆಲ್ಸ ಅಂದ್ರೆ, ಆ ಮನೆ ಹಿಂತ್ಲ ಕಡೆ ಸೌತೆಕಾಯಿ ಹರ್ಕೊಂಡ್ ತಿನ್ನೋದೇ ಒಂದು ನಮಗೆ ಅವಾಗ. ಆ ಹಿಂತ್ಲ ಇರುತ್ತಲ್ಲ, ಅಲ್ಲಿ ಅವ್ರು ಚಪ್ರ ಹಾಕ್ಬಿಟ್ಟು ಸೌತೆಕಾಯಿನ ಬಳ್ಳಿ ಹಬ್ಸಿ ಇರ್ತಾವ, ಆ ಸೌತೆಕಾಯಿ ಹರ್ಕೊಂಡ್ ತಿನ್ನೋದೇ ನಮಗೊಂದು. ಅವರು ಸಿಕ್ಕಾಗ ಒಂದ್ಸಲ ಹೊಡೆದಿದ್ರು, ಆಮೇಲೆ ಆ ವರ್ತಲ ತಿನ್ನಿದ್ವಿ. ಅವ ಅದು ಲೆಕ್ಕಕ್ಕೆ ಇರ್ತಿರ್ಲಿಲ್ಲ, ಅವಾಗ ಬಿಡು ಹೊಡೆದ್ರೆ ಹೊಡಿಲಿ ಪರವಾಗಿಲ್ಲ ಅಂತಿದ್ವಿ. ಆದ್ರೆ ಮನೆ ತನಕ ಬಂದು ಅಪ್ಪ ಅಮ್ಮಗ್ ಮಾತ್ರ ಹೇಳಕ್ ಹೋಗ್ಬಿಡ್ರಿ, ಅವ್ರು ನೀವು ಹೊಡೆದಂದ್ರೆ ಮತ್ತೆ ಅವ್ರು ನಮಗೆ ಹೊಡೆದ್ ಬಿಡ್ತಾರೆ ಅಂತ ಹೇಳಿ ಈ ತರ ಎಲ್ಲ ಮಾಡ್ತಾ ಇದ್ವಿ. ಖಂಡಿತ ಮೇಡಮ್, ತುಂಬಾ ಕಿತಾಪತಿ ಮಾಡ್ತಿದ್ವಿ. ಈ ಟಾಪಿಕ್ ಕೊಟ್ಟು ನಮ್ಮನ್ನ ಹಳೆ ನೆನ್ಪಿಗೆ ಕಳಿಸ್ಬಿಟ್ರಿ ಈಗಾಗ್ಲೇ.
9: ಧನ್ಯವಾದಗಳು ಚಿಕ್ಕಪ್ಪ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ರಿ ಮತ್ತೊಮ್ಮೆ ಧನ್ಯವಾದಗಳು.
13: ಧನ್ಯವಾದಗಳು ಮೇಡಮ್ ಅವರೇ, ನಿಮ್ಗೂ ಕೂಡ.
9: ಥ್ಯಾಂಕ್ ಯು. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಅವರ ಬಾಲ್ಯದ ನೆನಪುಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರು, ಹಾಗೆ ಫ್ರೆಂಡ್ಸ್ ಎಲ್ಲ ಏನೇನ್ ಮಾತಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ರೀತಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
14: ಹಲೋ, ನಮಸ್ತೆ ರೀ ಮೇಡಮ್.
9: ನಮಸ್ತೆ ನವಾಜ್ ಸರ್, ಹೆಂಗಿದ್ದೀರಿ?
14: ಆರಾಮ ಅದೇ ನೋಡ್ರಿ ಮೇಡಮ್, ಕಾರ್ಯಕ್ರಮ ಕೇಳ್ಕೋತಿದ್ದೇವ್ರಿ ಮೇಡಮ್, ಹಂಗೆ ಕೂತೇವ್ರಿ. ಏನ್ ಜರ ಬಿಸಿಲ ತಂಪ ಆದ್ರಿ, ಎರಡು ತರ ನಡದ್ರಿ ಮೇಡಮ್. ನಮ್ಮ ಮನೆಯಂತ್ರಿ ಏನ್ ಮಳೆನೂ ಇಲ್ಲ, ಏನಿಲ್ಲ. ನಿಮ್ ಕಡೆ ಮಳೆ ಆದೇನ್ರಿ?
9: ನಮ್ ಕಡೆ ಆಗ್ತಾ ಇದೆ, ಆಗಾಗ ನಿನ್ನೆ ಮಳೆ ಆಗಿತ್ತು, ಇವತ್ತಿನ ಮಳೆ ಆಗಿಲ್ಲ.
14: ಮಳೆನೇ ಇಲ್ರಿ ನಮ್ಗ, ಗಾಳಿ ಬಿಸಿಲು ರೀ, ಮೋಡ. ಇವತ್ತಿನ ಕಾರ್ಯಕ್ರಮದಾಗ ಒಟ್ಟ ಫ್ರೆಂಡ್ ಕೂಡ ಹೆಂಗ್ ಮಾತಾಡ್ತೇವ್, ಏನ್ ಮಾತಾಡ್ತೇವ್ ಅನ್ನೋದು ಇವತ್ತ.
9: ಹೌದು,
14: ನಾವ್ ನೋಡ್ರಿ ಫ್ರೆಂಡ್ ಕೂಡ ನೋಡ್ರಿ, ಯಾವ ಟೈಮ್ಕ್ ಏನ್ ಮಾತಾಡ್ಬೇಕಪ್ಪ ಅಂತಂದ್ರಿ, ಯಾವಾದ್ರೆ ಮಾತಾಡ್ದಪ್ಪ ಅಂದ್ ಮೊದಲು ಆಕಾಶವಾಣಿಗೆ ಎಲ್ಲಿ ಕರೆ ಮಾಡಿದ್ರಿ? ಯಾವ ಆಕಾಶವಾಣಿ ಕೇಳಿದ್ರಿ, ಯಾವ ಹಾಡು ಹೇಳಿದ್ರಿ ಅತ್ತ ಇದು ಮೊದಲು ಮಾತಾಡ್ತೇವ್ರಿ ಮೇಡಮ್ ನಾವು.
9: ಸೂಪರ್ ಸೂಪರ್.
14: ಹಾ ಯಾಕಪ್ಪ ಅಂತಂದ್ರೆ ಮೊದಲು ಅದು ಚರ್ಚೆ ಮಾಡ್ಕೊಂಡು ಅಲ್ಲಿ ಮುಂದಿನ ದಿನದ ಅಲ್ಲಿ ಹಿಂದಿ ಗಡೆ ಎಲ್ಲ ಹಾ ಏನ್ ಕೆಲಸ ಮಾಡಕತ್ತಿರಪ್ಪ, ಮತ್ ಎಲ್ಲಿದ್ದೀರಿ, ಯಾವ್ರಿಗೆ ಹೋಗ್ತೀರಿ, ಲಗ್ನ ಎಲ್ಲಿದಾವ, ಇಂಥವೆಲ್ಲ ಚರ್ಚೆ ಮಾಡ್ಕೊಂಡ್ ಹೋಗ್ತೇವ್ರಿ ಎಲ್ಲ ದೋಸ್ತರು ಕೂಡ್ದೆ ಬಂದ್ರಿ ಮೇಡಮ್ ನಾವು. ಹಾ ಯಾಕಪ್ಪ ಅಂತಂದ್ರೆ ಈಗ ಪ್ರತಿ ಒಂದು ಕೈಗ ನಮ್ಮ ಹಳೆ ದೋಸ್ತರು ಮತ್ತ ರೇಡಿಯೋ ಕೆಳಗುರು ದೋಸ್ತರು ಎಲ್ಲಾ ಬಾಳ ದೋಸ್ತರು ಅದಾರೀ ಮೇಡಮ್, ಗೆಳತನ ಬಾಳ ರೀ ಎಲ್ಲಾ ಕಡೆ.
9: ಸೂಪರ್.
14: ಹಾ ಯಾರು ಕೂಡ ಹ್ಯಾಂಗ್ ಮಾತಾಡ್ಬೇಕು ಅವ್ರವ್ರ ವಿಷಯಕ್ಕೆ ಬಂದಂಗ ಬಂದಂಗ ಮಾತಾಡ್ಕೋತೇನೆ, ನಾವು ಗೆಳೆಯರು ಕೂಡ ಮಾತಾಡ್ತಾರೆ ಮೇಡಮ್. ಯಾಕಪ್ಪ ಅಂತಂದ್ರೆ ಗೆಳೆಯರು ಬಾಳ ಬಂದಿದಾರ್ರಿ ಬಳಗ, ಯಾಕಪ್ಪ ಅಂದ್ರೆ ಈಗ ರೇಡಿಯೋ ಗೆಳೆಯರ್ರಿ ಬೇರೆ ರೀ, ರೇಡಿಯೋ ಕೇಳ್ತಾರಿ, ಏನ್ ರೇಡಿಯೋ ಕೇಳ್ತೀವತ್ತಾನ ಅವ್ರ ಕೂಡ ಬೇರೆನೆ ಮಾತಾಡ್ತಿರ್ತೇವ್ರಿ. ಮತ್ ಈಗ ಏನಾದ್ರ ಸಂಸಾರಿಕ ಇದ್ದವ್ರು ಕೂಡ ಅವ್ರ ಸಂಸಾರದಾಗ ಏನಪ್ಪ ನಿಮ್ದು ಏನ್ ಬೆಳಿ ಮಾಡ್ತೀರಿ, ಏನ್ ಕೆಲಸ ಮಾಡ್ತೀರಿ ಇಂಥದ್ ಮಾತಾಡುದ್ರಿ. ಮತ್ ಎಲ್ಲರ ಇಂಥವ್ ಲಗ್ನ ಮೂರ್ತಿದ್ರು ಎಲ್ಲಿ ಹೊಂಟ್ರಿಪ್ಪ ಇವತ್ತು ಲಗ್ನಕ ಎಲ್ಲಿ ಲಗ್ನ ಅಪ್ಪ ಅಂತ ಹೇಳಿ ಇಂಥವ್ ಮಾತಾಡುದ್ರಿ. ಇಂಥವೆಲ್ಲ ಎಲ್ಲ ಯಾರ್ಯಾರು ಯಾರ ದೋಸ್ತಗಳು ಯಾರ್ಯಾರ ಅವ್ರು ಕೂಡ ಲಿಮಿಟ್ ಮ್ಯಾಗ ಮಾತಾಡಿ ನಾವು ಮುಗಿಸ್ತೇವೆ ನೋಡ್ರಿ ಮೇಡಮ್.
9: ಸೂಪರ್ ರೀ, ಸೂಪರ್. ನಮ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದೀರಾ ಫ್ರೆಂಡ್ಶಿಪ್ ಅಂತ, ಇವ್ರ ಹತ್ರ ಈ ಮಾತು ಅಂತ
14: ಹೌದ್ರಿ ಮೇಡಮ್. ಹೌದ್ರಿ ಮೇಡಮ್.
9: ಸೂಪರ್.
14: ಯಾಕಂದ್ರ ಅವ್ರದ್ದು ಅವ್ರ ಪರಿಚಯ ಅದ ಹೆಂಗ ಇರ್ತದ ಹಂಗಂಗ್ ಮಾತಾಡ್ಬೇಕಂದ್ರಿ ಮೇಡಮ್ ಅವ್ರು ಕೂಡ ನಾವು ಒಟ್ಟ. ಹ್ಮ್ ಹಿಂಗಾಗಿ ನಾವೆಲ್ಲ ಫ್ರೆಂಡ್ಸ್ ಗಳು ಬಕ್ಕಳಾರಿ ಮೇಡಮ್, ಅವ್ರು ಕೂಡ ಹೌದು ಇವ್ರು ಕೂಡ ಇದು ಮಾತಾಡಿ ಕೆಲ್ಸ ಮುಗಿಸಿ ಬಿಡ್ತೇವ್ ನೋಡ್ರಿ. ಹ್ಮ್ ರೀ ಮೇಡಮ್.
9: ಓಕೆ ಸೂಪರ್ ರೀ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನವಾಜ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
14: ನಮಸ್ತೆ ರೀ ಮೇಡಮ್.
9: ನವಾಜ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ನಂಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ, ಫ್ರೆಂಡ್ಸ್ಗೆ ಅನುಗುಣವಾಗಿ ಅವ್ರು ಮಾತಾಡ್ತಾರೆ ಅಂತ ಆಯ್ತು. ಯಾವ ರೀತಿ ಫ್ರೆಂಡ್ಸ್ ಇದಾರೋ ಅವ್ರ ಜೊತೆ ಅವರಿಗೆ ಗೊತ್ತಿರೋ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಶಿಪ್ ನೆನ್ಪು ಮಾಡ್ಕೊಳ್ತಿದ್ದೀರಾ, ಗೆಳೆಯರನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ. ಸೊ ಅದೇ ರೀತಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಮಾತುಕತೆ ಹೇಗಿರುತ್ತೆ, ಏನೆಲ್ಲ ಮಾಡ್ತೀರಾ, ಹೇಗಿರುತ್ತೆ ನಿಮ್ಮ ಎಂಜಾಯ್ಮೆಂಟ್ ಅಂತೆಲ್ಲ ತಿಳಿಸ್ಬೋದು. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿ ಇರೋ ಸಾಂಗ್ನ ಪ್ಲೇ ಮಾಡ್ತಿದ್ದೀನಿ, ಜೊತೆಗೆ ಒಂದು ಬ್ರೇಕ್ನ ಕೂಡ ತಗೋತಾ ಇದ್ದೀನಿ. ಸೊ ಚಿಕ್ಕ ಬ್ರೇಕ್ನ ತಗೊಂಡು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
16: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
17: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.siipuc.org.in.
18: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
19: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
20: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
21: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
20: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
23: ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
22: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449311. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.

0: എസ് വെൽക്കം ബാക്ക് ടു റേഡിയോ ശിവമൊഗ്ഗ 90.8 FM സമുദായ ബാനുലി ഭരവസെഗാഗി ഭവിഷ്യക്കാഗി നമ ബാനുലി നാനു നിമ ആർ ജെ രക്ഷിതാ ഹൊള്ള ഇതു കോഫി വിത്ത് ആർ ജെ കാര്യക്രമ ಸ್ನೇಹಿತರೆ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೇಸ್ ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರಿದಾಗ ನಿಮ್ಮ ಒಂದು ಎಂಜಾಯ್ಮೆಂಟ್ ಹೇಗಿರುತ್ತೆ, ಯಾವ ರೀತಿ ಎಂಜಾಯ್ ಮಾಡ್ತೀರಾ, ಹಾಗೆ ನಿಮ್ಮ ಒಂದು ಡಿಸ್ಕಷನ್ ಏನಿರುತ್ತೆ, ಯಾವ ಟಾಪಿಕ್ ಇಟ್ಕೊಂಡು ಮಾತಾಡ್ತಿರ್ತೀರಾ ಅಂತ ಕೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಹಾಗೆ ಅವರ ಫ್ರೆಂಡ್ಸ್ ಜೊತೆ ಏನೆಲ್ಲ ಮಾತಾಡ್ತಾರೆ, ಹೇಗಿರುತ್ತೆ ಅವ್ರ ಮಾತುಕತೆ, ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686279698609627 9. ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಬಹುದು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಾ? ನಾವು ಕೂಡ ಆರಾಮಿದ್ದೀವಿ ಸರ್.
1: ಪಂಜಾಬ್ ನ ಅಮೃತಸರ್ ಗೋಲ್ಡನ್ ಟೆಂಪಲ್ ಬಗ್ಗೆ ತಿಳಿಸ್ಕೊಟ್ಟೆ.
0: ಹೌದು ಸರ್,
1: ಕೇಳ್ತೀನಿ ಮೇಡಮ್. ಚೆನ್ನಾಗಿರುತ್ತೆ. ನಾನು ಅಲ್ವಾ ಮೇಡಮ್ ನೋಡ್ಲಿದ್ರೆ ನಮ್ ನೋಡ್ದ ರೀತಿ ನಮ್ಗೆ ಮಾತಾಡ್ಬೇಕು ಮೇಡಮ್. ನಿಮ್ ಮಾತಲ್ಲಿ ಕೇಳ್ದಾಗ ನಮಗೆ
0: ಥ್ಯಾಂಕ್ ಯು ಸರ್.
1: ಖುಷಿ ಆಗುತ್ತೆ. ಮೊನ್ನೆ ಮೇಡಮ್ ಇದು ಶ್ರೀಲಂಕಾ ರಾವಣ ದೇವಸ್ಥಾನ ಬಗ್ಗೆ ಅದು ಚೆನ್ನಾಗಿ ತಿಳಿಸ್ಕೊಟ್ರೆ. ನಿಮ್ಮ ಪ್ರೋಗ್ರಾಮ್ ಮಿಸ್ ಮಾಡಲ್ಲ ಮೇಡಮ್, ಕೇಳಿ ಕೇಳ್ತೀನಿ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ
1: ಮೇಡಮ್? ಫ್ರೆಂಡ್ಸ್ ಎಲ್ಲ ಸೇರಿದಾಗ ಚೆನ್ನಾಗಿರುತ್ತೆ ಮೇಡಮ್ ಎಂಜಾಯ್ಮೆಂಟ್. ಏನೇನು ಮಾತಾಡ್ತಾರೆ ಮೇಡಮ್? ಇದು ಏನೋ ಕೆಲ್ಸಗಳ ಬಗ್ಗೆ, ಏನಾದ್ರು ಕೆಲಸದ ಕೆಲಸಗಳ ಬಗ್ಗೆ ಇದ್ರೆ, ಮತ್ತೆ ಹಳೆದು ಹಿಂದಿಂದು ನಾವು ಜೊತೆ ಬಂದಾಗ ಜೊತೆಲ್ಲಿ ನಮ್ಮ ಅನುಭವಿಸಿದಂತ ಅನುಭವಗಳು, ಹಳೆದು ಹೊಸದು ಹೊಸದಲ್ಲ ಮೇಡಮ್. ಅವಾಗ ಖುಷಿ ಇರುತ್ತೆ ಮೇಡಮ್. ನಮ್ಮಲ್ಲಿ ಚಿಂತೆ ಕಂತೆ ಮನ್ಸಲ್ಲಿ ಏನ್ ಇರಲ್ಲ ಮೇಡಮ್. ಅವಾಗ
0: ಅಲ್ವಾ ಮನ್ಸಲ್ಲಿ ಇರೋದನ್ನೆಲ್ಲ ಫ್ರೆಂಡ್ಸ್ ಜೊತೆ ಸಿಕ್ಕಾಗ ಮಾತಾಡ್ಬಿಡ್ತೀರಾ?
1: ಮಾತಾಡ್ಬಿಡ್ತೀವಿ ಮೇಡಮ್. ಅವಾಗ ಚಿಂತೆ ಕಂತೆ ಇರಲ್ಲ, ಯೋಚನೆ ಇರಲ್ಲ, ಕೆಟ್ಟ ದುರ್ಬಲತೆ ಇರಲ್ಲ. ಅವಾಗ ಅದು ಚೆನ್ನಾಗಿರುತ್ತೆ ಮೇಡಮ್. ಫ್ರೆಂಡ್ಶಿಪ್ ಒಟ್ಟಿಗೆ ಬರ್ತಾಗ ಏನಂತ ಹಬ್ಬದ ರೀತಿಯಲ್ಲಿ ಮಾತಾಡುತ್ತೆ ಮೇಡಮ್. ಖುಷಿ ಆಗುತ್ತೆ
0: ಅಲ್ವಾ? ಆಗಾಗ ಸೇರ್ತಾ ಇರ್ತೀರಾ ಫ್ರೆಂಡ್ಸ್ ಎಲ್ಲ? ಧನ್ಯವಾದಗಳು ಸರ್, ಕರೆ ಮಾಡಿದಕ್ಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಎಸ್, ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ಅವರ ಒಂದು ಡೇ ಇರುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಅಂತ. ಮಂತ್ಲಿ ಒನ್ಸ್ ಅವರೆಲ್ಲ ಮೀಟ್ ಆಗ್ತಾರಂತೆ. ಪ್ರತಿ ಮಂಗಳವಾರ, ತಿಂಗಳಲ್ಲಿ ಮಂಗಳವಾರ ಒಂದಿನ ನಾವೆಲ್ಲ ಸೇರಿ ಮಾತಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ರೀತಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
0: ಓಕೆ, ತಿಂಡಿ ತಿಂದ್ರಾ?
2: ಖಂಡಿತ ತಿಂಡಿ, ಈಗ ತಾನೇ ಉಪ್ಪಿಟ್ಟು ಮಾಡಿದ್ರು, ತಿಂಡಿ ತಿಂದು ನಾನು ಕಾರ್ಯಕ್ರಮ ಕೇಳ್ತಾನೆ ಇದ್ದೆ. ಮೇಡಮ್, ಇದೊಂದು ಏನೋ ಒಂಥರ ಕೋಇನ್ಸಿಡೆನ್ಸ್, ಕಾಕತಾಳೀಯವಾಗಿ ನೀವು ಈ ವಿಷಯ ತೆಗೆದುಕೊಂಡಿರೋದು ಹೇಗಿದೆ ಅಂದ್ರೆ, ಒಂದು ವಾರದ ಹಿಂದೆ ನನಗೆ ಹೈಸ್ಕೂಲ್ ನಲ್ಲಿ ಜೊತೆಲಿ ಓದ್ತಾ ಇದ್ದಂತ ಇಬ್ಬರು ನನಗೆ ಒಂದು ವಾರದಿಂದ ಸಿಕ್ಕಿದ್ರು ಮೇಡಮ್.
0: ಓಕೆ, ಸೂಪರ್.
2: ಒಂದು ನಮ್ಮ ಸ್ನೇಹಿತನ ಮಗನ ಮದುವೆ ಸಂದರ್ಭದಲ್ಲಿ, ಇನ್ನೊಂದ್ಸರಿ ನಮ್ಮ ಮನೆಯವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಒಬ್ರು ಸಿಕ್ಕಿದ್ರು. ಹಾಗಾಗಿ ಒಂದ್ ಸ್ವಲ್ಪ ನೋವು ಮತ್ತೆ ನಲಿವು ಮೇಡಮ್, ನೋವು ಕೂಡ ಆಯ್ತು. ಯಾಕೆಂದ್ರೆ ನಾನು ಅವರು ಸಿಕ್ಕಿದಾಗ ಆತನನ್ನ ಕೇಳ್ದೆ ನಾನು, ಈಗ ಕೆಂ ಸಿದ್ದೇಗೌಡ ಮತ್ತೆ ಅವರೆಲ್ಲ ನಮ್ ಸ್ನೇಹಿತರಿದ್ರಲ್ಲ, ಅವ್ರ ಹೆಸರುಗಳೆಲ್ಲ ಕೇಳ್ದಾಗ ಅವನು ಒಂದ್ 5-6 ಜನದ ಹೆಸರು ಅವ್ರು ಇಲ್ಲಪ್ಪ, ಅವ್ರ ಅಲ್ಲಿ ತೀರ್ಕೊಂಡ್ಬಿಟ್ರು ಅಂತ ಅಂದ. ಬಹಳ ನೋವಾಯ್ತು ಮೇಡಮ್ ನನ್ಗೆ. ಏನಿನ್ನು ಎಲ್ಲ ಈಗ ಏನು 59-60 ವಯೋಮಾನ, ಇಷ್ಟು ಬೇಗ ಹೊರಟೋಗ್ಬಿಟ್ರ ಆಗ್ಲೇ, ಬಹಳ ವರ್ಷ ಆಗಿದೆ ಹೋಗಿ ಅಂತ ಅವ್ರು ಹೇಳ್ತಾ ಇದ್ದ. ಹಾಗಾಗಿ ನಾನು ಒಂದು ಏನ್ ಹೇಳ್ತೀನಿ ಈ ಸಂದರ್ಭದಲ್ಲಿ ಅಂದ್ರೆ, ಪ್ರತಿಯೊಬ್ರು ಕೂಡ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸ್ಲಿ ಅಂತ ಒಂದು ಮಾತು ಹೇಳ್ತೀನಿ ಮೇಡಮ್.
0: ನಿಜ ನಿಜ ಸರ್, ಹೌದು.
2: ಇವತ್ತು ನಮ್ಗೆ ಆರೋಗ್ಯ ಇದ್ರೆ ಏನೆಲ್ಲ ನಾವು ಮುಂದೆ ಕೆಲಸಗಳನ್ನ ಮಾಡ್ಬಹುದು. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಯಾಕೆಂದ್ರೆ ಇನ್ನೊಂದ್ಸರಿ ನಾವು ಆಸ್ಪತ್ರೆಯಲ್ಲಿ ಇನ್ನೊಬ್ರು ನಮ್ಮ ಮನೆಯವ್ರ ಕರ್ಕೊಂಡು ಭೇಟಿ ಆದ, ಅವನು ಆಸ್ಪತ್ರೆಗೆ ಬಂದಿದ್ದಾನೆ, ಅವನು ಆಗಲೇ ಸ್ವಲ್ಪ ತೊಂದರೆಯಲ್ಲಿತ್ತು ಅವನು ಕೂಡ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟ ಚೆನ್ನಾಗಿತ್ತು. ನಿಜ ಮೇಡಮ್, ನಮ್ಮ ಬಾಲ್ಯದ ಸ್ನೇಹಿತ ಸಿಕ್ಕಿದ್ರೆ ಅದೇ ಇಲ್ಲಿ ಮದುವೆಲಿ ಸಿಕ್ಕಂ ಬಹಳ ಖುಷಿ ಆಯ್ತು ಸೋಮಣ್ಣ. ಬಹಳ ದಿವಸ ಆಯ್ತು, ಎಷ್ಟೋ ವರ್ಷಗಳಾಗಿತ್ತು ನೋಡಿ. ಏನು ಒಂದೇ ವ್ಯತ್ಯಾಸಪ್ಪ, ನಿನ್ನಲ್ಲಿ ನಿನ್ ಬೂಡಲ್ಲಿ ಕೂರ್ಲಿಲ್ಲ, ಅದನ್ನ ಬಿಟ್ರೆ ಇನ್ನೆಲ್ಲ ಸರಿ ಒಳ್ಳೆ ಕರೆಕ್ಟ್ ಆಗಿ ಅವಾಗ ಏನಿದೆ ಅದೇ ನೀನ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ಯಾ, ನಿನ್ನ ಹೆಸರು ಕೇಳ್ತಿದ್ನಪ್ಪ ನಾನು ಅಂತ ಬಹಳ ಖುಷಿ ಪಟ್ರು ಅವರು. ಹಂಗಾಗಿ ಎಲ್ಲ ನಾವು ನೋಡಿ ಅವಾಗ ನಾನು ತುಂಬಾ ಜನ ನಾವು ಒಂದು ಓದ್ತಿದ್ದಾಗ ಹಾಲಪ್ಪ ಏನ್ ಮಾಡ್ತಾ ಇದ್ದಾನೆ, ಕೆಂಪಸಿದ್ದೇಗೌಡ ಎಲ್ಲಿದ್ದಾನೆ, ಚಾಂದ್ ಭಾಷೆ ಏನ್ ಮಾಡ್ತಾ ಇದ್ದಾನೆ, ಈಗೆಲ್ಲ ನಾವು ಕೇಳ್ತಾ ಹೋದಾಗ ಐದಾರು ಜನದ ಹೆಸರು ಅವರು ಇಲ್ಲ ನೋವೂರು ಅಂತ ಅಂದ್ಬಿಟ್ರು, ಅದೊಂದು ನೋವಾಯ್ತು. ಇನ್ನುಳಿದಂತೆ ಇಲ್ಲ, ಅವ್ರೆಲ್ಲ ಹೊರಗಡೆ ಇದಾರೆ, ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಇದಾರೆ, ಎಲ್ಲ ನಮ್ಗಂತೂ ಸಿಗ್ತಾರೆ. ನೀನಂತೂ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ ಊರಲ್ಲಿ, ಹಾಗಾಗಿ ಅವರೆಲ್ಲ ನಿಮಗೆ ಸಿಕ್ಕಿಲ್ಲ ಅಂತ ಅಂದು ಹೆಣ್ಮಕ್ಳು ವಿಚಾರನು ಇಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದಾರೆ ಪಾಪ ನಮ್ ಜೊತೆಲ್ಲ ಇದ್ರಲ್ಲ, ಸುಶೀಲಮ್ಮ, ಸೌಭಾಗ್ಯಲಕ್ಷ್ಮಿ, ನಾಗಮ್ಮ ಎಲ್ಲಿದ್ದಾರೆ ಈಗ ಅಂತ ಎಲ್ಲ ಮಾತಾಡಿದ್ವಿ. ಇಲ್ಲ ಬಹಳ ಇಲ್ಲ ಮೇಡಮ್, ನಾವು ನೋಡ್ತೀವಲ್ಲ ಎದ್ರಿಗ್ ಬಂದ್ರು ಕೂಡ ಅವರು ನಮ್ಮನ್ನ ಗುರ್ತು ಇದೆಯಲ್ಲ, ಅಷ್ಟೊಂದು ಬದಲಾವಣೆಗಳು ಆಗ್ಬಿಟ್ಟಿದೆ. ಯಾಕೆಂದ್ರೆ ಒಂದ 35-40 ವರ್ಷ ಆಯ್ತು, ಆಮೇಲೆ ಪಾಪ ಅವರು ಕೂಡ ಅವ್ರನ್ನ ಅಲ್ಲಿ ದಾರಿಲಿ ಅಷ್ಟು ಮಾತಾಡ್ಸೋ ಸರಿಯಲ್ಲ ಅಂತ ಕೂಡ ನಾವು ಅವರು ಮತ್ತೆ ಪರಿಚಯ ನಮ್ಮನ್ನ ಗುರುತು ಹಿಡಿಯಲ್ಲ ಅಂತ ಆ ದೃಷ್ಟಿಯಿಂದನು ಕೂಡ ನಾವು ನೋಡಿದ್ರು ಕೂಡ ಹೋಗ್ಬಿಡ್ತೀವಿ. ಬಟ್ ಹುಡುಗರು ಸಿಕ್ಕಿದಾಗ ಮಾತ್ರ ಇಲ್ಲ ಏನು ಹೆಂಗೆ ಹೆಂಗ ಇದ್ರ ಏನು ಮಕ್ಕಳೇನ್ ಮಾಡ್ತಾ ಇದಾರಪ್ಪ ಈಗೆಲ್ಲ ಲೋಕಾಭಿರಾಮ ಮಾತಾಡ್ತೀವಿ ಮೇಡಮ್.
0: ಓಕೆ, ಸೂಪರ್ ಸೂಪರ್ ಸರ್.
2: ಮದುವೆಯಲ್ಲಿ ಸಿಕ್ಕಿದನ್ನ ಅವನು ಒಬ್ಬ ತುಂಬಾ ಒಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಆರಾಧ್ಯ ಅಂತ ವ್ಯಕ್ತಿ ಆತ. ಅದೇ ನಾನ್ ನಿಮ್ಮನ್ ನೋಡ್ತೀನಪ್ಪ ಇಲ್ಲಿ, ನೀವೇನ ವೆಹಿಕಲ್ ಅಲ್ಲಿ ಹೋಗ್ಬಿಡ್ತೀರಿ, ಮಾತಾಡ್ಸಕ್ ಸಿಕ್ಕಿರ್ಲ, ಇವತ್ತು ಅನ್ಕೋ ಆಯ್ತು ಸಂದರ್ಭ ಸಿಕ್ತು ಅಂತ ಹೇಳಿ ಅಲ್ಲಿ ಸುತ್ತಮುತ್ತ ಏನು ಇದಾರೆ ಸ್ನೇಹಿತರು ಅವರೆಲ್ಲ ಹಿಂಗ್ ಮಾಡ್ತಾ ಇದಾರೆ ಹಿಂಗಿದಾರೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡು ಹೋದ್ರು. ಹಾಗಾಗಿ ಖುಷಿ ಆಗುತ್ತೆ ಮೇಡಮ್, ಈಗ 40 ವರ್ಷದ ಹಿಂದಿನ ಸ್ನೇಹಿತರು ಹೇಗಿದ್ದಾರೆ ಎಲ್ಲಿದ್ದಾರೆ ಅನ್ನೋ ಒಂದು ಕುತೂಹಲನು ಕೂಡ ಇರುತ್ತೆ. ಹಾಗಾಗಿ ಅವರ ವಿಚಾರ ತಿಳ್ಕೊಂಡಾಗ ಅದೇ ಕಭಿ ಖುಷಿ ಕಭಿ ಗಮ್ ಅನ್ನೋ ರೀತಿ ಸ್ವಲ್ಪ ನೋವು ನಸಿವು ಎರಡು ಕೂಡ ಆಗುತ್ತೆ. ಒಂದ್ ವಾರದಿಂದ ಇಬ್ಬರನ್ನ ಭೇಟಿ ಮಾಡಿದ್ದು ನೋಡಿ, ಅವ್ರು ನೀವು ಬಾಲ್ಯ ಸ್ನೇಹಿತರ ಬಗ್ಗೆ ನೀವು ಇವತ್ತು ವಿಷಯ ತಿಳ್ಕೊಂಡ್ಬಂದಿದ್ರಿ, ನನಗೊಂದ್ ಸ್ವಲ್ಪ ಅದು ಕೋಇನ್ಸಿಡೆನ್ಸ್ ಅಂತ ಅನ್ಸುತ್ತೆ ಮೇಡಮ್. ಹಾಗಾಗಿ ಒಂದೆರಡು ವಿಚಾರ ಹಂಚಿಕೊಂಡಿದ್ದೀನಿ.
0: ಧನ್ಯವಾದಗಳು ಸೋಮಶೇಖರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
2: ಧನ್ಯವಾದಗಳು ಮೇಡಮ್.
0: ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ ಸ್ವಲ್ಪ ಖುಷಿ ಇರುತ್ತೆ, ಹಾಗೆ ಸ್ವಲ್ಪ ಬೇಜಾರು ಕೂಡ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಅವರ ಕೆಲವೊಂದಿಷ್ಟು ಸ್ನೇಹಿತರು ಈಗಾಗಲೇ ಮರಣವನ್ನು ಹೊಂದಿದ್ದಾರೆ ಅನ್ನೋದಾಗಿ ಕೂಡ ಹೇಳ್ತಾ ಇದ್ರು. ಅಂತಹ ವಿಷಯಗಳನ್ನ ಕೇಳಿದಾಗ ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಅಲ್ವಾ? ಒಟ್ಟಿಗೆ ಒಂದಿಷ್ಟು ದಿನಗಳನ್ನು, ಒಂದಿಷ್ಟು ವರ್ಷಗಳನ್ನು ಒಂದೇ ಸ್ಕೂಲ್ನಲ್ಲಿ ಒಟ್ಟಿಗೆ ಒಂದೇ ಬೆಂಚಲ್ಲಿ ಕುತ್ಕೊಂಡು ಕಳೆದಿರ್ತೀವಿ. ಸೊ ಹಾಗಾಗಿ ಅವ್ರ ಜೊತೆಗೆ ಇದ್ದವರು ಇಲ್ಲ ಅಂದಾಗ ತುಂಬ ನೋವಾಗುತ್ತೆ ಅಂತಲೇ ಹೇಳ್ಬಹುದು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ನಿಮ್ಮ ಗೆಳೆಯರ ಬಗ್ಗೆ, ನಿಮ್ಮ ಒಂದು ಫ್ರೆಂಡ್ಶಿಪ್ ಗ್ಯಾಂಗ್ ಬಗ್ಗೆ ಇವತ್ತು ತಿಳಿಸಬಹುದಾಗಿದೆ. ಅದೇ ರೀತಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ ಮಂಜುನಾಥ್ ಸರ್, ಹೇಗಿದ್ದೀರಾ?
3: ನಾ ಚೆನ್ನಾಗಿದ್ದೀನಿ ಮೇಡಮ್. ಬಹಳ ದಿನ ಆಯ್ತು ಮೇಡಮ್ ಜೊತೆ ಮಾತಾಡಿ.
0: ಹೌದ್ರಿ, ಬಹಳ ದಿನ ಆಯ್ತು.
3: ಹೌದು ಮೇಡಮ್.
0: ಓಕೆ, ಕಾಫಿ ಆಯ್ತಾ?
3: ಇನ್ನೂ ಇಲ್ಲ ಮೇಡಮ್, ಈಗ ಮಾಡ್ಬೇಕು.
0: ಓಕೆ, ಸೊ ಹಾಗೆ ಹೇಗಿದೆ ನಿಮ್ ಕಡೆ ವೆದರ್?
3: ನಮ್ ಕಡೆಗೆ ಬಿಸಿಲು ಮೇಡಮ್, ಸಿಕ್ಕಾಪಟ್ಟೆ
0: ಸಿಕ್ಕಾಪಟ್ಟೆ ಬಿಸಿಲು ಇದೆಯಾ?
3: ಮಳೆನೂ ಇದೆ ಮೇಡಮ್. ಇದು 26 ತಾರೀಕಿಗೆ ಏನೋ ಮುಂಗಾರು ಮಾರು ತಗೊ ಬಂದು ಏನು ಮಳೆ ಆಗ್ಬೋದು.
0: ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ ಮಂಜುನಾಥ್ ಸರ್?
3: ಇಲ್ಲ ಮೇಡಮ್, ಇವಾಗ ನಾನು ಒಂದೇ ಈಗ ಕಾಲ್ ಮಾಡಿದೆ ಮೇಡಮ್.
0: ಓಕೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ನ ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರಿದಾಗ ನಿಮ್ಮ ಒಂದು ವಿಷಯ ಯಾವ ವಿಷಯ ಮಾತಾಡ್ತೀರಾ, ನಿಮ್ಮ ಡಿಸ್ಕಷನ್ ಹೇಗಿರುತ್ತೆ, ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತ ಕೇಳ್ತಿದ್ದೆ.
3: ಮೇಡಮ್, ಹೆಚ್ಚಿನ ವಿಷಯ ಏನಪ್ಪಾ, ನಮ್ಮ ಶಾಲಾ ದಿನಗಳನ್ನ ನಾವು ನೆನಪಿಸ್ಕೋತೀವಿ. ಮುಂದ ನಾವೆಲ್ಲ ದೊಡ್ಡವರಾದ ಬಳಕ ತಮ್ಮ ವೈಯಕ್ತಿಕ ಜೀವನಕ್ಕೆಲ್ಲ ಅವರು ಇದು ಹೋಗ್ಬಿಡ್ತಾರೆ ಮೇಡಮ್. ಆದ್ರೆ ನಾವು ಕೂಡಿ ಕಳೆದಂತ ದಿನ ಅಂದ್ರೆ ಶಾಲಾ ದಿನಗಳು ಮೇಡಮ್, ಅದನ್ನೇ ಬಹಳ ಜಾಸ್ತಿ ಮೆಲ್ಕ್ ಹಾಕ್ತಿರ್ತೀವಿ ಮೇಡಮ್ ಕೂತ್ಕೊಂಡು. ಮತ್ತೆ ಏನು ವಿಶೇಷ ಕಾರ್ಯಕ್ರಮ ಇದ್ದಾಗ ಒಳ್ಳೇದು ಕೆಟ್ಟದು ಈ ರೀತಿ ಇದ್ದಾಗ ಏನಪ್ಪಾ ಅಂದ್ರೆ ನಮ್ಗೆ ಭೇಟಿ ಹಾಕ್ತಿರ್ತೀವಿ ಮೇಡಮ್. ಇನ್ನು ಕೆಲವರು ಜೀವನದಲ್ಲಿ ಸಕ್ಸಸ್ ಆದವ್ರು ಇರ್ತಾರೆ, ಇನ್ನು ಕೆಲವರು ಕಷ್ಟ ಪಡ್ತಿರ್ತಾರ, ಅದನ್ನ ಕೂಡ ಮಾತಾಡ್ತಿರ್ತೀವಿ ಮೇಡಮ್. ಅಂದ್ರೆ ಸೊ ಟೈಮ್ ವೇಸ್ಟ್ ಮಾಡೋದಿಲ್ಲ ಮೇಡಮ್, ಖುಷಿಯಾದ ದಿನಗಳು ಆದಷ್ಟು ಖುಷಿಯಾದ ನೆನಪುಗಳನ್ನ ನಾವು ಮೇಲ್ ಕಟ್ತಿರ್ತೀವಿ ಮೇಡಮ್.
0: ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾರೆ ಅಂದ್ರೆ ಒಂದು ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ ಅಂತ ಆಯ್ತು.
3: ಎಂಜಾಯ್ಮೆಂಟ್ ಇದೇ ಇರುತ್ತೆ ಮೇಡಮ್, ಅದು ನಾವು ಪ್ರೆಸೆಂಟ್ ಬಗ್ಗೆ ಏನು ಜಾಸ್ತಿ ಮಾತಾಡೋದಿಲ್ಲ ಮೇಡಮ್. ಆದ್ರ ಫಸ್ಟ್ ನಾವು ಶಾಲಾ ದಿನಗಳ ಬಗ್ಗೆ, ಕಾಲೇಜ್ ದಿನಗಳ ಬಗ್ಗೆ ಜಾಸ್ತಿ ಮಾತಾಡೋದು ಮೇಡಮ್. ಅಲ್ಲಿ ನಡೆದಂತ ಕೆಲವೊಂದು ತಮಾಷೆಯ ಘಟನೆಗಳು, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಶಿಕ್ಷಕರು ಹೊಡ್ಸ್ಕೊಂಡಿದ್ದು ಅದು ಈ ತರ ಎಲ್ಲಾ ಕೆಲವೊಂದು ಘಟನೆಗಳು ನೆನೆಸ್ಕೊಳ್ತಿದ್ವಿ ಮೇಡಮ್.
0: ಆತರ
3: ಮೇಡಮ್ ಖುಷಿ ಆಗುತ್ತೆ ಮೇಡಮ್, ಅದು
0: ನಿಜ
3: ಅಪರೂಪಕ್ಕೆ ಕೊಡೋದು ಮೇಡಮ್. ನಾವು ಏನಾದ್ರೂ ಡೈಲಿ ಅಂತೂ ಇಲ್ಲ ಮೇಡಮ್, ಒಂದು ಏನೋ ತಿಂಗಳು ಎರಡು ತಿಂಗಳು ಬಿಟ್ಟು ಈ ತರ ಏನಪ್ಪಾ ಕೊಡಿರ್ತೀವಿ ಮೇಡಮ್.
0: ಎಲ್ಲಾ ವಿಷಯ ಡಿಸ್ಕಸ್ ಮಾಡ್ತೀರಾ, ಒಂಥರ ಮನಸ್ಸು ಹಗುರ ಆದಂಗ ಆಗತ್ತಲ್ವಾ?
3: ಹೌದು ಮೇಡಮ್, ಆ ಮನೆಯಲ್ಲಿ ಯಾವ್ದೋ ಸಮಾರಂಭಗಳು ಕಾರ್ಯಕ್ರಮಗಳು ಏನಿದೆ ಕೂಡದಾಗ ಏನಪ್ಪಾ ಎಷ್ಟು ಜನ ಕುತ್ಕೊಂಡು ಏನಪ್ಪಾ ತರ ಎಲ್ಲ ಮಾತಾಡ್ತೀವಿ ಮೇಡಮ್. ಈ ತರ ಎಲ್ಲಾ ವಿಷಯಗಳು ಮಾತಾಡೋದು ಮನಸ್ಸು ಹಗುರ ಆಗುತ್ತೆ ಮೇಡಮ್, ಮತ್ತು ಆ ನೆನಪುಗಳು ಮರೆಯದಾಗ ಅವಕಾಶ ಮಾಡ್ಕೊಡ್ತದೆ ಮೇಡಮ್ ನಮ್ಮ ನೆನಪುಗಳನ್ನ.
0: ಹೌದು ಸರ್,
3: ಅಕಸ್ಮಾತ್ ನಮ್ಮ ಸ್ನೇಹಿತರು ನಮ್ಗೆ ಭೇಟಿ ಆಗದೆ ಇದ್ರೆ ಏನಪ್ಪಾ ಆ ನೆನಪುಗಳು ನಮ್ಮ ಸುತ್ತಮುತ್ತಲಿಂದ ಮಾಯ ಆಗೋದು ಮೇಡಮ್, ಅದನ್ನ ಆ ನೆನಪುಗಳು ಮೆರಕಕ್ಕೋಸ್ಕರ ಸ್ನೇಹಿತ ಆಧಾರ ತಿಳ್ಕೊಬೇಕು ಮೇಡಮ್.
0: ಹೌದು ಹೌದು ಸರ್, ನಿಜ.
3: ಹೌದು ಮೇಡಮ್.
0: ಓಕೆ, ಧನ್ಯವಾದಗಳು ಮಂಜುನಾಥ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮಂಜುನಾಥ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಹೇಳ್ತಾ ಇದ್ರು. ಅವರ ಒಂದು ಬಾಲ್ಯದ ದಿನಗಳ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡ್ತೀವಿ, ನಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು, ಏನೆಲ್ಲ ಮಾಡ್ತಿದ್ವಿ ಅಂತ ಹೇಳಿ ಮಾತಾಡ್ತೀವಿ ಅನ್ನೋದಾಗಿ. ಸೊ ಅದೇ ರೀತಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಅವರ ಒಂದು ದಿನಗಳು ಬಾಲ್ಯದ ನೆನಪುಗಳನ್ನ ಎಲ್ಲ ಹೆಚ್ಚಾಗಿ ಹೇಳಿದ್ದೆ. ಬಾಲ್ಯದ ದಿನಗಳನ್ನ ನಾವು ಹೆಚ್ಚಾಗಿ ನೆನಪು ಮಾಡ್ಕೊಳ್ತಾ ಇರ್ತೀವಿ, ಹೇಗಿತ್ತು ಆಗ ನಾವೆಲ್ಲೇನ ಏನೆಲ್ಲ ಮಾಡ್ತಿದ್ವಿ, ಏನೆಲ್ಲ ಕಿತಾಪತಿ ಮಾಡ್ತಿದ್ವೋ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ ಹೇಳಿ. ಸೊ ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದಾಗಿದೆ. ನಿಮ್ಮ ಒಂದು ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರಿದಾಗ ಏನು ಡಿಸ್ಕಷನ್ ಇರುತ್ತೆ, ಯಾವ ವಿಷಯವಾಗಿ ಮಾತಾಡ್ತೀರಾ ಅನ್ನೋದಾಗಿ ಎಲ್ಲ ತಿಳಿಸಬಹುದಾಗಿದೆ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ವಾಪಸ್ ಬರ್ತೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
5: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಮೆಮೊರೀಸ್ ಇರ್ಬೋದು, ಹಾಗೆ ನಿಮ್ಮ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಈಗ ಸೇರಿದ್ರೆ ಯಾವ ವಿಷಯವಾಗಿ ಮಾತಾಡ್ತೀರಾ? ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲ್ಲ, ಯಾವುದೇ ಫ್ರೆಂಡ್ಸ್ ಇರ್ಬೋದು, ಎಲ್ಲ ಒಟ್ಟಿಗೆ ಸೇರಿದಾಗ ನಿಮ್ಮ ಡಿಸ್ಕಷನ್ ಯಾವ ರೀತಿ ಇರುತ್ತೆ, ಯಾವ ವಿಷಯವಾಗಿ ಹೆಚ್ಚಾಗಿ ಮಾತಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಅವರವರ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
1: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ ಸರ್.
1: ಮೇಡಮ್, ಇವತ್ತು ಟಾಪಿಕ್ ಏನಿದೆ?
0: ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ ಸೇರಿದಾಗ ನಿಮ್ಮ ಡಿಸ್ಕಷನ್ ಏನಿರುತ್ತೆ, ಯಾವ ವಿಷಯವಾಗಿ ಮಾತಾಡ್ತೀರಾ, ಹೇಗೆ ಎಂಜಾಯ್ ಮಾಡ್ತೀರಾ ಅಂತ ಕೇಳ್ತಾ ಇದೆ ಸರ್.
1: ಮೇಡಮ್, ಈಗ ನೀವು ಕೇಳಿದ ಕ್ವಶನ್ ಗೆ ಉತ್ತರ ಹೇಳೋದೆ ಬಹಳ ಕಷ್ಟ ಆಗ್ಬಿಟ್ಟಿದೆ.
0: ಯಾಕೆ ಸರ್?
1: ಈಗ ನಾವ್ ಎಷ್ಟು ಬಿಜಿ ಆಗಿದ್ದೀವಿ ಅಂದ್ರೆ, ನಮ್ ನಮ್ ಪ್ರಪಂಚ ಮೊಬೈಲ್ ಪ್ರಪಂಚದಲ್ಲಿ, ನಮ್ ನಮ್ಮ ಪ್ರಪಂಚದಲ್ಲಿ, ನಮ್ಮ ಕೆಲಸದಲ್ಲಿ ಅಂದ್ರೆ, ಈಗ ಗೆಟ್ ಟುಗೆದರ್ ಆಗದೆ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲರು ಅವ್ರವ್ರ ಲೋಕದಲ್ಲೇ ಜಾಸ್ತಿ ಇರಂಗ ಆಗ್ಬಿಟ್ಟಿದೆ. ಆಮೇಲೆ ಎಲ್ಲ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ಯಾರಿಗೂ ಮೊದ್ಲಂಗೆ ನಾವು ಇದ್ರಲ್ಲಿ ಎಲ್ಲ ಸೇರ್ಕೊಳ್ತಾ ಇದ್ವಿ, ಕುಟುಂಬದವ್ರಾಗ್ಲಿ ಎಲ್ಲಾಗ್ಲಿ, ಅವ ರಜೆ ಇದ್ದಾಗ ವಾರಕ್ಕೊಂದ್ಸಲ ಹಬ್ಬ ಹರಿದಿನಗಳಲ್ಲಿ, ಈಗ ಅದಕ್ ಸೇರೋದು ಕೂಡ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಆದ್ರೂ ಅಪರೂಪಕ್ಕೊಮ್ಮೊಮ್ಮೆ ಅದೇ ಪೋರ್ಸೇಬಲ್ ಗೆಟ್ ಟುಗೆದರ್ ಗಳನ್ನೆಲ್ಲ ಮಾಡ್ಕೊಂತೀವಿ. ಈ ಕೆಲವು ಮನೇಲಿ ಪೂಜೆಗಳು, ಸತ್ಯನಾರಾಯಣ ಪೂಜೆಗಳು, ದೇವ್ರ ಪೂಜೆಗಳು ಆಗ್ತವೆ, ಅವಾಗ ನೆಂಟ್ರಿಸ್ಟ್ ಎಲ್ಲ ಸೇರ್ತೀವಿ. ಅವಾಗೆಲ್ಲ ಮಾತಾಡೋದು ಈ ನಮ್ಮ ಪ್ರೆಸೆನ್ಸ್ ಏನೇನು ಮ್ಯಾಟರ್ಸ್ ಗಳಿರ್ತವೆ ಅದ್ರ ಬಗ್ಗೆನೆ ಜಾಸ್ತಿ ಮಾತಾಡ್ತೀವಿ. ಮತ್ತೆ ಎಲ್ಲೇ ಹೋದ್ರ ಮೊಬೈಲ್ ಅಂತಕ್ಕಂಥದ್ದು ತನ್ನ ಪ್ರಭಾವ ಬಿಡದೇ ಇಲ್ಲ. ಯಾವ್ದೇ ಇವೆಂಟ್ ಇರ್ಲಿ, ಯಾವ್ದೇ ಡಿಸ್ಕಷನ್ ಇರ್ಲಿ, ಏನಿರ್ಲಿ, ಅಲ್ಲಿ ಮೊಬೈಲ್ ಮಾತಿರ್ಲೇಬೇಕು. ಆಮೇಲೆ ಪ್ರಸ್ತುತ ಸನ್ನಿವೇಶಗಳ ಬಗ್ಗೆನು ಕೂಡ ಮಾತಾಡ್ತೀವಿ. ಮೋಸ್ಟ್ಲಿ ಹೇಳ್ಬೇಕಂದ್ರೆ ಇವಾಗ ಆತರ ಸೇರದೆ ತುಂಬಾ ಕಡಿಮೆ ಆಗಿದೆ. ಎಲ್ಲರು ಎಲ್ ಸೇರಿದ್ರು ಮತ್ತ ಅವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಮೊಬೈಲೇ ನೋಡ್ತಾ ಇರ್ತಾರೆ ಜಾಸ್ತಿ, ಎಲ್ಲ ಮೊಬೈಲ್ ಕಡೆನೆ ಗಮನ ಇರುತ್ತೆ. ಈಗ ಏನಾಗ್ಬಿಟ್ಟೆ, ಸಂಭಾಷಣೆ ಮೊಬೈಲ್ ಜೊತೆಗಿನ ಸಂಭಾಷಣೆ ಅಂತ ಆಗ್ಬಿಟ್ಟಿದೆ. ಆದ್ರೂ ಸಾಮಾನ್ಯವಾಗಿ ಈಗ ನಾವು ಫ್ರೆಂಡ್ ಗಳು ಸಿಕ್ಕಿದಾಗ, ಹಳೆ ನಮ್ಮ ಫ್ರೆಂಡ್ ಗಳು, ಬಾಲ್ಯದ ಫ್ರೆಂಡ್ ಗಳು ಸಿಕ್ಕಿದಾಗ ಖುಷಿ ಆಗತ್ತೆ ಅಪರೂಪ. ಕೆಲವ್ರು ಸಿಕ್ಕಿದಾಗ ಆಮೇಲೆ ಅವಳೆ ಏಕವಚನಲ್ಲಿ ಏನೋ ಬಾರೋ ಹೋಗೋ ಅಂತೆಲ್ಲ ಮಾತಾಡ್ತೀವಿ, ಹಳೆದನ್ನ ಮೆಲ್ಕಾಕ್ತಿವಿ, ಖುಷಿ ಆಗತ್ತೆ. ನೆಂಟ್ರಲ್ಲೂ ಸಮೇತ ಅಷ್ಟೇ, ನಮ್ಮ ಎಲ್ಡರ್ಸ್ ಸಿಕ್ಕಾಗ ನಮಗೆ ತುಂಬಾ ಸಂತೋಷದಿಂದ ಮಾತಾಡಿಸ್ತಾರೆ. ನಮ್ಮ

0: ಅಂದ್ರೆ ಈ ಆರ್ಕೆಸ್ಟ್ರಾ ಸಾಂಗ್ ಪ್ರೋಗ್ರಾಮು ಅದು ಕರೋಕೆ ಪ್ರೋಗ್ರಾಮು ಇಂಥವು ಜಾಸ್ತಿ ಅರೇಂಜ್ ಆಗ್ತಿರ್ತವೆ. ಮತ್ತೆ ಕ್ರಿಕೆಟ್ ನಲ್ಲಿ ಸ್ವಲ್ಪ ಜನ ಸೇರ್ತಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನನಗೆ ಖುಷಿ ಆಗಿದ್ ಮೊನ್ನೆ ಅಂದ್ರೆ ಇಲ್ಲಿ ಡಿ ವಿ ಎಸ್ ಕಾಲೇಜ್ ಹಿಂಭಾಗ ಮೊನ್ನೆ ಐ ಪಿ ಎಲ್ ಫ್ಯಾನ್ಸ್ ಪಾರ್ಕ್ ಅಂತ ಮಾಡಿದ್ರು. ಅಲ್ಲಿ ತುಂಬಾ ಜನ ಸೇರಿದ್ರು ಫ್ಯಾನ್ಸ್, ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು, ದೊಡ್ಡ ಸ್ಕ್ರೀನ್ ಇತ್ತು, ಕ್ರಿಕೆಟಿನ ಬೇರೆ ಬೇರೆ ಆಟಗಳನ್ನ ಆಡ್ಲಿಕ್ಕೆ ಅವಕಾಶ ಆಯ್ತು. ಅಲ್ಲಿ ಹೋದಾಗ ನನಗೆ ಬಹಳ ಖುಷಿ ಆಯ್ತು, ಎಲ್ಲೋ ನಾವ್ ಯಾವ್ದೋ ಒಂದ್ ದೊಡ್ಡ ಫಾರಿನ್ ಅಲ್ಲಿರೋ ಸ್ಟೇಡಿಯಂಗೆ ಹೋಗಿದೀವಿ ಅಂತ. ಅಷ್ಟು ಖುಷಿಯಾಗಿ ಅರೇಂಜ್ ಮಾಡಿದ್ರು. ತುಂಬಾ ಅದು ಅರೇಂಜ್ಮೆಂಟ್ ಮಾಡಿದವರಿಗೆ ನಾವೊಂದ್ ಸಲ್ಯೂಟ್ ಹೇಳಲೇಬೇಕು ಮೇಡಮ್. ಅಲ್ಲಿ ಎಲ್ಲ ಕ್ರಿಕೆಟ್ ಇಂದೇ ಮಾತಾಡ್ತಾ ಇದ್ರು ಫುಲ್ಲು. ಮತ್ತೆ ನಾನು ಅಲ್ಲಿ ಹೋಗಿ ಒಂದ್ ಟೀ ಶರ್ಟ್ ತಗೊಂಡೆ, ನಾನು ಎಂಜಾಯ್ ಮಾಡಿದೆ, ಖುಷಿ ಅನ್ನಿಸ್ತದೆ ಮೇಡಮ್. ಹೀಗೆ ಈಗೇನಾಗಿದೆ ಅಂದ್ರೆ ಆಯಾ ಸಿಚುಯೇಷನ್ ತಕ್ಕಂತೆ ಮಾತಾಡ್ತಾ ಇರ್ತೀವಿ ಅಂತ ಹೇಳ್ಬೋದು.
1: ಓಕೆ ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವರ ಒಂದು ದಿನಗಳು ಹೇಗಿತ್ತು, ಅವರ ಡಿಸ್ಕಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೇಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686927269 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
7: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
1: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
7: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
1: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
8: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
9: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಮಲೆನಾಡು ಭಾಗದ ರೈಲ್ವೆ ಪ್ರಯಾಣಿಕರ ಪಾಲಿಗೆ ನೈಋತ್ಯ ರೈಲ್ವೆ ಸಂತಸದ ಸುದ್ದಿಯೊಂದನ್ನು ನೀಡಿದೆ. ಈ ಪ್ರಾಂತ್ಯದ ಬೀರೂರು ತಾಳಗುಪ್ಪ ರೈಲ್ವೆ ಮಾರ್ಗದಲ್ಲಿ ರೈಲುಗಳ ಗರಿಷ್ಠ ಸಂಚಾರಿ ವೇಗವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದ್ದು, ಇನ್ನು ಮುಂದೆ ಈ ಭಾಗದ ಸಾರ್ವಜನಿಕರ ಪ್ರಯಾಣದ ಸಮಯ ಭಾರೀ ಪ್ರಮಾಣದಲ್ಲಿ ಉಳಿತಾಯವಾಗಲಿದೆ. ರೈಲ್ವೆ ಡಿಪಾರ್ಟ್ಮೆಂಟ್ ತಾಂತ್ರಿಕ ಮೇಲ್ದರ್ಜೀಕರಣ ಕಾಮಗಾರಿಗಳ ಬಳಿಕ ಹಳಿಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ವೇಗದ ಮಿತಿಯನ್ನು ಪರಿಷ್ಕರಿಸಲಾಗಿದ್ದು, ಬೀರೂರಿನಿಂದ ಕುಂಸಿಯವರೆಗಿನ ಮಾರ್ಗದಲ್ಲಿ ರೈಲುಗಳ ಗರಿಷ್ಠ ವೇಗವನ್ನು ಗಂಟೆಗೆ ಇದ್ದ 90 ಕಿಲೋಮೀಟರ್ನಿಂದ ನೇರವಾಗಿ 110 ಕಿಲೋಮೀಟರ್ಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಆನಂದಪುರಂನಿಂದ ಸಾಗರ ಜಂಬಗಾರು ನಿಲ್ದಾಣಗಳ ಮಧ್ಯೆ ಗರಿಷ್ಠ ವೇಗವನ್ನು ಗಂಟೆಗೆ 70 ಕಿಲೋಮೀಟರ್ನಿಂದ 75 ಕಿಲೋಮೀಟರ್ಗೆ ಏರಿಕೆ ಮಾಡಲಾಗಿದೆ. ಸಾಗರ ಜಂಬಗಾರುನಿಂದ ತಾಳಗುಪ್ಪ ಸೆಕ್ಷನ್ನಲ್ಲಿಯೂ ಗರಿಷ್ಠ ವೇಗವನ್ನು ಗಂಟೆಗೆ 90 ಕಿಲೋಮೀಟರ್ನಿಂದ ಭರ್ಜರಿ 110 ಕಿಲೋಮೀಟರ್ಗೆ ಹೆಚ್ಚಳ ಮಾಡಲಾಗಿದೆ. ಮುಂದಿನ ವಿವರ. UGCET 2026 ಕೃಷಿಕರ ಕೋಟಾದ ಅಭ್ಯರ್ಥಿಗಳಿಗೆ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು ಕೇಂದ್ರದಲ್ಲಿ May 26 ಮರು ನಿಗದಿ ಮಾಡಿ ನಡೆಸಲಾಗುವುದು. ದಿನಾಂಕ 10/5/2026 ಹಾಜರಾದ ಅರ್ಹ ಅಭ್ಯರ್ಥಿಗಳು ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಬಹುದು. ಈ ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ಪರೀಕ್ಷಾ ವೇಳಾಪಟ್ಟಿ ಈ ಕೆಳಗಿನಂತಿದೆ. ದಿನಾಂಕ 23/5/2026 26/5/2026 7 ಗಂಟೆಯವರೆಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವುದು. 6/5/2026 ಬೆಳಗ್ಗೆ 8:00 ಅಭ್ಯರ್ಥಿಗಳು ಪ್ರಾಯೋಗಿಕ ಪರೀಕ್ಷಾ ಕೇಂದ್ರದಲ್ಲಿ ವರದಿ ಮಾಡಿಕೊಳ್ಳುವುದು. ದಿನಾಂಕ 26/5/2026 ಪ್ರಾಯೋಗಿಕ ಪರೀಕ್ಷೆ ಕೀ ಉತ್ತರಗಳ ಪ್ರಕಟಣೆ. ದಿನಾಂಕ 27/5/2026 ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಕೆಇಎಗೆ ಸಲ್ಲಿಸುವುದು. ಅಭ್ಯರ್ಥಿಗಳು ಬದಲಾದ ದಿನಾಂಕಗಳ ಗಮನಕ್ಕಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ www.uahs.edu.in ಅಥವಾ http://kea.kr.nac.in ಈ ವೆಬ್ಸೈಟ್ಗಳಿಗೆ ಭೇಟಿ ನೀಡಬಹುದಾಗಿದೆ. ಮುಂದಿನ ವಿವರ. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸುಮಾರು 20 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಅದೇ ರೀತಿ ಈ ವರ್ಷವೂ ಸಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. SSLC ಮತ್ತು PUCಯಲ್ಲಿ 90%+ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಮತ್ತು CBSEಯಲ್ಲಿ 85%+ ಹೆಚ್ಚು ಅಂಕ ಪಡೆದವರು ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಯನ್ನು 25 June-15 ಒಳಗಾಗಿ BH ರಸ್ತೆಯ ಮಲ್ಲಪ್ಪ ಕಾಂಪ್ಲೆಕ್ಸ್ ಪಕ್ಕದ ಸಂಘದ ಕಚೇರಿಯಲ್ಲಿ ನಿಗದಿತ ನಮೂನೆಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಸಂಘದ ಕಚೇರಿಯ ಸಮಯ 6:00-8:00 ಇರುತ್ತದೆ. ಸಂಘದ ವಿಳಾಸ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೀರ್ತನ ನಿಲಯ, ಮಲ್ಲಪ್ಪ ಕಾಂಪ್ಲೆಕ್ಸ್ ಹಿಂಭಾಗ, ಸೋಮಯ್ಯ ಲೇಔಟ್, BH ರಸ್ತೆ, ಶಿವಮೊಗ್ಗ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 9484493188 ಸಂಪರ್ಕಿಸಬಹುದು ಎಂದು ಸಂಘದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಆಟೋಮೊಬೈಲ್ ಎಂಪ್ಲಾಯ್ಡ್ ಅಸೋಸಿಯೇಷನ್ನಿಂದ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ 8ನೇ ಬಾರಿಗೆ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು 24 May ಶಿವಮೊಗ್ಗ ಆಟೋಮೊಬೈಲ್ ಎಂಪ್ಲಾಯೀಸ್ಗಳಿಗೆ ಆಯೋಜಿಸಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅಸೋಸಿಯೇಷನ್ ಪರವಾಗಿ B. ನಾಗೇಂದ್ರಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9007-66-66-3334 ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ನಗರ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ ಮೇ 26 ಮತ್ತು 27 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವಿದ್ಯುತ್ ಕಂಬ ತೆರವುಗೊಳಿಸುವ ಕಾಮಗಾರಿ ಇರುವುದರಿಂದ ಎಎನ್ಕೆ ಮುಖ್ಯ ರಸ್ತೆ, ಜೈಲ್ ರಸ್ತೆ, ಚನ್ನಪ್ಪ ಲೇಔಟ್, ಅಚ್ಯುತರಾವ್ ಲೇಔಟ್, ವೆಂಕಟೇಶ್ವರ ನಗರ, ಗಾಂಧಿನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯು ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ 12 ದಿನಗಳ ಉಚಿತ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ತರಬೇತಿಯನ್ನು ಆಯೋಜಿಸಿದ್ದು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು ಜೂನ್ 12 ಪ್ರಾರಂಭವಾಗಲಿದ್ದು 18-45 ವರ್ಷದೊಳಗಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ಗ್ರಾಮೀಣ ಭಾಗದ ಆಸಕ್ತರು ಅರ್ಜಿ ಸಲ್ಲಿಸಬಹುದು. ಈ ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ಸಂಸ್ಥೆಯ ವತಿಯಿಂದಲೇ ಒದಗಿಸಲಾಗುತ್ತದೆ. ತರಬೇತಿ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯ ಮತ್ತು ಸೂಕ್ಷ್ಮ ಮಾರ್ಗದರ್ಶನ ನೀಡಲಾಗುತ್ತದೆ. ತರಬೇತಿ ಅವಧಿಯಲ್ಲಿ ಹೈನುಗಾರಿಕೆಯ ಮೂಲಭೂತ ಜ್ಞಾನ, ಹಸುಗಳ ಆರೈಕೆ, ಆಹಾರ ನಿರ್ವಹಣೆ, ಹಾಲು ಉತ್ಪಾದನೆ, ಪಶು ಆರೋಗ್ಯ ಸಂರಕ್ಷಣೆ, ಗೋಶಾಲೆ ನಿರ್ವಹಣೆ, ಎರೆಹುಳು ಗೊಬ್ಬರ ತಯಾರಿಕೆ ವಿಧಾನ, ಸಾವಯವ ಕೃಷಿಯ ಮಹತ್ವ, ಗೊಬ್ಬರ ಘಟಕ ಸ್ಥಾಪನೆ ಹಾಗೂ ಸಣ್ಣ ಉದ್ಯಮ ಆರಂಭಿಸುವ ಕುರಿತು ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಅದರ ಫೋಟೋ ತೆಗೆದು ಸಂಬಂಧಿಸಿದ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮಾಡುವ ಮೂಲಕ ಅಥವಾ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಮೊದಲು ಅರ್ಜಿ ಸಲ್ಲಿಸುವವರಿಗೆ ಆದ್ಯತೆ ನೀಡಲಾಗುವುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವವರು ಗೂಗಲ್ ಫಾರ್ಮ್ ಲಿಂಕ್ ಅಥವಾ ಸಿಬಿಡಿ RSETI ಹಳಿಯಾಳ್ ವಾಟ್ಸಪ್ ಚಾನೆಲ್ನಲ್ಲಿರುವ ಲಿಂಕ್ ಅನ್ನು ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹೆಸರು ನೋಂದಾಯಿಸಲು ಮೊಬೈಲ್ ಸಂಖ್ಯೆ 8970145354 ಅಥವಾ 9484858489 ಸಂಪರ್ಕಿಸಬಹುದು ಅಥವಾ ವೆಬ್ಸೈಟ್ www.rseti.org ಅನ್ನು ಸಂಪರ್ಕಿಸಬಹುದು ಎಂದು ನಿರ್ದೇಶಕರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ ಉದ್ಯೋಗ ವಿದ್ಯಾನಗರ ಹಳಿಯಾಳ ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರದಲ್ಲಿ 2026-27 ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷಗಳ ಕನ್ನಡ ಮಾಧ್ಯಮದಲ್ಲಿ ಡಿಪ್ಲೊಮೋ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ ಶೇಕಡ 45 ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗವೊಂದರವರು ಕನಿಷ್ಠ ಶೇಕಡ 40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 12-6-2026 ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50 ಸೀಟುಗಳನ್ನು ಡಿಪ್ಲೊಮೋ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಆಸಕ್ತರು ವೆಬ್ಸೈಟ್ www.uahs.edu.in ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕ ಸಾಮಾನ್ಯ ವರ್ಗದವರಿಗೆ ₹500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದರವರಿಗೆ ₹250 ರಾಷ್ಟ್ರೀಕೃತ ಬ್ಯಾಂಕುಗಳ DDಯನ್ನು ಕಂಟ್ರೋಲರ್ KSNUAHS ಶಿವಮೊಗ್ಗ 577412 ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ ಇಲ್ಲಿಗೆ ಜೂನ್ 12 ಒಳಗೆ ಖುದ್ದಾಗಿ ಸಲ್ಲಿಸುವುದು ಅಥವಾ ಅಂಚೆ ಮೂಲಕ ಕಳುಹಿಸುವುದು. ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನು ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳಿಂದ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿ ಅಳವಡಿಸಿ ಪ್ರವೇಶ ಮತ್ತು ಆಯ್ಕೆ ಮಾಡಲಾಗುವುದು. ಪ್ರವೇಶಕ್ಕೆ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪತ್ರ ಹಾಗೂ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿ, ಅಧಿಸೂಚನೆ, ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uahs.edu.in ಅನ್ನು ಅಥವಾ ವಿಶ್ವವಿದ್ಯಾಲಯದ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸುವುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ MRS 220 KV ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನು ಹಮ್ಮಿಕೊಂಡಿರುವುದರಿಂದ ಮಾಚೇನಹಳ್ಳಿ 110/11 KV ವಿದ್ಯುತ್ ವಿತರಣಾ ಕೇಂದ್ರದ ಮಾರ್ಗಗಳಲ್ಲಿ May 26 ಬೆಳಗ್ಗೆ 9:30 ಸಂಜೆ 5 ಗಂಟೆಯವರೆಗೆ ಮಾಚೇನಹಳ್ಳಿ, ಬಿದಿರೆ, ನಿದಿಗೆ, ಓತಿಘಟ್ಟ, ಸಿದ್ದರಗುಡಿ, ಹಾರೆಕಟ್ಟೆ, ಸೋಗಾನೆ, ಆಚಾರಿ ಕ್ಯಾಂಪ್, ಹೊಸೂರು ರೆಡ್ಡಿ ಕ್ಯಾಂಪ್, ದುಮಳ್ಳಿ, ಶುಗರ್ ಕಾಲೋನಿ, ಜಯಂತಿ ಗ್ರಾಮ, ಹೊನ್ನವಿಲೆ, ಜಿಲ್ಲಾ ಕೇಂದ್ರ ಕಾರಾಗೃಹ, ಕಿಯೋನಿಕ್ ಸೈಟಿ ಪಾರ್ಕ್, ಮಲ್ನಾಡ್ ಆಸ್ಪತ್ರೆ, KSRP ಕಾಲೋನಿ, ನವಲೆ ಬಸವಾಪುರ, ಶೆಟ್ಟಿಹಳ್ಳಿ, ಮಾಳೇನಹಳ್ಳಿ, ಗುಡ್ಡಕೊಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 2026-27 ಸಾಲಿಗೆ ಶಿವಮೊಗ್ಗ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಮಹಿಳೆಯರ ಉನ್ನತ ಶಿಕ್ಷಣಕ್ಕೆ ಮಹಿಳಾ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿದ್ದು, ಈ ಕಾಲೇಜುಗಳಿಗೆ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 1ನೇ ಮಹಡಿ, ಸತ್ಯಶ್ರೀ ಆರ್ಕೇಡ್, 5ನೇ ಪ್ಯಾರಲಲ್ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ ಇಲ್ಲಿಗೆ ತಮ್ಮ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ May 25 ಒಳಗಾಗಿ ಸಲ್ಲಿಸುವಂತೆ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0818-22-22-02-02-02-06 ಸಂಪರ್ಕಿಸಬಹುದು. ಮುಂದಿನ ವಿವರ. MAP ಅನುಷ್ಠಾನಕ್ಕಾಗಿ ದ್ವಿದಳ ಧಾನ್ಯಗಳ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳನ್ನು ಸ್ಥಾಪಿಸಲು ಇಚ್ಛಿಸುವ ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ವೈಯಕ್ತಿಕ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಮತ್ತು ರೈತರ ಆದಾಯ ಹೆಚ್ಚಿಸಲು ದ್ವಿದಳ ಧಾನ್ಯ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕದ ಅಡಿಯಲ್ಲಿ ಯೋಜನಾ ವೆಚ್ಚದ 33% ಸಹಾಯಧನ ನೀಡಲಾಗುವುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲಿನ ಸಹಾಯಧನ 60-40 ಅನುಪಾತದಲ್ಲಿ ಆರ್ಥಿಕ ನೆರವು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರಗಳು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಕಿರಣ್ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕನ್ನಡ ರಂಗಭೂಮಿಗೆ ಅಪಾರ ಕೊಡುಗೆ ನೀಡಿದ ಕಲಾವಿದರ ವಿವರಗಳನ್ನು ಒಳಗೊಂಡ ಬೃಹತ್ ರಂಗ ಸಂಪುಟವನ್ನು ಹೊರತರಲು ಕರ್ನಾಟಕ ನಾಟಕ ಅಕಾಡೆಮಿ ನಿರ್ಧರಿಸಿದ್ದು, ಅರ್ಹ ರಂಗಕರ್ಮಿಗಳಿಂದ ಮಾಹಿತಿ ಮತ್ತು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಳೆದ 50 ವರ್ಷಗಳಲ್ಲಿ ಅಕಾಡೆಮಿಯು ಈಗಾಗಲೇ 3 ಸಂಪುಟಗಳಲ್ಲಿ 800ಕ್ಕೂ ಹೆಚ್ಚು ಕಲಾವಿದರ ಮಾಹಿತಿಯನ್ನು ದಾಖಲಿಸಿದೆ. ಆದರೆ ಇನ್ನೂ ಅನೇಕ ಹಿರಿಯ ಹಾಗೂ ಅರ್ಹ ಕಲಾವಿದರ ಸಾಧನೆಗಳು ಬೆಳಕಿಗೆ ಬರಬೇಕಿದೆ. ಈ ನಿಟ್ಟಿನಲ್ಲಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿರುವ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗಕುಶಲಕರ್ಮಿಗಳು ಹಾಗೂ ವೇಷಭೂಷಣ ಸೇರಿದಂತೆ ನೇಪಥ್ಯದಲ್ಲಿ ಕೆಲಸ ಮಾಡುವ ಎಲ್ಲಾ ಕಲಾವಿದರ ವಿವರಗಳನ್ನು ಸಂಗ್ರಹಿಸಲು ಅಕಾಡೆಮಿ ಮುಂದಾಗಿದೆ. ಮೊದಲ ಹಂತದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಕನಿಷ್ಠ 30 ವರ್ಷಗಳಿಗೂ ಹೆಚ್ಚು ಸೇವೆ ಸಲ್ಲಿಸಿರಬೇಕು. 40 ವರ್ಷಕ್ಕೂ ಮೇಲ್ಪಟ್ಟ ರಂಗಭೂಮಿ ಕಲಾವಿದರ ವಿವರಗಳನ್ನು ಮಾತ್ರ ಸಂಗ್ರಹಿಸಲಾಗುತ್ತಿದೆ. ಕಲಾವಿದರು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ನಾಟಕದಲ್ಲಿ ಅಭಿನಯಿಸುತ್ತಿರುವ ಅಥವಾ ಕೆಲಸ ಮಾಡುತ್ತಿರುವ ಶೈಲಿಯ ಛಾಯಾಚಿತ್ರ, ಗರಿಷ್ಠ 300 ಪದಗಳಿಗೆ ಮೀರದಂತೆ ತಮ್ಮ ಸ್ವವಿವರ ಮಾಹಿತಿಯನ್ನು ಸಲ್ಲಿಸಲು June 10 ಕೊನೆಯ ದಿನವಾಗಿದೆ. ಆಸಕ್ತರು ತಮ್ಮ ಸಂಪೂರ್ಣ ವಿವರಗಳನ್ನು ರಿಜಿಸ್ಟ್ರಾರ್ ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಭವನ, ನೆಲಮಹಡಿ, ಚಾಲುಕ್ಯ ವಿಭಾಗ, JC ರಸ್ತೆ, ಬೆಂಗಳೂರು 56002 ಇಲ್ಲಿಗೆ ಕಳುಹಿಸಬಹುದಾಗಿದೆ. ಹಾಗೂ ದೂರವಾಣಿ ಸಂಖ್ಯೆ 0802-22-24-41-76 ಈ ವಿಳಾಸಕ್ಕೆ ಅಥವಾ ಇಮೇಲ್ academy.nataka@gmail.com ಮೂಲಕ ಕಳುಹಿಸಬಹುದಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಎಚ್ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನೋವಿ ಅದು
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
2: ಏನಾರು
1: ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ
1: ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
4: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
0: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
7: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ,
9: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
12: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
11: ಪರಿಶುದ್ಧವಾದ ಹಾಲು?
13: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
14: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
15: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
16: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
17: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
18: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
19: ಹಲೋ, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಸಂಜೆ ಸಮಯದಲ್ಲಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಮೊಬೈಲ್ ಬಳಕೆ ಹೆಚ್ಚಾಗ್ತಿದ್ದ ಹಾಗೆ ಅದ್ರ ಜೊತೆಗೆ ವಂಚಕರ ಸಂಖ್ಯೆ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ. ಆನ್ಲೈನ್ ವಂಚನೆಗಾಗಿ ದಿನಕ್ಕೊಂದು ಸಿಮ್ ಕಾರ್ಡ್ ಖರೀದಿಸೋ ಖದೀಮರು ಜಾಸ್ತಿ ಆಗ್ತಾ ಇದ್ದಾರೆ. ಅವುಗಳಿಂದ ಜನರನ್ನ ವಂಚನೆ ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲೇ ಕೇಂದ್ರ ಸರ್ಕಾರದವರು ಆನ್ಲೈನ್ ವಂಚನೆ ತಡೆಯೋದಕ್ಕೆ ಕ್ರಮವನ್ನ ಕೈ ತಗೊಂಡಿದ್ದಾರೆ. ಅದು ಹೇಗೆ ಅಂತೀರಾ? ಎಸ್, ಈಗ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಬಳಸ್ಕೊಂಡು ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಸಿಮ್ ಕಾರ್ಡ್ ಅನ್ನೇ ತಗೊಂಡಿರಬಹುದು. ನಿಮ್ಮ ಹೆಸರಲ್ಲಿ ಒಟ್ಟು ಎಷ್ಟು ಸಿಮ್ ಕಾರ್ಡ್ ಇವೆ ಅಂತ ನಿಮ್ಗೆ ಗೊತ್ತಾ?
8: ಇಲ್ಲ ಶ್ವೇತಾ, ಗೊತ್ತಿಲ್ಲ ಅಂತ ಹೇಳೋದಾದ್ರೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದ್ರೆ, ಇತ್ತೀಚೆಗೆ ಸೈಬರ್ ವಂಚನೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ. ನಕಲಿ ಸಿಮ್ ಕಾರ್ಡ್ಗಳನ್ನ ಅಂದ್ರೆ ಡೂಪ್ಲಿಕೇಟ್ ಸಿಮ್ ಕಾರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಅನೇಕ ಅಪರಾಧಗಳು ನಡೀತಾನೆ ಇರ್ತವೆ. ಆದ್ರೆ ಈಗ ಚಿಂತೆ ಬೇಡ ಸ್ನೇಹಿತರೆ, ನಮ್ಮ ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಅವರು ಅಂದ್ರೆ ಡಾಟ್ ಅವರು ಒಂದು ಉಪಯುಕ್ತ ವೆಬ್ಸೈಟ್ ಅನ್ನ ಶುರು ಮಾಡಿದ್ದಾರೆ. ಅದು ಯಾವುದು, ಅದರ ಹೆಸರು ಏನು ಅಂತಂದ್ರೆ ಸಂಚಾರ್ ಸಾಥಿ ಮೊಬೈಲ್ ಅಪ್ಲಿಕೇಶನ್, ಮತ್ತು ವೆಬ್ ಪೋರ್ಟಲ್ www.sancharsathi.govi.in ರೂಪದಲ್ಲಿ ಸಿಗುತ್ತವೆ. ಸಂಚಾರ್ ಸಾಥಿ ಅನ್ನೋ ವೆಬ್ಸೈಟ್ ಬೇರೆ ಬೇರೆ ನಾಗರಿಕ ಕೇಂದ್ರಿತ ಸೇವೆಗಳನ್ನ ಕೂಡ ಒದಗಿಸುತ್ತೆ ಸ್ನೇಹಿತರೆ. ಇದರ ಜೊತೆಗೆ ಕೀಪ್ ಯುವರ್ ಸೆಲ್ಫ್ ಅವೇರ್ ಸೌಲಭ್ಯವು ಕೂಡ ಅಂತಿಮ ಬಳಕೆದಾರರ ಸುರಕ್ಷತೆ ಹಾಗೆ ಟೆಲಿಕಾಂ ಮತ್ತು ಮಾಹಿತಿ ಭದ್ರತೆಗೆ ಸಂಬಂಧಿಸಿದ ಬೇರೆ ಬೇರೆ ಅಂಶಗಳ ಕುರಿತು ಇತ್ತೀಚಿನ ನವೀಕರಣಗಳು ಮತ್ತು ಜಾಗೃತಿ ಸಾಮಗ್ರಿಗಳನ್ನ ಒದಗಿಸ್ತಾ ಬಂದಿದೆ. ಸೊ ಹಾಗಾದ್ರೆ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ ಬಳಕೆಯಲ್ಲಿದೆ ಅಂತ ನೀವು ತಿಳ್ಕೊಳ್ಳೋದಾದ್ರೆ ತುಂಬಾ ಈಸಿ ಸ್ನೇಹಿತರೆ, ಕ್ಷಣಾರ್ಧದಲ್ಲಿ ನೀವು ಅದನ್ನ ಪತ್ತೆ ಮಾಡಬಹುದು. ಹೇಗೆ ಅಂತೀರಾ? ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಸಂಚಾರ್ ಸಾಥಿ ಎಂಬ ಪೋರ್ಟಲ್ಗೆ ಹೋಗಿ. ಅಲ್ಲಿ ನೌ ಮೊಬೈಲ್ ಕನೆಕ್ಷನ್ ಇನ್ ಯೋರ್ ನೇಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ನಿಮ್ಮ ಹೆಸರಲ್ಲಿರುವ ಮೊಬೈಲ್ ಸಂಪರ್ಕಗಳನ್ನ ತಿಳಿಯಿರಿ ಅಂತ ಆಯ್ಕೆ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಗೆ ಕ್ಯಾಪ್ಚಾವನ್ನ ನಮೂದಿಸಿ. ನಂತರ ನಿಮಗೆ ಬರುವಂತಹ ಒಟಿಪಿ ಅನ್ನ ನಮೂದಿಸಿ ಲಾಗಿನ್ ಆಗಿ. ಆಗ ನಿಮಗೆ ಆಶ್ಚರ್ಯ ಕಾದಿರುತ್ತೆ. ನಿಮ್ಮ ಆಧಾರ್ ಸಂಖ್ಯೆಯ ಮೇಲೆ ನೋಂದಣಿಯಾಗಿರುವ ಎಲ್ಲಾ ಮೊಬೈಲ್ ಸಂಖ್ಯೆಗಳ ಪಟ್ಟಿ ಅಲ್ಲಿ ನೀವು ನೋಡಬಹುದು. ಒಂದ್ ವೇಳೆ ನೀವು ಬಳಸದೇ ಇರುವ ಅಥವಾ ನಿಮಗೆ ಗೊತ್ತಿಲ್ಲದ ಯಾವುದೇ ನಂಬರ್ ಕಂಡ್ರೆ ನೀವು ಅದನ್ನ ಆನ್ಲೈನ್ ನಲ್ಲೇ ವರದಿ ಮಾಡಬಹುದು, ಅಂದ್ರೆ ರಿಪೋರ್ಟ್ ಮಾಡಬಹುದು ಸ್ನೇಹಿತರೆ. ಅದನ್ನ ಡಿಆಕ್ಟಿವೇಟ್ ಮಾಡಿಸಬಹುದು. ಇದರಿಂದ ನಿಮ್ಮ ವೈಯಕ್ತಿಕ ಮಾಹಿತಿ ಸುರಕ್ಷಿತವಾಗಿ ಇರುತ್ತೆ ಮತ್ತು ವಂಚನೆಗೆ ಬಲಿಯಾಗೋದನ್ನ ತಪ್ಪಿಸಬಹುದು. ಹಾಗಾಗಿ ತಡ ಮಾಡಬೇಡಿ ಸ್ನೇಹಿತರೆ, ಈಗಲೇ ಚೆಕ್ ಮಾಡಿ ಹಾಗೆ ಸುರಕ್ಷಿತವಾಗಿರಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ಟೇ ಇನ್

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗಷ್ಟೇ ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ಕೇಳ್ಕೊಂಬಂದ್ರಿ. ಈಗ ಕಾಫಿ ಸ್ಮೆಲ್ ಮೂಗಿಗೆ ತಾಕ್ತಾ ಇರಬಹುದು, ಅಥವಾ ಇನ್ನು ಆಫೀಸ್ ಅಲ್ಲೇ ಕೂತಿರಬಹುದು, ಎಲ್ಲೇ ಇರಿ, ನಿಮ್ಮ ದಾರಿ ಕಡೆಗೊಂದು ಪೀಸ್ ಆಫ್ ಮೈಂಡ್ ಸಿಗ್ಲಿ. ಸೊ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ನಮ್ಮೆಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಅಂತೂ ಇದೆ ಅಲ್ವಾ? ಆದ್ರೆ ಆ ಸ್ಮಾರ್ಟ್ ಫೋನ್ ನಿಜವಾಗಿಯೂ ಸ್ಮಾರ್ಟ್ ಆಗೋದು ಯಾವಾಗ ಗೊತ್ತಾ? ನಮ್ಮ ಕೆಲಸ ಸುಲಭ ಮಾಡುವ ಆಪ್ಗಳು ಅದರಲ್ಲಿ ಇದ್ದಾಗ ಮಾತ್ರ. ಸೊ ಹಾಗಾಗಿ ನಾನು ಈಗ ನಿಮಗೆ ಕೆಲವು ಸೂಪರ್ ಉಪಯುಕ್ತ ಹಾಗೂ ಎಲ್ಲರ ಮೊಬೈಲ್ನಲ್ಲೂ ಇರಲೇಬೇಕಾದ ಸರ್ಕಾರಿ ಅಪ್ಲಿಕೇಶನ್ಸ್ಗಳ ಲಿಸ್ಟ್ ಅನ್ನ ಕೊಡ್ತೀನಿ. ಇವು ನಿಮ್ಮ ಸಮಯ ಉಳಿಸುತ್ತವೆ, ಹಾಗೆ ಕೆಲಸ ಸರಳವಾಗಿ ಮಾಡುತ್ತೆ, ಹಾಗೆ ಸರ್ಕಾರದ ಸೇವೆಗಳನ್ನ ನೇರವಾಗಿ ನಿಮ್ಮ ಕೈಗೆ ತರುತ್ತವೆ. ಹಾಗಿದ್ರೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ಡಿಜಿ ಲಾಕರ್, ಫಾಸ್ಟ್ ಅಂಡ್ ಫಾರ್ಮೋಸ್ಟ್ ಡಿಜಿ ಲಾಕರ್ ಅಂತಾನೆ ಹೇಳಬಹುದು. ನೀವು ಇನ್ನು ಡಾಕ್ಯುಮೆಂಟ್ಗಳ ಫಿಸಿಕಲ್ ಕಾಪಿಗಳನ್ನ ಕ್ಯಾರಿ ಮಾಡಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆರ್ ಸಿ ಬುಕ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಎಲ್ಲಾ ಸರ್ಟಿಫಿಕೇಟ್ಗಳು ಎಲ್ಲಾ ಸೇಫ್ ಆಗಿ ಈ ಆಪ್ನಲ್ಲೇ ಇರುತ್ತೆ. ಇದು ಸರ್ಕಾರದ ಮಾನ್ಯತೆ ಪಡೆದಿರುವಂತಹ ಆಪ್. ಈ ಒಂದು ಆಪ್ ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಟೆನ್ಷನ್ ಫ್ರೀ ಆಗಿ ಪ್ರಯಾಣ ಮಾಡಬಹುದು. ಇನ್ನ ಎರಡನೇದಾಗಿ ಉಮಂಗ್ ಆಪ್, ಆಲ್ ಇನ್ ಒನ್ ಉಮಂಗ್ ಆಪ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸುಮಾರು 1500 ಹೆಚ್ಚು ಸೇವೆಗಳು ಒಂದೇ ಕಡೆ ಸಿಗುತ್ತೆ ಅಂತಂದ್ರೆ ನಂಬ್ತೀರಾ? ಎಸ್, ನಂಬಲೇಬೇಕು ಸ್ನೇಹಿತರೆ. ಹಾಗೆ ಪಿಎಫ್ ಬಗ್ಗೆ ಮಾಹಿತಿ ಬೇಕಾ? ಪ್ಯಾನ್ ಕಾರ್ಡಿನ ಕೆಲಸ ಇದೆಯಾ? ಈ ಎಲ್ಲಾ ಸೇವೆಗಳು ಉಮಂಗ್ ಆಪ್ನಲ್ಲಿ ಸಿಗುತ್ತವೆ. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ? ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನ ಮೂರನೇದಾಗಿ ಎಂ ಪರಿವಾಹನ್. ಈ ಒಂದು ಆಪ್ ನ ಸೌಲಭ್ಯ ಏನಪ್ಪಾ ಅಂತಂದ್ರೆ, ಟ್ರಾಫಿಕ್ ನಿಯಮ ಪಾಲಿಸೋದಕ್ಕೆ ಮತ್ತು ರೋಡ್ ಸೇಫ್ಟಿ ಕಾಪಾಡೋದಕ್ಕೆ ಎಂ ಪರಿವಾಹನ್ ಅನ್ನೋ ಆಪ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಮ ವಾಹನದ ಮಾಹಿತಿ, ಲೈಸೆನ್ಸ್ ಡೀಟೇಲ್ಸ್ ಎಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ. ಪೊಲೀಸರು ಕೇಳಿದಾಗ ಇದನ್ನೇ ತೋರಿಸಬಹುದು. ಇನ್ನ ನಾಲ್ಕನೇದಾಗಿ ಆರೋಗ್ಯ ಸೇತು. ಇನ್ನು ಸ್ನೇಹಿತರೆ, ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಆರೋಗ್ಯ ಸೇತು ಇದು ಕೋವಿಡ್ ಸಮಯದಲ್ಲಿ ಎಷ್ಟು ಸಹಾಯ ಮಾಡಿದೆ ಅಂತ ಗೊತ್ತಲ್ವಾ? ಸೊ ಈಗ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಳು, ವ್ಯಾಕ್ಸಿನೇಷನ್ ಸ್ಟೇಟಸ್ ಇದ್ರಲ್ಲಿದೆ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತಾನೆ ಹೇಳ್ಬೋದು. ಇನ್ನ ಐದನೇದಾಗಿ ಮೈ ಗವರ್ನಮೆಂಟ್. ಸರ್ಕಾರಕ್ಕೆ ಸಲಹೆ ಕೊಡೋದಕ್ಕೆ, ನೀತಿ ನಿರ್ಧಾರಗಳಲ್ಲಿ ಭಾಗಿಯಾಗೋದಕ್ಕೆ, ಹಾಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋದಕ್ಕೆ ಮೈ ಗವರ್ನ್ಮೆಂಟ್ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ವಾಯ್ಸ್ ಅನ್ನ ಸರ್ಕಾರಕ್ಕೆ ತಲುಪಿಸಿ ಅಂತ ಹೇಳ್ತಾ, ಫ್ರೆಂಡ್ಸ್, ಈ 5 ಆಪ್ಗಳು ಕೇವಲ ಸರ್ಕಾರಿ ಆಪ್ಗಳಲ್ಲ, ಇವು ನಮ್ಮ ನಾಗರಿಕ ಜೀವನದ ಡಿಜಿಟಲ್ ಕೀಲಿ ಕೈಗಳು ಅಂತಾನೆ ಹೇಳ್ಬಹುದು. ಇನ್ನು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಓಕೆನಾ? ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ಟೇ ಇನ್ ಟ್ಯೂನ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ತುರ್ತು ಸಂದರ್ಭ ಅಂತಂದ್ರೆ ಯಾರಿಗ್ ಗೊತ್ತಿರುತ್ತೆ ಹೇಳಿ? ಅಂದ್ರೆ ಈ ಎಮರ್ಜೆನ್ಸಿ ಯಾವಾಗ ಯಾರಿಗ್ ಬೇಕಾದ್ರೂ ಬರಬಹುದು. ಹಾಗಾಗಿ ನಿಮ್ಮ ಫೋನ್ ನಲ್ಲಿ ಕೆಲವು ನಂಬರ್ ಗಳನ್ನ ಸೇವ್ ಮಾಡ್ಕೊಳ್ಳೇಬೇಕು. ಹಾಗಿದ್ರೆ ಇವಾಗ್ಲೇ ಸೇವ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಬೇಡಿ. ಯಾಕಂದ್ರೆ ಒಂದು ಕರೆ ನಿಮ್ಮ ಜೀವನವನ್ನೇ ಉಳಿಸಬಹುದು ಅಥವಾ ಬೇರೆಯವರಿಗೆ ಸಹಾಯ ಮಾಡಬಹುದು ಅಲ್ವಾ? ಸ್ನೇಹಿತರೆ, ನಾವೆಲ್ಲರೂ ಈಗ ಸ್ಮಾರ್ಟ್ ಫೋನ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಇದರಿಂದ ಅನೇಕ ಕೆಲಸಗಳು ಸುಲಭವಾಗ್ತಾ ಇದೆ. ಸ್ಮಾರ್ಟ್ ಫೋನ್ಗಳ ಸಹಾಯದಿಂದ ಆನ್ಲೈನ್ ನಲ್ಲೇ ಶಾಪಿಂಗ್ ಮಾಡ್ತೀವಿ, ಹಾಗೆ ಸರ್ಕಾರಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು, ಹಾಗೆ ಯಾವುದೇ ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನ ಆರ್ಡರ್ ಮಾಡೋದು, ಹಾಗೆ ಎಲ್ಲಾ ಕೆಲಸಗಳನ್ನು ಸ್ಮಾರ್ಟ್ ಫೋನ್ಗಳ ಮೂಲಕ ಆನ್ಲೈನ್ ನಲ್ಲೇ ಖರೀದಿ ಮಾಡ್ತೀವಿ. ಇವುಗಳನ್ನೆಲ್ಲ ಬಿಟ್ಟು ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಕೆಲವು ಸಂಖ್ಯೆಗಳನ್ನ ನೀವು ಸೇವ್ ಮಾಡಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ನಾನು ಅಂತಹ ಕೆಲವು ಪ್ರಮುಖ ಸಂಖ್ಯೆಗಳ ಬಗ್ಗೆ ತಿಳಿಸ್ತೀನಿ. ಇದರ ಸಹಾಯದಿಂದ ರಸ್ತೆ ಅಪಘಾತದ ಸಮಯದಲ್ಲಿ ನಿಮಗೆ ಯಾವುದೇ ತುರ್ತು ಸೇವೆ ಅಗತ್ಯವಿದ್ರೆ ತಕ್ಷಣ ಆ ಸಂಖ್ಯೆಗೆ ಕರೆ ಮಾಡಬಹುದು. ಸ್ನೇಹಿತರೆ, ಹಾಗೆ ಈ ಒಂದು ಸಂಖ್ಯೆಗಳ ಸಹಾಯದಿಂದ ನೀವು ಲಂಚಕ್ಕೆ ಒತ್ತಾಯಿಸುವ ಅಧಿಕಾರಿಗಳ ದೂರನ್ನು ಸಹ ಸಲ್ಲಿಸಬಹುದು. ಇದಲ್ಲದೆ ನೀವು ಆನ್ಲೈನ್ ವಂಚನೆಗೆ ಬಲಿಯಾಗಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ಸೈಬರ್ ವಂಚನೆ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಆ ಸಂಖ್ಯೆಗಳು ಯಾವುದು ಅಂತ ನಾನೀಗ ತಿಳಿಸ್ತೀನಿ. ಸಂಖ್ಯೆ 1930. ಈ ಒಂದು ಸಂಖ್ಯೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾನಂತಹ ಯಾವುದೇ ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ಯಾರಾದರೂ ನಿಮ್ಮನ್ನ ನಿಂದಿಸಿದ್ರೆ, ಟೀಕಿಸಿದ್ರೆ ಅಥವಾ ಅಸಭ್ಯವಾಗಿ ವರ್ತಿಸಿದರೆ ಅಥವಾ ಬೆದರಿಕೆ ಹಾಕಿದ್ರೆ ಇಂತಹ ಸಮಯದಲ್ಲಿ ನೀವು 1930 ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನೀವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು. ಹಾಗೆ 1073 ಈ ಒಂದು ಸಂಖ್ಯೆಯ ಸಹಾಯದಿಂದ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಅಪಘಾತಕ್ಕೀಡಾದ್ರೆ ಈ ಸಂದರ್ಭದಲ್ಲಿ ನೀವು ತಕ್ಷಣ ವಿಳಂಬವಿಲ್ಲದೆ 1073 ಸಂಖ್ಯೆಗೆ ಕರೆ ಮಾಡಬಹುದು. ಇದು ರಸ್ತೆ ಅಪಘಾತ ತುರ್ತು ಸೇವಾ ಸಂಖ್ಯೆಯಾಗಿದೆ. ಇನ್ನು 1951 ಅಂಗಡಿಯವರಾಗಿರ್ಬೋದು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ನಲ್ಲಾಗಿರ್ಬೋದು, ಕಾಲೇಜು ಅಥವಾ ಶಾಲೆಯ ಸರಕು ಮತ್ತು ಸೇವೆಗಳನ್ನು ಸಾಮಾನ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ, ಇದಲ್ಲದೆ ಗುಣಮಟ್ಟ ಗ್ಯಾರಂಟಿ ಅಥವಾ ವಾರಂಟಿ ಸಂಬಂಧಿಸಿದ ಸಮಸ್ಯೆ ಇದ್ರೆ ಈ ಸಂದರ್ಭದಲ್ಲಿ ನೀವು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಸಂಖ್ಯೆ 1915 ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನಿಮ್ಮ ದೂರನ್ನ ನೋಂದಾಯಿಸಬಹುದು. ನಂತರ 1064 IAS, PCI, ಪೊಲೀಸ್ ಮುಂತಾದ ಯಾವುದೇ ಸರ್ಕಾರಿ ಅಧಿಕಾರಿ ಅಥವಾ ಉದ್ಯೋಗಿ ನಿಮ್ಮಿಂದ ಲಂಚಕ್ಕೆ ಬೇಡಿಕೆ ಇಟ್ಟರೆ ಈ ಸಂದರ್ಭದಲ್ಲಿ ನೀವು ವಿಳಂಬವಿಲ್ಲದೆ ಭ್ರಷ್ಟಾಚಾರ

0: ವಿಚಾರಣೆ 139, ಟೂರಿಸ್ಟ್ ಹೆಲ್ಪ್ಲೈನ್ 1363, ಎಲ್ಪಿಜಿ ಸೋರಿಕೆ ಸಹಾಯವಾಣಿ ಸಂಖ್ಯೆ 1906, ಸೈಬರ್ ಅಪರಾಧ ಸಹಾಯವಾಣಿ ಸಂಖ್ಯೆ 1930. ಈ ನಂಬರ್ಗಳಿಗೆ ನೀವು ತುರ್ತು ಸಮಯದಲ್ಲಿ ಈ ಸಂಖ್ಯೆಗಳನ್ನ ಬಳಸಿಕೊಂಡು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಹಾಗೆ ನೆನ್ಪಿಡಿ ಸ್ನೇಹಿತರೆ, 112 ನಂಬರ್ ಎಲ್ಲಾ ತುರ್ತು ಸೇವೆಗಳಿಗಾಗಿ ಇರುವ ಏಕೈಕ ಸಂಖ್ಯೆ ಅಂತಾನೆ ಹೇಳಬಹುದು. ಇದರ ಮೂಲಕ ನೀವು ಪೊಲೀಸ್, ಅಗ್ನಿಶಾಮಕ ಮತ್ತು ಆಂಬ್ಯುಲೆನ್ಸ್ ಸೇವೆಗಳಿಗೆ ಸಂಪರ್ಕಿಸಬಹುದು. ಇದು ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಕಾರ್ಯನಿರ್ವಹಿಸುತ್ತೆ. ಓಕೆ ಫ್ರೆಂಡ್ಸ್, ಈ ನಂಬರ್ಗಳನ್ನ ನಿಮ್ಮ ಫೋನ್ನಲ್ಲಿ ICE ಅಂದ್ರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ಸೇವ್ ಮಾಡ್ಕೊಳ್ಳಿ. ಇದರಿಂದ ನಿಮಗೋಸ್ಕರ ಅಥವಾ ನಿಮ್ಮವರ ಸಹಾಯಕ್ಕೆ ತಕ್ಷಣ ಸಿಗುತ್ತೆ. ಸೇಫ್ ಆಗಿರಿ, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೌಕರಿಗೆ ದಿನ ರಜಾ,

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
6: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
7: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
10: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
11: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ, ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಆ್ಯಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ, ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ, ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ, ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680869629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ, ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನಾವು ಜಗತ್ತಲ್ಲಿ ಎಷ್ಟೊಂದು ವಿಸ್ಮಯಕಾರಿ ವಿಚಾರಗಳನ್ನ ಗಮನಿಸ್ಬೋದು ಅಂತ ಅಂದರೆ, ನಾವು ನಮ್ಮ ಸ್ಕೂಲ್ ಬುಕ್ಗಳಲ್ಲಿ ಗ್ರಹಗಳ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಸೊ ಗುರುಗ್ರಹ ಆಗಿರ್ಬೋದು, ಶುಕ್ರಗ್ರಹ ಆಗಿರ್ಬೋದು, ಯಾವ ರೀತಿಯಲ್ಲಿರುತ್ತೆ, ಮತ್ತು ನಮಗೆ ಗುರುಗ್ರಹ ಅಥವಾ ಈ ರೀತಿಯ ಗ್ರಹಗಳೇನಿದ್ದಾವೆ ಅವುಗಳನ್ನ ತೋರಿಸ್ತಾ ಇದ್ರು. ಸೊ ನಾವು ಕೂಡ ನೋಡಿರ್ತೀವಿ, ಆ್ಯಂಡ್ ನೀವು ಕೂಡ ನೋಡಿರ್ತೀರಾ ಇತ್ತೀಚಿನ ದಿನಗಳಲ್ಲಿ ಈ ಚಂದ್ರಗ್ರಹಣ ಆದಂತಹ ಟೈಮ್ನಲ್ಲಿ, ಮತ್ತು ಸೂರ್ಯಗ್ರಹಣ ಆದಂತಹ ಟೈಮಲ್ಲಿ ಅವುಗಳನ್ನ ನೋಡೋಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾರೆ. ಸೊ ಆ ರೀತಿಯಲ್ಲಿ ನೀವು ಕೂಡ ಗ್ರಹಗಳನ್ನ ನೋಡಿರ್ತೀರಾ. ಆದರೆ ಇವತ್ತು ನಾನು ತಿಳಿಸಿರುವಂತಹ ಈ ಒಂದು ಗ್ರಹ ಏನಿದೆ, ಇದು ನೋಡೋದಕ್ಕೆ ಆಲೂಗಡ್ಡೆ ರೀತಿಯಲ್ಲಿ ಇದೆ. ಸೊ ಆಲೂಗಡ್ಡೆ ಅಂತ ಅಂದಾಗ ನಿಮಗೆ ಒಂದು ಇಮ್ಯಾಜಿನೇಷನ್ ಬರುತ್ತೆ, ಈ ರೀತಿಯೂ ಒಂದು ಗ್ರಹ ಇರ್ಬೋದು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಬಂದಿರುತ್ತೆ. ಹೌದು, ಸೊ ಇವತ್ತು ಈ ರೀತಿಯ ಒಂದು ಗ್ರಹ ಇದೆ, ಆ ಗ್ರಹದ ಬಗ್ಗೆನೂ ಕೂಡ ಹೇಳ್ತೀನಿ. ಅದು ಯಾವ ಗ್ರಹ ಅಂತ ನಿಮಗೆ ಏನಾದರೂ ಗೊತ್ತಾದರೆ ಅದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಅಷ್ಟೇ ಅಲ್ಲ, ಈಗ ನಾವು ಯೂಸ್ ಮಾಡುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಅಫಿಷಿಯಲ್ ಆಗಿ ಯೂಸ್ ಮಾಡುವಂತಹ ಒಂದು ಸಾಮಾಜಿಕ ಮಾಧ್ಯಮ ಅಂತ ಅಂದರೆ ಅದು ಟ್ವಿಟರ್ ಆಗಿರುತ್ತೆ. ಈ ಟ್ವಿಟರ್ನಲ್ಲಿ ಒಂದು ಹಕ್ಕಿ ಇದೆ. ಈ ಹಕ್ಕಿ ಯಾವುದು? ಈ ಟ್ವಿಟರ್ನಲ್ಲಿ ಹಕ್ಕಿಯ ಚಿತ್ರ ಯಾಕೆ ಬಂತು? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಕ್ಯೂರಿಯಸ್ ಆಗಿರುವಂತಹ ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂತಂದರೆ ನಮ್ಮ ಶೋನ ಕೇಳಿಸ್ಕೊಳ್ಳಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಚುಂಬಿಸಿದಾಗ
1: ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ನೀವು ಕೂಡ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಿಮ್ಮ ಸುತ್ತಮುತ್ತ ಗಮನಿಸಿದರೆ ಅಥವಾ ಫೀಲ್ ಮಾಡಿದರೆ ಅವುಗಳನ್ನ ನಮಗೂ ಕೂಡ ವಾಟ್ಸಪ್ ಮಾಡಿ ಅಥವಾ ವಾಯ್ಸ್ ನೋಟ್ ಮಾಡಿ ಕಳಿಸ್ಕೊಡ್ಬೋದು. ಆ್ಯಂಡ್ ನಾವು ಕೂಡ ನೀವು ಕಳಿಸಿರುವಂತಹ ವಿಷಯಗಳನ್ನ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ, ಸೊ ನೀವು ನಮಗೆ ಕಳಿಸ್ಬೇಕು ಅಂತ ಇರುವಂತಹ ಸಂಖ್ಯೆ 9686869629 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡೋದ್ರ ಮೂಲಕ ಸೊ ಅಲ್ಲಿ ವಿಸ್ಮಯ ಜಗತ್ತೊಂದು ಕೂಡ ಮೆನ್ಷನ್ ಮಾಡಿ ಕಳಿಸಿದ್ರೆ ಇನ್ನು ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ 2 ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳಿದೆ. ಅದರಲ್ಲಿ ಒಂದು ಅಫಿಷಿಯಲ್ ಆಗಿ ಯೂಸ್ ಮಾಡುವಂತಹ ಒಂದು ಸಾಮಾಜಿಕ ಮಾಧ್ಯಮ, ಅದು ಟ್ವಿಟರ್. ಟ್ವಿಟರ್ನ ಬಗ್ಗೆ ಹೇಳ್ತೀನಿ ಅಂದೆ. ಅದರ ಜೊತೆಗೆ ಇನ್ನೊಂದು ವಿಷಯ ಏನಂತಂದರೆ, ಆಲೂಗಡ್ಡೆ ಗಾತ್ರದಲ್ಲಿರುವಂತಹ ಒಂದು ಗ್ರಹ ಇದೆ, ಆ ಗ್ರಹದ ಬಗ್ಗೆನೂ ಕೂಡ ಹೇಳ್ತೀನಿ ಅಂದೆ. ಸೊ ಹಾಗಾದರೆ ಈಗ ಫಸ್ಟ್ ನಾವು ನೋಡ್ತೀವಿ ಅಂತಂದರೆ, ಈಗ ನಾವು ಯೂಸ್ ಮಾಡುವಂತಹ ಟ್ವಿಟರ್ ಏನಿದೆ, ಸೊ ಇದು ಅಫಿಷಿಯಲ್ ಆಗಿ ಸೆಲೆಬ್ರಿಟೀಸ್, ಮಿನಿಸ್ಟರ್ಸ್, ಹಾಗೆ ದೊಡ್ಡ ದೊಡ್ಡ ಕಂಪನಿಯವರು, ಹಾಗೆ ಪಬ್ಲಿಕ್ಸ್ ಕೂಡ ಇದನ್ನು ಯೂಸ್ ಮಾಡ್ತಾ ಇರ್ತೀರ. ಸೊ ಈ ಒಂದು ಟ್ವಿಟರ್ನ ಯೂಸ್ ಮಾಡುವಾಗ ನಾವಿಲ್ಲಿ ಒಂದು ಗಮನಿಸಬೇಕಾದಂಥದ್ದು, ಸೊ ಟ್ವಿಟರ್ನಲ್ಲಿರುವಂತಹ ಒಂದು ಹಕ್ಕಿ ಯಾವುದು ಅಂತ. ಇದರಲ್ಲಿ ಈಗ ಟ್ವಿಟರ್ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಇದರ ಲೋಗೋದಲ್ಲಿ ಇವರ ನೇಮೇ ಇರ್ತಾ ಇತ್ತು, ಆದರೆ ಕಾಲಕ್ರಮೇಣ ಇದನ್ನು ಚೇಂಜ್ ಮಾಡ್ತಾರೆ. ಸೊ ಯಾವ ರೀತಿ ಹಕ್ಕಿಯ ಒಂದು ಲೋಗೋವನ್ನು ಹಾಕಿ ಚೇಂಜ್ ಮಾಡ್ತಾರೆ, ಸೊ ಹಕ್ಕಿ ಏನು ಸೂಚಿಸುತ್ತೆ, ಮತ್ತು ಹಕ್ಕಿಯ ಚಿತ್ರ ಬರೋದಕ್ಕೆ ಏನು ಕಾರಣ, ಈ ಹಕ್ಕಿ ಎಲ್ಲಿಂದ ಸಿಕ್ತು, ಇದರ ಹೆಸರೇನು, ಇದ್ರ ಬಗ್ಗೆನೂ ಕೂಡ ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಟ್ವಿಟರ್ನ ಯೂಸ್ ಮಾಡಿದಿರ ಅಂತಂದರೆ ಈ ಟ್ವಿಟರ್ನಲ್ಲಿರುವಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಕೂಡ ನೋಡಿರ್ತೀರಾ. ಇದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಇನ್ಫಾರ್ಮೇಷನ್ಗಳನ್ನ ಕಳಿಸ್ಬೇಕು, ಪಬ್ಲಿಕ್ಸಿಗೆ ತಿಳಿಸ್ಬೇಕು ಅಂತ ಇದ್ದರೆ ಈ ಟ್ವಿಟರ್ನ ಮೂಲಕವಾಗಿ ಅಫಿಷಿಯಲ್ ಆಗಿ ಅದನ್ನು ಲಾಂಚ್ ಮಾಡ್ತಾರೆ. ಸೊ ಇದನ್ನು ಪಬ್ಲಿಕ್ಸ್ ಮತ್ತು ಮೀಡಿಯಾ ಎಲ್ಲದೂ ಕೂಡ ಕ್ಯಾಚ್ ಮಾಡ್ಬೋದು. ಆದರೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ಆ್ಯಪ್ನಲ್ಲಿ, ಸೊ ನಾವು ನೋಡೋದಕ್ಕೆ ಸಿಗುವಂಥದ್ದು ಲೋಗೋದಲ್ಲಿ ಕಾಣುವಂತಹ ಒಂದು ಹಕ್ಕಿಯ ಚಿತ್ರ. ಈ ಹಕ್ಕಿಯ ಚಿತ್ರ ಎಲ್ಲಿಂದ ಬಂತು, ಇದರ ಹೆಸರೇನು ಅಂತ ನೋಡೋದಾದರೆ, ಈ ಟ್ವಿಟರ್ನಲ್ಲಿರುವಂತಹ ಹಕ್ಕಿಯ ಲೋಗೋವನ್ನು 2010 ಪರಿಚಯಿಸಲಾಗುತ್ತೆ. ಮೊದಲಿಗೆ ಲೋಗೋದಲ್ಲಿ ಕಂಪ್ನಿಯ ಹೆಸರು ಮಾತ್ರ ಇರ್ತಾ ಇತ್ತು, ಆದರೆ ನಂತರದ ದಿನಗಳಲ್ಲಿ ಹಕ್ಕಿಯ ರೂಪದಲ್ಲಿ ಈ ಒಂದು ಟ್ವಿಟರ್ ಆ್ಯಪ್ನ ಲೋಗೋವನ್ನು ಆ್ಯಡ್ ಮಾಡ್ತಾರೆ. ಸೊ ಲೋಗೋ ಆ್ಯಡ್ ಮಾಡಿದ ನಂತರದಲ್ಲಿ ಈ ಹಕ್ಕಿಯ ಬಗ್ಗೆ ಒಂದು ಕ್ಯೂರಿಯಸ್ ಆಗಿರುವಂತಹ ವಿಷಯ ಉಳ್ಕೊಳ್ಳುತ್ತೆ. ಸೊ ಹಕ್ಕಿಯ ಹೆಸರು ಲ್ಯಾರಿ ಆಗಿರುತ್ತೆ. ಆ್ಯಂಡ್ ಲ್ಯಾರಿಗೆ ಮುಗಿಲಿಲ್ಲ, ಲ್ಯಾರಿಯ ಹಿಂದೆ ಇನ್ನೊಂದು ವಿಷಯ ಕೂಡ ಇದೆ. ಇದು ಅಮೆರಿಕನ್ ಬ್ಯಾಸ್ಕೆಟ್ಬಾಲ್ ಲ್ಯಾರಿ ಬರ್ಡ್ ಅವರ ಹೆಸರಿನಿಂದ ಸ್ಫೂರ್ತಿ ಪಡ್ಕೊಂಡಿರುತ್ತೆ. ಲ್ಯಾರಿ ಬರ್ಡ್ ಯಾರು ಅಂತಂದರೆ, ಇವರು ಟ್ವಿಟರ್ನ ಸಹ ಸಂಸ್ಥಾಪಕ ಬಿಸ್ಟೋನ್ ಅವರ ಹೋಮ್ ಸ್ಟೇಟ್ ತಂಡವಾದ ಬಾಸ್ಟನ್ ಸೆಲ್ಟಿಕ್ಸ್ಗಾಗಿ ಆಡ್ತಾ ಇರ್ತಾರೆ. ಹಾಗಾದರೆ ನಾವು ಇದರಲ್ಲಿ ಇನ್ನೂ ಕ್ಯೂರಿಯಸ್ ಆಗಿರುವಂತಹ ವಿಷಯವನ್ನು ಗುರುತಿಸ್ಬೋದು. ನಾವು ಈ ಟ್ವಿಟರ್ನ ಲೋಗೋವನ್ನು ನೋಡ್ತೀವಿ ಅಂತಂದರೆ, ಈ ಟ್ವಿಟರ್ನಲ್ಲಿ ಕಾಣಿಸುವಂತಹ ಹಕ್ಕಿ ಏನಿರುತ್ತೆ, ಅದು ಹಾರೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಹಾರುವಂಥದ್ದು ಏನನ್ನು ಸೂಚಿಸುತ್ತೆ ಅಂತ ನೋಡೋದಾದರೆ, ಇದು ಫ್ರೀಡಮ್ ಮತ್ತು ಹೋಪ್ನ ಇಂಡಿಕೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಟ್ವಿಟರ್ ಬರ್ಡ್ ಲೋಗೋ ಏನಿದೆ, ಸಿಂಬಲೈಸ್ ಮಾಡುವಂಥದ್ದು ಅನ್ಲಿಮಿಟೆಡ್ ಫ್ರೀಡಮ್ ಮತ್ತು ಜಾಯ್ಫುಲ್ ಕಮ್ಯುನಿಕೇಷನ್ನ ಇಂಡಿಕೇಟ್ ಮಾಡುತ್ತೆ. ಹಾಗಾದರೆ ಈ ಬರ್ಡಿಂದ ಟ್ವೀಟ್ ಅನ್ನೋ ಪದ ಎಲ್ಲಿಂದ ಬಂತು ಅಂತ ಕೇಳೋದಾದರೆ, ಸೊ ಈ ಟ್ವಿಟರ್ ಅನ್ನುವಂತಹ ಪದ ಏನಿದೆ, ಇದರ ಶಾರ್ಟ್ ಕ್ರಿಪಿಂಗ್ ಸೌಂಡ್ ಏನಿರುತ್ತೆ, ಅಂದರೆ ಪಕ್ಷಿ ಕೂಗುವಂತಹ ಟ್ವೀಟ್ಸ್ ಅನ್ನುವಂತಹ ಸೌಂಡ್ ಏನಿರುತ್ತೆ, ಇದರಿಂದ ಟ್ವಿಟರ್ ಅನ್ನುವಂತಹ ಪದ ಹುಟ್ಕೊಳ್ಳುತ್ತೆ. ಸೊ ಅಫಿಷಿಯಲ್ ಆಗಿ ಯಾವುದೇ ಮೆಸೇಜ್ಗಳನ್ನ ಇಲ್ಲಿ ಸೆಂಡ್ ಮಾಡ್ತಾರೆ ಅಂದರೆ ಇದು ಫಾಸ್ಟ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಹಾಗೆ ಬ್ರೀಫ್ ಮೆಸೇಜ್ಗಳಿಂದ ಕೂಡಿರುತ್ತಂತಲೇ ಹೇಳ್ಬೋದು. ಸೊ ಹಾಗಾಗಿ ಟ್ವಿಟರ್ನಲ್ಲಿ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಮೆಸೇಜ್ಗಳಿದ್ರೂ ಕೂಡ ಹರಿದಾಡ್ತಾ ಇರುತ್ತೆ. ಆ್ಯಂಡ್ ನೀವು ಕೂಡ ಟ್ವಿಟರ್ನ ಯೂಸ್ ಮಾಡಿದ್ರೆ ಅಂತಂದರೆ ಟ್ವಿಟರ್ನ ಯೂಸೇಜ್ ನಿಮಗೆ ಹೇಗೆ ಅನಿಸ್ತು, ಅದನ್ನು ನೀವು ಕೂಡ ನಮಗೆ ಮೆಸೇಜ್ನ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ನಿಮಗೂ ಕೂಡ ಕ್ಯೂರಿಯಸ್ ಆಗಿದೆ ಅಂತ ಅನಿಸಿದ್ರೆ, ಹಾಗೆ ಇದರ ಬಗ್ಗೆ ನಿಮಗೇನಾದ್ರೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಇನ್ನೂ ಗೊತ್ತಿದ್ರೆ ಅವುಗಳನ್ನು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೋ ಶ್ರೀಧರ್ ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಆ್ಯಂಡ್ ಹಾಗೆ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9862796 8609627 9. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಗಲೇ ಒಂದು ಟ್ವಿಟರ್ನ ಬಗ್ಗೆ ಹೇಳ್ತಾ ಇದ್ದೆ. ಟ್ವಿಟರ್ನಲ್ಲಿರುವಂತಹ ಹಕ್ಕಿ ಏನನ್ನು ಸೂಚಿಸುತ್ತೆ, ಮತ್ತು ಹಕ್ಕಿಯ ಲೋಗೋ ಬರೋದಕ್ಕೆ ಕಾರಣ ಏನು, ಯಾವ ರೀತಿ ಈ ಒಂದು ಲೋಗೋ ಜನರೇಟ್ ಆಯಿತು, ಮತ್ತು ಇದನ್ನು ಈ ಟ್ವಿಟರ್ನಲ್ಲಿ ಯಾಕೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದೆ. ಸೊ ಇದ್ರ ಬಗ್ಗೆ ನಿಮಗೇನಾದ್ರು ಇನ್ನೂ ವಿಷಯಗಳು ಗೊತ್ತಿದೆ ಅಂದರೆ ಅದನ್ನು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅದೇನಪ್ಪ ಅಂತಂದರೆ, ಪ್ಲೂಟೋದ ಗಾತ್ರದಂತೆ ಒಂದು ಕುಬ್ಜ ಗ್ರಹ ಕೂಡ ಇದೆ, ಅದು ಹೌಮಿಯಾ ನೆಪ್ಚೂನ್. ಇದು ಏನಾಗುತ್ತೆ ಅಂದರೆ ಸೂರ್ಯನ ಆಚೆಗೆ ಸುತ್ತ ಇರುತ್ತೆ, ಮತ್ತು ಇದು ಗುರುಗ್ರಹದಂತೆಯೇ ಉಂಗ್ರಗಳಿರುವಂತಹ ಒಂದು ಗ್ರಹ ಆಗಿರುತ್ತೆ. ಆದರೆ ಈ ವಸ್ತುವನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸುವಂತಹ ಅಂಶ ಏನಂತಂದರೆ, ಅದು ನೋಡೋದಕ್ಕೆ ಆಲೂಗಡ್ಡೆ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಆಲೂಗಡ್ಡೆ ಆಕಾರದಲ್ಲಿ ಕಾಣಿಸ್ಕೊಳ್ಳುವಂತಹ ಹೌಮಿಯ ಒಂದು ಕುಬ್ಜ ಗ್ರಹ ಆಗಿರೋದ್ರಿಂದ ನಮ್ಮ ಸೌರವ್ಯೂಹದಲ್ಲಿ ನೆಪ್ಚೂನ್ ಗ್ರಹದ ಕಕ್ಷೆಯಾಚೆಗೆ ಸೂರ್ಯವನ್ನು ಇದು ಸುತ್ತಾ ಇರುತ್ತೆ. ಹೌಮಿಯ ಉಂಡಾಕಾರದ ಗಾತ್ರದಲ್ಲಿ ಅಥವಾ ಆಲೂಗಡ್ಡೆ ಗಾತ್ರದಲ್ಲಿ ಇರೋದ್ರಿಂದ ವೇಗವಾಗಿ ತಿರುಗುವಂತಹ ಒಂದು ಕುಬ್ಜ ಗ್ರಹ ಅಂತ ಕೂಡ ಇದನ್ನು ಕರೀತಾರೆ. ಹಾಗೆ ಇದು ಪ್ಲೂಟೋ ಜೊತೆಗೆ ಸಮಾನ ಗಾತ್ರವಾಗಿದ್ದು ಎರಡು ಚಂದ್ರಗಳನ್ನು ಇದು ಹೊಂದಿರುತ್ತೆ. ಇದರ ಪ್ರಮುಖ ಲಕ್ಷಣ ಏನಂತಂದರೆ ವೇಗವಾಗಿ ತಿರುಗೋದು. ಹಾಗಾಗಿ ಇದರ ಆಕಾರ ನಾವು ನೋಡೋದಕ್ಕೆ ಫುಟ್ಬಾಲ್ನ ಹೋಲಿಕೆಯಂತೆ ಅಥವಾ ಆಲೂಗಡ್ಡೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೌಮಿಯ ನೆಪ್ಚೂನ್ ಹೊರಗಿನ ಕೈಪರ್ ಬೆಲ್ಟ್ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ನೆಪ್ಚೂನ್ ಸೌರವ್ಯೂಹದ 8ನೇ ಮತ್ತು ದೂರದ ಗ್ರಹ ಅಂತಲೇ ಹೇಳ್ಬೋದು. ನೆಪ್ಚೂನಿನ ವಾತಾವರಣದಲ್ಲಿ ಮೀಥೇನ್ ಗ್ಯಾಸ್ಗಳಿಂದ ನೀಲಿ ಬಣ್ಣ ಬರುತ್ತೆ. ನೆಪ್ಚೂನಿನ ಪ್ರಮುಖ ಚಂದ್ರ ಟ್ರಿಟನ್ ಅಂತೇಳಿ, ಮತ್ತು ಐಸ್ ವೆಲ್ಕನೋ ಇರುವಂತಹ ಒಂದು ವಿಶಿಷ್ಟ ಚಂದ್ರ ಆಗಿರುತ್ತೆ. ನಾನಾಗಲೇ ಹೇಳಿದಾಗೆ ಈ ಒಂದು ಹೌಮಿಯ ಒಂದು ವೇಗವಾಗಿ ತಿರುಗುವಂತಹ ಎರಡು ಚಂದ್ರ ಇರುವಂತಹ ಒಂದು ಕುಬ್ಜ ಗ್ರಹ ಆಗಿದೆ. ಇದು ದೊಡ್ಡದಾದಂತಹ ಮತ್ತು ಗಾಳಿ ಇರುವಂತಹ ಮತ್ತು ತಂಪಾದಂತಹ ಒಂದು ಗ್ರಹ ಅಂತಲೇ ಇದನ್ನು ಕರಿಬೋದು. ಸೊ ಹಾಗಾದರೆ ಈ ಒಂದು ಆಲೂಗಡ್ಡೆ ಆಕಾರದಲ್ಲಿರುವಂತಹ ಗ್ರಹ ಹೌಮಿಯ ಗ್ರಹ ಆಗಿರುತ್ತೆ. ಸೊ ಹೌಮಿಯ ಗ್ರಹವನ್ನು ನೀವೇನಾದರೂ ಬೈನಾಕ್ಯುಲರ್ನಲ್ಲಿ ನೋಡೋದಕ್ಕೆ ಆಗುತ್ತೆ ಅಂತಂದರೆ ಅಲ್ಲಿ ಕೂಡ ಒಂದ್ಸರಿ ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಎರಡು ವಿಷಯಗಳು ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ಸೊ ನೀವು ಸಹ ನಮಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕಳಿಸ್ಕೊಡ್ಬೋದು. ಆ್ಯಂಡ್ ನಾವು ಕೂಡ ಕಳಿಸುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತರ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಸಂಖ್ಯೆ 9686 8609 8609 9. ಈ ಸಂಖ್ಯೆಗೆ ತಿಳಿಸ್ಕೊಡಿ. ಹಾಗೆ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ಕೂಡ ನಮಗೆ ಇದೇ ರೀತಿ ನಂಬರ್ಗೆ ವಾಟ್ಸಪ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನಾನೊಬ್ಬ ನಿವೃತ್ತ ಶಿಕ್ಷಕ, ನನ್ನ ಮಗ ಆದಿಚುಂಚನಗಿರಿ ಪಿಯು ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
7: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್, ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
8: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
9: ಹಾಯ್, ಐ ಆಮ್ ಎ ಡಾಕ್ಟರ್. ಐ ಹ್ಯಾವ್ ಸೀನ್ ಮೆನಿ ಕಾಲೇಜಸ್, ಬಟ್ ಫಾರ್ ದ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಯುವರ್ ಚಿಲ್ಡ್ರನ್ ದೇರ್ ಇಸ್ ನೋ ಬೆಟರ್ ಕಾಲೇಜ್ ಲೈಕ್ ಶ್ರೀ ಆದಿಚುಂಚನಗಿರಿ ಪಿಯು ಕಾಲೇಜ್ ಶಿವಮೊಗ್ಗ.
10: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
11: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
12: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
11: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
13: ಬಳಸಿ ಪರಿಶುದ್ಧ ನಂದಿನಿ.
14: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ ರೆಡಿ ಆಗ್ತಾ ಇದೆ.
14: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
16: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
17: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
18: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ಸಮಯ 6:30 ಆಗಿದೆ, ಹಾಗಾಗಿ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಕೆ ನಾನು ಬಂದಿದ್ದು ಆಗಿದೆ. ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಖಂಡಿತವಾಗ್ಲು, ಯಾಕಂದ್ರೆ ಪ್ರತಿಯೊಂದು ದಿನ ಒಂದಲ್ಲ ಒಂದು ಬಿಸ್ನೆಸ್ ಜರ್ನಿಯನ್ನ ಕೇಳ್ತಾನೆ ಇರ್ತೀವಿ. ಹಾಗೆ ಬಿಸ್ನೆಸ್ ಅಲ್ಲಿ ಎಷ್ಟೆಲ್ಲ ಸ್ಟ್ರಗಲಿಂಗ್ ಇದೆ, ಜೊತೆಗೆ ಸ್ಟ್ರಗಲ್ ಪಟ್ಟ ನಂತರ ಹೇಗೆಲ್ಲ ಸಕ್ಸಸ್ ಕಾಣಬಹುದು ಅನ್ನೋದನ್ನ ಕೂಡ ತಿಳ್ಕೊಳ್ತಾ ಇರ್ತೀವಿ. ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಹೊಟ್ಟೆಗೆ ತಿನ್ನೋದು ಅನ್ನನೇ. ಹೀಗಿರುವಾಗ ನಮ್ಮ ರೈತರು ನಮ್ಮ ಹೆಮ್ಮೆ. ರೈತರು ಹೊಲ ಗದ್ದೆಯಲ್ಲಿ ಬೆಳೆಯನ್ನ ಬೆಳೆದಾಗ ಮಾತ್ರ ನಾವು ಊಟ ಮಾಡೋಕ್ಕಾಗೋದು. ಹಾಗಾಗಿ ರೈತರಿಗೆ ಅವರು ಕೃಷಿಯನ್ನ ಮಾಡೋದಕ್ಕೆ ಪೆಸ್ಟಿಸೈಡ್ಸ್ಗಳು, ಗೊಬ್ಬರಗಳು, ಜೊತೆಗೆ ಬಿತ್ತನೆಯ ಬೀಜ ಇವೆಲ್ಲ ಮುಖ್ಯ ಆಗುತ್ತೆ. ಇವೆಲ್ಲ ಸಿಗುವಂತಹ ಒಂದು ಶಾಪ್ ಬಗ್ಗೆ ನಾವಿವತ್ತು ಮಾತಾಡೋಣ. ಹೌದು, ಇವತ್ತು ನಾವು ಶ್ರೀ ಗುರು ಆಗ್ರೋ ಟ್ರೇಡರ್ಸ್ ಈ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಸೊ ಇದರ ಮಾಲೀಕರಾಗಿರುವ ವಿಶ್ವನಾಥ್ ಅವರು ನಮ್ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ತೆ ಸರ್.
19: ನಮಸ್ಕಾರ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
20: ಥ್ಯಾಂಕ್ ಯು.
19: ಓಕೆ, ವಿಶ್ವನಾಥ್ ಸರ್ ಹೇಗಿದ್ದೀರಾ?
20: ನಾವು ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ.
19: ಓಕೆ, ಆರಾಮಾಗಿದ್ದೀರಾ. ನಮಗೆ ವಿಶ್ವನಾಥ್ ಸರ್ ಪರಿಚಯ ಆಗ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಇಲ್ಲಿ ಸರ್.
20: ನಾವು ಶಿವಮೊಗ್ಗದಲ್ಲಿ 40 ವರ್ಷದಿಂದ ಇದ್ದೀವಿ.
19: ಓಕೆ.
20: ನಮ್ಮ ನೇಟಿವ್ ಬಂದು ಕೋಣಂದೂರು, ತೀರ್ಥಳ್ಳಿ ತಾಲೂಕು. ಶಿವಮೊಗ್ಗ ಬಂದು ನಾವು ಹಲವಾರು ಬಿಸ್ನೆಸ್ ಮಾಡ್ಕೊಂಡು ಒಂದು 7 ವರ್ಷದಿಂದ ನಾವು ಆಗ್ರೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಾವು ಬಿ ಕಾಮ್ ಓದಿದ್ದೀವಿ. ಬಿ ಕಾಮ್ ಮಾಡಿಕೊಂಡು ಬೇರೆ ಎಲ್ಲ ಬಿಸ್ನೆಸ್ ಮಾಡಿಕೊಂಡು ಇವಾಗ 7 ವರ್ಷದಿಂದ ಗೊಬ್ಬರದ ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಸ್ಪೆಷಲ್ಲಾಗಿ ಅಡಿಕೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ. ಮತ್ತು ನಾವು ಒಂದು ಸ್ಪೆಷಲ್ ಏನಂದರೆ, ನಾವೇ ತೋಟಗಳಿಗೆ ಹೋಗ್ಬಿಟ್ಟು ಅವ್ರ ತೋಟ ಹೇಗಿದೆ, ಅದು ಏನು ಮೇಜರಾಗಿ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಸಿಗೆ ಏನು ಗೊಬ್ಬರ ಕೊಡ್ಬೋದು ಅನ್ನೋದು ನಾವು ನಮ್ಮ ಟೆಕ್ನಿಕಲ್ ಪರ್ಸನ್ಸಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅದರಿಂದನೇ ನಾವು ಅವರ ರೈತರಿಗೆ ಬೆನಿಫಿಟ್ ಆಗೋ ಥರ ಮಾಡಿಕೊಡ್ತಾ ಇದ್ದೀವಿ. ಇದು ನಿರಂತರವಾಗಿ ನಾವು ಒಂದು 5 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಆಲ್ಮೋಸ್ಟ್ ಒಂದು 5,000 ಎಕರೆ ಅಷ್ಟು ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಅವರೆಲ್ಲ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಅವರಿಂದನೇ ನಮಗೆ ಬಿಸ್ನೆಸ್ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗ್ತದೆ. ಬಿಕಾಸ್ ಯಾಕೆ ಅಂದರೆ ನಾವು ಆ ಥರ ಕ್ವಾಲಿಟಿ ಮತ್ತು ಸರ್ವಿಸ್ ಎರಡನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಎಲ್ಲದನ್ನು.
19: ಸೂಪರ್ ವಿಶ್ವನಾಥ್ ಸರ್, ನೀವು ಹೇಳಿದ ಹಾಗೆಯೇ ಬಿ ಕಾಮ್ ಕಂಪ್ಲೀಟ್ ಆದ ತಕ್ಷಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಆದರೆ ಈ ಒಂದು ಬಿಸ್ನೆಸ್ನ ಸುಮಾರು 7 ವರ್ಷದಿಂದ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಬಿಸ್ನೆಸ್ ಅಂದರೆ ಬಿ ಕಾಮ್ ಆದ ತಕ್ಷಣ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಸರ್?
20: ನಾವು ಬಿಸ್ನೆಸ್ ಆದ ತಕ್ಷಣ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ವಿ, FMCG ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ವಿ. ಅದ್ರ ಜೊತೆ ಮಾಡ್ತಾ ಮಾಡ್ತಾ ನಾವು ಲೈಟಿಂಗ್ಸು, ಫಿಟ್ಟಿಂಗ್ಸು ಅದನ್ನೆಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ವಿ. ಸೊ ಹಾಗೆ ನಮ್ಮ ಬ್ರದರ್ದೇ ಒಂದು ಕಂಪ್ನಿ ಇದ್ದಿದ್ದು ಎಕ್ಸಿಟ್ ಕ್ರಾಪ್ ಸೈನ್ಸ್ ಅಂತೇಳಿ ಹುಬ್ಬಳ್ಳಿಯಿಂದ, ಅದೇ ಕಂಪ್ನಿಯಿಂದ ನಾವು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ಇವಾಗ ರೀಟೇಲಿಂಗ್ ಮಾಡ್ತಾಯಿದ್ದೀವಿ. ನಮ್ಮ ಇಂಟೆನ್ಷನ್ ಮೇಯ್ನ್ ಆಗಿ ರೈತರಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಸರ್ವಿಸ್ ಕೊಡಬೇಕು ಅನ್ನೋದು ನಮ್ಮ ಧ್ಯೇಯ ಇದೆ.
19: ಸೂಪರ್ ಸರ್, ನೀವು ಹೇಳೋದು ಕೇಳಿದ್ರೆ ಖುಷಿ ಆಗ್ತದೆ. ಬಿಕಾಸ್ ನೀವೇ ರೈತರ ತೋಟಕ್ಕೆ ಹೋಗಿ ಅಲ್ಲಿ ಯಾರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇರ್ತಾರೋ, ಅಂದರೆ ಪರಿಣಿತರು ಇರ್ತಾರೋ, ತಜ್ಞರು, ಅವ್ರನ್ನ ಕರ್ಕೊಂಡು ಹೋಗಿ ಯಾವ ಪೆಸ್ಟಿಸೈಡ್ಸ್ ಒಳ್ಳೇದು, ಯಾವ ಗೊಬ್ಬರ ಒಳ್ಳೇದು ಅಂತ ಹೇಳಿ ಸಜೆಷನ್ಸ್ ಮಾಡ್ತಾ ಇದ್ರಿ ಅಲ್ವಾ ಸರ್?
20: ಹೌದು, ಅದನ್ನೇ ಮಾಡ್ತಾ ಇದ್ದೀವಿ.
19: ಓಕೆ ವಿಶ್ವನಾಥ್ ಸರ್, ಈ ಒಂದು 7 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕೊ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
20: ಲಾಸ್ಟ್ ಇಯರ್ ಒಂದು ಮನೆ ಕಟ್ಟಿದ್ವಿ, ಆ ಮನೆಯಿಂದ ನಾವು ಖುಷಿ ಪಟ್ಟಿದ್ದೀವಿ. ಅವತ್ತು ಇದೇ ಬಿಸ್ನೆಸ್ಸಲ್ಲಿ ದುಡಿದ್ಬಿಟ್ಟು ನಾವು ಒಂದು ಮನೆ ಕಟ್ಟಿದ್ದೀವಿ, ನಮ್ಮದೊಂದು ಡ್ರೀಮ್ ಹೌಸ್ ಅಂತೇಳಿ, ಅವತ್ತು ಒಳ್ಳೆ ಖುಷಿ ಪಟ್ಟಿದ್ದೀವಿ.
19: ನಿಜ ಸರ್, ಇದೇ ಬಿಸ್ನೆಸ್ ಮಾಡ್ತಾ ಆ ಬಿಸ್ನೆಸ್ಸಲ್ಲಿ ಬಂದಿದ್ದಂಥ ಲಾಭಾಂಶದಿಂದ ಒಂದು ಮನೆಯನ್ನು ಕಟ್ಟಿದ್ದೀರಾ, ಅದು ನಿಮಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಅಲ್ವಾ ಸರ್? ಸರ್, ಹಾಗೆ ಎಲ್ಲ ಬಿಸ್ನೆಸ್ಸಲ್ಲೂ ಒಂದು ಸ್ಟ್ರಗಲಿಂಗ್ ಟೈಮ್ ಅಂತ ಇರುತ್ತೆ ಸರ್, ತುಂಬ ಸವಾಲುಗಳನ್ನ ಎದುರಿಸೇ ಬಿಸ್ನೆಸ್ ನಡೆಸಬೇಕಾಗುತ್ತೆ. ಸೊ ಹೀಗಿರುವಾಗ ನಿಮ್ಮ ಬಿಸ್ನೆಸ್ ಜರ್ನಿಲಿ ಯಾವುದು ಸ್ಟ್ರಗಲಿಂಗ್ ಮೂಮೆಂಟ್ ಆಗಿತ್ತು ಸರ್?
20: ನಾವು ಈ ಬಿಸ್ನೆಸ್ಸಿಗೆ ಬಂದಾಗಿಂದ ಸ್ಟ್ರಗ್ಲಿಂಗೇ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ರೈತರ ಹತ್ರ ಹೋದ ತಕ್ಷಣ ಅವರು ನಮಗೆ ಇಮ್ಮಿಡಿಯೇಟು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಸೊ ಅಂಥ ಟೈಮಲ್ಲಿ ಕೆಲವು ರೈತರು ಏ ನಿಮ್ಮ ಥರದವ್ರು ಬೇಕಾದಷ್ಟು ನಾವು ಬಂದಿದ್ದಾರಪ್ಪ ಅಂತಲೂ ಹೇಳಿದ್ದಾರೆ. ಆ ಥರದ ಕೆಲವರು ತುಂಬಾ ಮಾತಾಡಿರ್ತಾರೆ, ನಾವು ಅದಕ್ಕೂ ಸ್ಪಂದನೆ ಮಾಡಿರ್ತೀವಿ. ಆ ಟೈಮಲ್ಲಿ ಸ್ವಲ್ಪ ಬೇಜಾರು ಅನ್ಸುತ್ತೆ, ಬಟ್ ಈ ಬಿಸ್ನೆಸ್ ಜರ್ನಿಲಿ ಎಲ್ಲ ಆ ಥರ ಇಟ್ ಹ್ಯಾಪನ್ಸ್ ಅಂತ ಹೇಳ್ಬಿಟ್ಟು ನಡೆಸ್ತಾ ಇದ್ದೀವಿ.
19: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ವಿಶ್ವನಾಥ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಅವ್ರು ಹೇಳಿದ್ರು ಅವರು ಈ ಒಂದು ಸ್ವಂತ ಬಿಸ್ನೆಸ್ ಇಂದ ಒಂದು ಮನೆಯನ್ನ ಕಟ್ಟದೆ ಡ್ರೀಮ್ ಹೌಸ್ ಮಾಡಿದೆ, ಅದು ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಅಂತ ನಿಜವಾಗ್ಲೂ ಕೇಳುಗರೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ನಮ್ಮ ವಿಶ್ವನಾಥ್ ಸರ್ ಒನ್ ಆಫ್ ದ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಶ್ರೀ ಗುರು ಆಗ್ರೋ ಟ್ರೇಡರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇದರ ಮಾಲೀಕರಾಗಿರುವ ವಿಶ್ವನಾಥ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸುಮಾರು 7 ವರ್ಷದಿಂದ ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ವಿಶ್ವನಾಥ್ ಸರ್, ನೀವೇ ಸ್ವತಃ ರೈತರ ತೋಟಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ. ಹೀಗಿರುವಾಗ ರೈತರಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಸರ್ ನೀವು, ಅದ್ರ ಬಗ್ಗೆ ಹೇಳ್ಬೋದಾ?
3: ರೈತರಿಗೆ ನಾವು ಕನ್ವಿನ್ಸ್ ಮಾಡಿ ನಾವು ಫಸ್ಟ್ ಅವ್ರ ಹತ್ರ ಹೋಗ್ತೀವಿ. ಸೊ ಯಾರಿಗೆ ನಾವು ಕೊಟ್ಟು ರಿಸಲ್ಟ್ ಬಂದಿದೆ ಅಂಥ ಕಸ್ಟಮರ್ಸ್ ಹತ್ರ ಅವ್ರಿಗೆ ಮಾತಾಡಿಸ್ತೀವಿ. ಮಾತಾಡಿಸ್ತೀವಿ, ಇಲ್ಲಾಂದರೆ ತುಂಬಾ ಕೆಲವರು ನಂಬೋದಿಲ್ಲ ಅಂಥವ್ರಿಗೆ ನಾವು ಅದೇ ರೈತ ಹತ್ರ ಕರ್ಕೊಂಡೋಗಿ ನೋಡಪ್ಪ ನಾವು ಈ ಥರ ಎಲ್ಲ ರಿಸಲ್ಟ್ ಬಂದಿದೆ ಅಂತ ಹೇಳಿಬಿಟ್ಟು ಕೊಡ್ತೀವಿ. ಆಮೇಲೆ ತುಂಬ ಒಂದು 5,000 ಗಿಡ 10,000 ಗಿಡ ಇರುತ್ತೆ ಅಡಿಕೆ ತೋಟದಲ್ಲಿ. ನಾವೊಂದು 500 ಗಿಡಕ್ಕೆ ಹಾಕಿ ನೋಡಿ ಚೆನ್ನಾಗಿದ್ದರೆ ಮತ್ತೆ ಮುಂದಿನ ವರ್ಷ ನಮಗೆ ವ್ಯಾಪಾರ ಕೊಡಿ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಸೊ ಮೇಜರಾಗಿ ನಾವು ಕ್ವಾಲಿಟಿ ಕೊಡೋದ್ರಿಂದ ಅವರು ನಂಬ್ತಾರೆ, ರೈತರು ನಂಬ್ತಾರೆ, ಅವ್ರಿಗೆ ನಾವು ಮೋಸ ಮಾಡಬಾರ್ದು.
2: ಸೂಪರ್. ಹಾಗೆ ವಿಶ್ವನಾಥ್ ಸರ್, ಈಗ ನಿಮ್ಮ ಹತ್ರ ಬರುವಂಥ ರೈತರು ಯಾವ್ಯಾವ ಭಾಗದಿಂದ ಬರ್ತಾರೆ ಸರ್?
3: ಇಲ್ಲಿ ನಾವು ಅಂಗಡಿ ಮಾಡೋದ್ರಿಂದ ಎಲ್ಲರೂ ಎನ್ಕ್ವೈರೀಸ್ ಮಾಡ್ಕೊಳಕ್ಕೆ ಬರ್ತಾರೆ. ಅದ್ರ ಜೊತೆಗೆ ನಮ್ಮ ಬ್ರದರ್ ರಾಘವೇಂದ್ರ ಅಂತ ಇದ್ದಾರೆ, ಆಮೇಲೆ ನಮ್ಮ ಟೆಕ್ನಿಕಲ್ ಡಿಸೋಜಾ ಅಂತೇಳಿದ್ದಾರೆ. ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ರೆಗ್ಯುಲರಾಗಿ ನಾವು ಯಾರಿಗೆ ಕೊಟ್ಟಿರ್ತೀವಿ ಎಲ್ಲಿ ರಿಸಲ್ಟ್ ಬಂದಿರುತ್ತೆ ಅದ್ರ ಅಕ್ಕಪಕ್ಕ ತೋಟದವ್ರ ಹತ್ರ ಹೋಗ್ಬಿಟ್ಟು ನಾವು ಮತ್ತೆ ಕನ್ವಿನ್ಸ್ ಮಾಡ್ತೀವಿ. ಸೊ ನೋಡಿ, ಹೋದ ವರ್ಷ ಇವ್ರಿಗೆ ಕೊಟ್ಟಿದ್ವಿ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಇಳುವರಿ ಬಂದಿದೆ, ಇನ್ನು ನೆಕ್ಸ್ಟು ನೀವು ಇದು ಹಾಕಿ ಚೆನ್ನಾಗಿ ಬರುತ್ತೆ ಅಂತೇಳಿ ಕನ್ವಿನ್ಸ್ ಮಾಡ್ತೀವಿ. ಎಷ್ಟೋ ಜನ ನಂಬ್ತಾರೆ, ಎಷ್ಟೋ ಜನ ನಂಬೋದಿಲ್ಲ. ಸೊ ನಂಬೋರಿಗೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ.
2: ಹಾಗೆ ವಿಶ್ವನಾಥ್ ಸರ್, ಈಗ ಆಗ್ರೋ ಟ್ರೇಡರ್ಸ್ಗಳು ಶಿವಮೊಗ್ಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಸರ್. ಈ ರೀತಿಯ ಒಂದು ಪೆಸ್ಟಿಸೈಡ್ಸ್ ಆಗಿರ್ಬೋದು, ಗೊಬ್ಬರಗಳು ಸಿಗುವಂಥದ್ದು ತುಂಬ ಕಡೆ ಇದ್ದಾರೆ. ಸೊ ಕಾಂಪಿಟೇಷನ್ ಹೇಗಿದೆ ಸರ್?
3: ಕಾಂಪಿಟೇಷನ್ ತುಂಬಾ ಇದೆ. ಸೊ ಅಷ್ಟೇನು, ಈಗ ಫಾರ್ಮರ್ ಬಿಸ್ನೆಸ್ಸು ತುಂಬಾ, ಅಂದರೆ ಫಾರ್ಮರ್ಸ್ ತುಂಬ ಜನ ಇದ್ದಾರೆ. ಸೊ ನಮ್ಮ ಕಸ್ಟಮರ್ ನಮ್ಮ ಹತ್ರ, ನಾವು ಯಾರಿಗೆ ಸರ್ವಿಸ್ ಕೊಟ್ಟಿರ್ತೀವಿ, ನಾವು ಯಾರಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿರ್ತೀವಿ, ಆಮೇಲೆ ನಮಗೆ ಯಾರು ನಂಬ್ತಾರೆ ಅವ್ರು ನಮ್ಮ ಹತ್ರ ಬರ್ತಾರೆ. ಸೊ ಅದೇ ಥರ ಎಲ್ಲರಿಗೂ ಬಿಸ್ನೆಸ್ ಬಂದೇ ಬರುತ್ತೆ, ಇದು ಕಂಟಿನ್ಯೂಸ್ ಇದ್ದೇ ಇರುತ್ತೆ. ಕಾಂಪಿಟೇಷನ್ ಯಾವುದೇ ಎಲ್ಲ ಬಿಸ್ನೆಸ್ಸಲ್ಲೂ ಇದ್ದೇ ಇರುತ್ತೆ. ಸೊ ನಮ್ಮ ಬಿಸ್ನೆಸ್ಸಲ್ಲೂ ಇದೆ. ಸರ್ವಿಸ್ ಇಲ್ಲಿ ಏನು ಕೇಳ್ತಾರೆ ರೈತರು, ಒಳ್ಳೆ ಕ್ವಾಲಿಟಿ ಕೊಡು ಅಂತಾರೆ. ಸೊ ಒಳ್ಳೆ ಸರ್ವಿಸ್ ಕೊಡು ಅಂತಾರೆ, ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡಿರೋದ್ರಿಂದ ನಮಗೆ.
2: ಓಕೆ ಸರ್, ಈಗ ಶ್ರೀ ಗುರು ಆಗ್ರೋ ಟ್ರೇಡರ್ಸಲ್ಲಿ ಏನೆಲ್ಲ ಸಿಗುತ್ತೆ, ಏನು ಸ್ಪೆಷಾಲಿಟಿ ಇದೆ ಸರ್?
3: ನಮ್ಮ ಶ್ರೀ ಗುರು ಆಗ್ರೋ ಟ್ರೇಡರ್ಸಲ್ಲಿ ಎಲ್ಲ ನಮೂನೆಯ ರಸಗೊಬ್ಬರಗಳು, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಪೆಸ್ಟಿಸೈಡ್ಸು, ಬೀಜ ಬಿತ್ತನೆ ಬೀಜಗಳು, ಇದಿಷ್ಟು ದೊರೆಯುತ್ತದೆ. ಆದರೆ ನಮ್ಮಲ್ಲಿ ಮೇಜರಾಗಿ ನಾವು ಅಡಿಕೆಗೆ ಸಂಬಂಧಪಟ್ಟಂಥ ಎಲ್ಲ ಗೊಬ್ಬರದ ಪ್ರಾಡಕ್ಟ್ಗಳನ್ನು ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಇದನ್ನು ನಾವು ಎಲ್ಲ ರೈತರಿಗೂ ಹೇಳಬೇಕು ಅಂತ ನಮ್ಮ ಆಸೆ.
2: ಮೂಲವಾಗಿ ಅಡಿಕೆ ಬೆಳೆಗಾರರಿಗೆ ಹೆಚ್ಚು ಪ್ರಾಮುಖ್ಯತೆ, ಅವ್ರಿಗೆ ಬೇಕಾಗಿರುವಂಥ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಬಿತ್ತನೆಯ ಬೀಜಗಳೆಲ್ಲ ಕೂಡ ತರಿಸಿದ್ರ ಅಲ್ವಾ ಸರ್?
3: ತರಿಸಿದ್ದೀವಿ, ಹೌದು
2: ಸರ್. ಇವನ್ನೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್, ಪರ್ಟಿಕ್ಯುಲರ್ ಇಂಥ ಕಂಪ್ನಿ ಅಂತನಾ ಅಥವಾ ಹೇಗೆ ಸರ್?
3: ಈ ಥರ ನಾವು ತರ್ಸೋಕ್ಕೆ ಇಲ್ಲಿ ಕೆಲವು ಶಿವಮೊಗ್ಗ ಲೋಕಲ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಆಮೇಲೆ ಬೆಂಗಳೂರು, ಆಮೇಲೆ ಹುಬ್ಬಳ್ಳಿ, ಮೈಸೂರು ಇಲ್ಲೆಲ್ಲ ಕಂಪನಿಗಳಿರುತ್ತೆ, ಆ ಕಂಪ್ನಿ ಜೊತೆ ನಮ್ಮದು ಟೈಪ್ ಇರುತ್ತೆ. ನಾವು ಡಿಸ್ಟ್ರಿಬ್ಯೂಷನ್ ತೊಗೊಂಡಿರ್ತೀವಿ, ಅದು ನಾವು ಡೈರೆಕ್ಟಾಗಿ ತರಿಸ್ಬಿಟ್ಟು ನಾವು ರೈತರಿಗೆ ಅದು ಯಾವುದು ಒಳ್ಳೆ ಕಂಪ್ನಿ ಅಂತ ನಾವು ನೋಡಿಕೊಂಡು ಮಾಡಿ ನಾವು ಎಷ್ಟು ಒಳ್ಳೆ ತರಿಸ್ತೀವಿ ಅಷ್ಟು ನಾವು ರೈತರಿಗೆ ಒಳ್ಳೇದು ಮಾಡ್ಬೋದು.
2: ಸರ್, ಬಿಸ್ನೆಸ್ ಹೇಗಿದೆ ಸರ್?
3: ಬಿಸ್ನೆಸ್ ನಡೀತಾ ಇದೆ. ಈಗೆಲ್ಲ ಸ್ವಲ್ಪ ಅನ್ಸೀಸನ್ನು, ಮತ್ತೆ ಈಗ ಮತ್ತೆ 1-2-3 ಮಳೆ ಬಂದರೆ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ.
2: ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಕೂಡ ಸೀಸನ್ ಬಿಸ್ನೆಸ್, ಅನ್ಸೀಸ್ ಬಿಸ್ನೆಸ್ ಅಂತ ಇದೆಯಾ ಸರ್?
3: 100% ನಮ್ಮಲ್ಲೇ ಸೀಸನ್ ಅನ್ಸೀಸನ್ ಅಂದ್ರೆ ಬರೋದೇ ಜಾಸ್ತಿ. ಮುಂಗಾರು ಹಿಂಗಾರು ಅಂತ ಬರುತ್ತೆ. ಈ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಂದು ಬಿಸ್ನೆಸ್ ಇರುತ್ತೆ, ಈ 3-4 ಮಂತ್ಸ್. ಆಮೇಲೆ ಆಫ್ಟರ್ ದಟ್ ನವಂಬರ್, ಜನವರಿ, ಫೆಬ್ರವರಿ ಮತ್ತೆ 3 ಬಿಸ್ನೆಸ್ ಇರುತ್ತೆ. ಈ ಥರ ಅನ್ಸೀಸನ್ ಒಂದು 4-5 ಮಂತ್ಸ್ ಬರುತ್ತೆ, ಸೀಸನ್ ಒಂದು 7-8 ಮಂತ್ಸ್ ಬರುತ್ತೆ.
2: ಸರ್, ಈಗ ಅನ್ಸೀಸನ್ 4-5 ಮಂತ್ಸ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಅಂದರೆ ಆಗಲೂ ಕೂಡ ಡೈಲಿ ಈ ಆಫೀಸ್ ಓಪನ್ ಮಾಡೋದು ಆಗಿರ್ಬೋದು, ಈ ರೀತಿ ಮಾಡ್ತೀರಾ ಸರ್?
3: ಎಲ್ಲದೂ ನಾವು ಮಾಡಲೇಬೇಕು. ಅನ್ಸೀಸನ್ ಅಂತೇಳ್ಬಿಟ್ಟು ನಾವು ಅಂಗಡಿನೂ ಕ್ಲೋಸ್ ಮಾಡಲಿಕ್ಕಾಗಲ್ಲ, ಸ್ಟಾಫಿಗೂ ಬರಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ರೊಟ್ಟಿನ ನಾವು ಕೆಲವರಿಗೆಲ್ಲ ಸಾಲ ಕೊಟ್ಟಿರ್ತೀವಿ, ಅದೆಲ್ಲ ವಸೂಲಿ ಮಾಡೋದಾಗಲಿ, ಮತ್ತು ರೈತರ ಜೊತೆ ಬಾಂಧವ್ಯ ಬೆಳೆಸ್ಕೊಳ್ಳೋಕ್ಕೆ ಒಳ್ಳೆ ಟೈಮು, ಈಗ ಅನ್ ಸೀಸನಲ್ಲಿ ಏನು ಮಾಡ್ತೀವಿ ಅಂದರೆ ರೈತ ಹತ್ರ ಹೋಗ್ಬಿಟ್ಟು ಮಾತಾಡಿಬಿಟ್ಟು ಅವ್ರ ಹತ್ರ ನಾವು ಅವ್ರ ಸಿಚುವೇಷನ್ ಏನೇನು ಆಗ್ತಿದೆ, ಅವರು ಲಾಭ ಎಲ್ಲಿ ಮಾಡ್ತಾಯಿದ್ದಾರೆ, ಎಲ್ಲಿ ಲಾಸ್ ಮಾಡ್ಕೋತಾ ಇದ್ದಾರೆ, ಲಾಸ್ ಮಾಡ್ಕೊಳಕ್ಕೆ ಏನು ಕಾರಣ, ಇದನ್ನೆಲ್ಲ ಅವ್ರ ಹತ್ರ ನಾವು ಸಮಾಲೋಚನೆ ಮಾಡಲಿಕ್ಕೆ ನಮಗೆ ಒಂದು ಟೈಮ್ ಅಂತಲೇ ಹೇಳ್ಬೋದು.
2: ನಿಜ ಸರ್, ಇದು ಕೇಳೋ ಖುಷಿ ಆಗ್ತದೆ. ಬಿಕಾಸ್ ಅನ್ ಸೀಸನ್ ಟೈಮಲ್ಲಿ ಸುಮ್ಮನೆ ಕೂರೋ ಬದಲು ರೈತರ ಹತ್ರ ಹೋಗಿ ಅವರ ಕಷ್ಟಗಳೇನೋ ಹಾಗೆ ಅವರ ಬೆಳೆಗಳಲ್ಲಿ ಏನು ತೊಂದರೆ ಆಗ್ತಿದೆ ಅಂತೆಲ್ಲ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರಿ. ನೀವು ಹೋಗುವಂಥ ರೈತರು ಹೇಗೆ ಸರ್, ಹೀಗೆ ಸುತ್ತಮುತ್ತ ಶಿವಮೊಗ್ಗ ಸುತ್ತಮುತ್ತಲಿರೋರು ಅಥವಾ ಬೇರೆ ಜಿಲ್ಲೆಗೂ ಹೋಗ್ತೀರಾ?
3: ನಾವು ಇವಾಗ ಶಿವಮೊಗ್ಗ ಸುತ್ತಮುತ್ತ ಎಲ್ಲ ಕೊಡ್ತಾ ಇದ್ದೀವಿ. ಬೇರೆ ಜಿಲ್ಲೆಗಳಲ್ಲೂ ನಮಗೆ ನಂಬಿರೋರು ಕೆಲವರೆಲ್ಲ ಕೇಳ್ತಾರೆ, ನಾವು ಇಲ್ಲಿಂದ ಮೆಟೀರಿಯಲ್ ಕಳಿಸ್ಕೊಡ್ತೀವಿ. ಎಲ್ಲರೂ ಬರ್ತಾರಂತ ಹೇಳಲಿಕ್ಕಾಗಲ್ಲ. ಕೆಲವರಿಗೆ ಈಗ ಎಕ್ಸಾಂಪಲ್, ಈಗ ನಮ್ಮ ರಿಲೇಷನ್ ಯಾರೊಬ್ಬರು ಬೇರೆ ಮೈಸೂರು ಜಿಲ್ಲೆಯಲ್ಲಿ ಇರ್ತಾರೆ, ಇಲ್ಲಿ ಕಂಡ್ಕೊಂಡಿರ್ತಾರೆ ನಮ್ಮ ಕ್ವಾಲಿಟಿನ, ಅವರು ನಮಗೆ ಕಳಿಸ್ಕೊಡಿ ಅಂದಾಗ ಆ ಥರನೂ ಕಸ್ಟಮರ್ಸ್ ಇದ್ದಾರೆ ನಮಗೆ. ಬಟ್ ಅದೇ ಮೇಜರ್ ಅಲ್ಲ ನಮಗೆ, ಶಿವಮೊಗ್ಗ ಲೋಕಲ್ ತುಂಬ ಚೆನ್ನಾಗಿ ಮೇಜರ್ ಆಗಿರ್ತದೆ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ವಿಶ್ವನಾಥ್ ಸರ್ಗೆ ಅವರ ಬಿಸ್ನೆಸ್ ಮೇಲೆ ಎಷ್ಟು ಪ್ರೀತಿ ಇದೆ, ಹಾಗೆ ಹೇಗೆಲ್ಲ ಬಿಸ್ನೆಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಳ್ಳೆ

ಮಾಹಿತಿನ ಕೊಡ್ತಾ ಇದ್ರು. ಈ ಒಂದು ಮಾತುಕತೆ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಂಗ್ ಪ್ಲೇ ಆಗ್ತಾ ಇದೆ. ಸಾಂಗ್ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸಿನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಗುರು ಆಗ್ರೋ ಟ್ರೇಡರ್ಸ್ನ ಮಾಲೀಕರಾಗಿರುವ ವಿಶ್ವನಾಥ್ ಸರ್ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಇರುವಂತಹ ಈ ಒಂದು ಶಾಪ್ನಲ್ಲಿ ರೈತರ ಕೃಷಿಗೆ ಬೇಕಾಗಿರುವಂತಹ ಪೆಸ್ಟಿಸೈಡ್ಸ್ಗಳು, ಬಿತ್ತನೆಯ ಬೀಜಗಳು ಜೊತೆಗೆ ಗೊಬ್ಬರಗಳು ಎಲ್ಲವೂ ಸಿಗುವಂಥದ್ದು. ಹಾಗಿದ್ಮೇಲೆ ವಿಶ್ವನಾಥ್ ಸರ್ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ವಿಶ್ವನಾಥ್ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ಮನ್ಗೆ ಇರಬೇಕಾದಂತಹ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಅಂದ್ರೆ ಏನಿರಬೇಕು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಬಿಸ್ನೆಸ್ಸಲ್ಲಿ ಕ್ವಾಲಿಟೀಸ್ ಎಥಿಕ್ಸ್ ಅಷ್ಟೇ ಮೇಜರ್ ಆಗಿ ಬರೋದು. ನಾವು ಏನು ಎಥಿಕಲ್ಲಾಗಿ ಕೊಡ್ತೀವಿ, ನಾವು ಲಾಭಾಂಶ ತೊಗೊಳ್ತೀವಿ, ಬಟ್ ರೈತರಿಗೆ ಆಗಲಿ ಅಥವಾ ಯಾರೇ ಒಬ್ಬ ಕಸ್ಟಮರ್ಗೆ ಮೋಸ ಮಾಡಬಾರ್ದು. ಮೇಜರ್ ಅದೇ, ಅವರು ನಮಗೆ ನಂಬ್ಕೊಂಡು ಬಂದಿರ್ತಾರೆ ರೈತರುಗಳು. ಅವರಿಗೆ ನಾವು ಕರೆಕ್ಟಾಗಿ ಗೈಡ್ಲೈನ್ಸ್ ಮಾಡಿಬಿಟ್ಟು ಇದು ಹಾಕಪ್ಪ ಅಂತ ಹೇಳಿಬಿಟ್ಟು ಹೇಳ್ಬೋದು. ಸೊ ಇದು ಎಥಿಕಲ್ ಬಿಸ್ನೆಸ್, ನಂಬಿಕೆ ದೇವರು. ಯಾಕಂದರೆ ಒಬ್ಬ ರೈತ ನಂಬಿಕೊಂಡೇ ಬರ್ತಾನೆ ಒಬ್ಬರು ನಮ್ಮ ಅಂಗಡಿಗೆ ಅಂದರೆ ಅವನಿಗೆ ನಾವು ಮೋಸ ಮಾಡಬಾರ್ದು, ನಮ್ಮ ಉದ್ದೇಶ ಅದಷ್ಟೇ.
2: ಸೊ ನಿಮ್ಮ ಪ್ರಕಾರ ನಂಬಿಕೆಯೇ ದೇವರು, ಆ ಒಂದು ಎಥಿಕ್ಸ್ನ ಇಟ್ಕೊಂಡು ಬಿಸ್ನೆಸ್ನ ನಡೆಸ್ಬೇಕಂತ ಹೇಳ್ತಿದ್ರೆ. ನಾವಾಗಲೇ ಹೇಳ್ದಂಗೆ ಶಿವಮೊಗ್ಗದಲ್ಲಿ ಸಾಕಷ್ಟು ಕಾಂಪಿಟೇಷನ್ಸ್ ಇದೆ ಸರ್, ಎಸ್ಪೆಷಲಿ ಆಗ್ರೋ ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿ ತುಂಬ ಕಾಂಪಿಟೇಷನ್ಸ್ ಇದೆ. ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಕೇಳುಗರಲ್ಲಿ ಎಷ್ಟು ಜನ ರೈತರು ಕೂಡ ಇರ್ತಾರೆ ಸರ್, ಅವರು ಯಾಕೆ ಶ್ರೀ ಗುರು ಆಗ್ರೋ ಟ್ರೇಡರ್ಸ್ಗೆ ಬರಬೇಕು, ನಿಮ್ಮಲ್ಲಿರುವಂಥ ಅಂತಹ ಸ್ಪೆಷಾಲಿಟಿ ಏನು ಸರ್?
3: ನಮ್ಮಲ್ಲಿ ಸ್ಪೆಷಾಲಿಟಿ ನಾನು ಮುಂಚೆನೇ ಹೇಳ್ದಂಗೆ, ನಮ್ಮಲ್ಲಿ ನಾವು ಸರ್ವಿಸ್ ಕೊಡ್ತೀವಿ. ನಾವು ಸುಮ್ಮನೆ ಒಬ್ಬ ರೈತ ಬಂದ ತಕ್ಷಣ ಗೊಬ್ಬರ ಅವ್ರು ಕೇಳಿದ ತಕ್ಷಣ ಗೊಬ್ಬರ ಕೊಟ್ಟು ಕಳಿಸೋದಿಲ್ಲ. ಏನು ನಿಮ್ದು ಏನು ಪ್ರಾಬ್ಲಮ್ ಅಪ್ಪ ಅಂತ ಫಸ್ಟ್ ಕೇಳೋದೇ ನಮ್ಮ ವರ್ಡು. ಏನು ಪ್ರಾಬ್ಲಮ್ಮು, ಅಡಿಕೆಲಿ ಏನು ಪ್ರಾಬ್ಲಮ್ ಬರ್ತದೆ, ಶುಂಠಿಲಿ ಏನು ಪ್ರಾಬ್ಲಮ್ ಬರ್ತದೆ, ಪ್ರಾಬ್ಲಮ್ ಕೇಳಿಬಿಟ್ಟು ಅದಾದಮೇಲೆ ನಾವು ಅವರಿಗೆ ಗೊಬ್ಬರದ ಸಜೆಸ್ಟ್ ಮಾಡ್ತೀವಿ. ಬಿಟ್ರೆ ಯಾರೇ ಬಂದರೂ ಸುಮ್ಮನೆ ಬಂದ ತಕ್ಷಣ ನಾವು ಒಂದು ಏನೋ ಒಂದು ಗೊಬ್ಬರ ಕೊಟ್ವಿ ಕಳಿಸಿದ್ವಿ ಆ ಥರ ಮಾಡಲ್ಲ. ಸೊ ನಾವು ಆ ಥರನೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ತುಂಬ ಜನ ರೈತರು ನಮ್ಮ ಬಾಯಿಂದ ಬಾಯಿಗೆ ಬರ್ತಾಯಿದೆ. ಈಗ ನಾವು ರೇಡಿಯೋದಲ್ಲಿ ಹೇಳ್ತಾ ಇದ್ದೀವಿ, ಆದರೆ ಅದು ಎಷ್ಟು ಮಟ್ಟಿಗೆ ಜನ ಕೇಳ್ತಾರೆ ಅನ್ನೋದ್ರ ಬದಲು ನಾವೊಬ್ಬ ರೈತರಿಗೆ ಕೊಟ್ಟಾಗ ಅವ್ರು 4 ಜನ ರೈತರಿಗೆ ಹೇಳ್ತಾರೆ. ಆ ಥರ ಬಾಯಿಂದ ಬಾಯಿಗೆ ಬಂದುಬಿಟ್ಟನೆ ಬರ್ತಾಯಿದೆ. ಆದರೂ ನಮಗೆ ಒಂದು ಮಿನಿಮಮ್ ಬಿಸ್ನೆಸ್ ಬರ್ತಾಯಿದೆ. ಎಲ್ಲ ಬಿಸ್ನೆಸ್ಸು ನನಗೆ ಬರಬೇಕು, ನಾನೇನು ಊರಿಗೆ ಊಟ ಹಾಕಬೇಕಾಗಿರೋದಿಲ್ಲ. ನನ್ನ ಬಿಸ್ನೆಸ್ಸು ನಾನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಬಿಸ್ನೆಸ್. ಆ ಥರ
2: ರಿಯಲಿ ಸೂಪರ್ ಸರ್. ಹಾಗೆ ಕಡೆ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈಗಿನ ಯುವಕ ಯುವತಿಯರು ಹೊಸದಾಗಿ ಏನಾದ್ರು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ ಸರ್, ಬರೀ ಈ ರೀತಿಯ ಒಂದು ಆಗ್ರೋ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲ, ಎನಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ನೀವೊಬ್ಬರು ಎಕ್ಸ್ಪೀರಿಯೆನ್ಸ್ ಇರೋಂಥ ಬಿಸ್ನೆಸ್ ಮ್ಯಾನ್, ನಮ್ಮ ಯುವಕ ಯುವತಿಯರಿಗೆ ಒಂದಿಷ್ಟು ಸಲಹೆಯನ್ನು ಕೊಡೋದಾದರೆ ಏನು ಕೊಡೋಕೆ ಇಷ್ಟಪಡ್ತೀರಾ ಸರ್?
3: ಅವರಿಗೆ ಯಾವುದೇ ಬಿಸ್ನೆಸ್, ನಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ, ಯಾರೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ, ಅವ್ರು ಹೇಳಿದ್ದು ನಾವು ಮಾಡಲಿಕ್ಕಾಗಲ್ಲ. ಯಾರೇ ಹೊಸೊಬ್ಬರು ಮಾಡ್ತಾರಂದ್ರೆ ಅವ್ರಿಗೆ ಫಸ್ಟ್ ಅದ್ರ ಬಗ್ಗೆ ಇಷ್ಟ ಇರಬೇಕು. ಇಲ್ಲ, ಈ ಬಿಸ್ನೆಸ್ ನಾನು ಮಾಡ್ತೀನಿ ಅದು ಕಷ್ಟ, ಯಾವುದೇ ಬಿಸ್ನೆಸ್ಗೆ ಹೋದರೂ ಕಷ್ಟ ನಷ್ಟ ವ್ಯಾಪಾರ ವ್ಯವಹಾರ ಆಮೇಲೆ ಲಾಭ ನಷ್ಟ ಎಲ್ಲರೂ ಇರುತ್ತೆ. ಆದರೆ ನಾನು ಈ ಬಿಸ್ನೆಸ್ ಮಾಡ್ತೀನಿ ಅಂದರೆ ಇಷ್ಟಪಟ್ಟು ಯಾವ ಬಿಸ್ನೆಸ್ ಮಾಡಿದ್ರೂ ಅದು ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ ಅಂತ ನನ್ನ ಸಲಹೆ.
2: ಖಂಡಿತ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಶ್ರೀ ಗುರು ಆಗ್ರೋ ಟ್ರೇಡರ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಶ್ರೀ ಗುರು ಆಗ್ರೋ ಟ್ರೇಡರ್ಸ್ನ ಮಾಲೀಕರಾಗಿರುವ ವಿಶ್ವನಾಥ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಯಾವ ರೀತಿಯೆಲ್ಲ ಈ ಒಂದು ಬಿಸ್ನೆಸ್ ಮಾಡ್ತಾರೆ, ಜೊತೆಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಎಷ್ಟೆಲ್ಲ ಒಳ್ಳೆಯ ಮಾಹಿತಿಗಳನ್ನ ನೀಡಿದ್ರು ಅಲ್ವಾ? ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ವಿಶ್ವನಾಥ್ ಸರ್. ಕೇಳುಗರೆ, ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಒಂದು ಸಂಖ್ಯೆಗೆ ಕಳಿಸಬಹುದು ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಹಾಗೇನೆ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿ ಆಗ್ತೀನಿ ಅಂತ ತಿಳಿಸ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
9: ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687986809629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಪ್ರಸ್ತುತ ಕೃಷಿಯಲ್ಲಿ ಪಶುಸಂಗೋಪನೆಯನ್ನೇ ತಮ್ಮ ಜೀವನ ಆಧಾರವಾಗಿ ಮಾಡಿಕೊಂಡಿರುವಂತಹ ಇವರು ಮುಂಚೆ ತಮ್ಮ ಜೀವನವನ್ನು ನಡೆಸೋದಕ್ಕೆ ಫ್ಯಾಕ್ಟ್ರಿಗಳಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಕೆಲಸಕ್ಕೆ ಹೋಗ್ತಾ ಅಲ್ಲಿಯ ಒಂದು ಜೀವನ ಶೈಲಿ ಅವರಿಗೆ ಬೇಸರ ಉಂಟು ಮಾಡಿ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಇವರು ತಮ್ಮ ಊರಿಗೆ ಮತ್ತೆ ಮರಳಿ ಸೊ ಅಲ್ಲಿ ಕೃಷಿಯನ್ನು ಆರಂಭ ಮಾಡ್ತಾರೆ. ಇವರ 2 ಗುಂಟೆಯ ಜಾಗದಲ್ಲಿ ಸಮಗ್ರವಾಗಿ ಪಶುಸಂಗೋಪನೆಯನ್ನು ಆರಂಭ ಮಾಡ್ತಾರೆ. ಫ್ಯಾಕ್ಟ್ರಿ ಕೆಲಸದ ಜೀವನ ಶೈಲಿಯೇ ಒಂದು ರೀತಿಯಾಗಿದ್ದರೆ ಕೃಷಿ ಇನ್ನೊಂದು ರೀತಿಯಲ್ಲೇ ಆಗಿರುತ್ತೆ. ಆದರೂ ಕೂಡ ಈ ಒಂದು ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೃಷಿಯ ಕಡೆಯಲ್ಲಿ ನಾವು ಹೆಚ್ಚಿನ ಆದಾಯವನ್ನು ಗಳಿಸಬೇಕು, ಒಳ್ಳೆಯ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಕೃಷಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಹಾಗೆಯೇ 2 ಗುಂಟೆಯ ಜಾಗದಲ್ಲಿ ಸಮಗ್ರವಾಗಿ ಪಶುಸಂಗೋಪನೆಯನ್ನು ಆರಂಭ ಮಾಡಿ ಅಲ್ಲಿ ಹಸುಗಳನ್ನು, ನಾಟಿ ಕೋಳಿ, ಬಾತುಕೋಳಿ, ಕುರಿ ಸಾಕಾಣಿಕೆ, ಜೇನು ಕೃಷಿ, ಹೀಗೆ ಎಲ್ಲದನ್ನು ಕೂಡ ಇವರ ಕೃಷಿಯಲ್ಲಿ ಅಳವಡಿಸಿಕೊಂಡು ಮತ್ತು ಕೃಷಿ ಭೂಮಿನಲ್ಲಿನೇ ಒಂದು ಮನೆಯನ್ನು ಕೂಡ ಕಟ್ಕೊಂಡು ಅಲ್ಲಿನೇ ವಾಸ ಮಾಡ್ತಾ ಈ ಒಂದು ಕೃಷಿನಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿರುವಂತಹ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಶೈಲಜಾ ನರಸಿಂಹಯ್ಯ ಅವರು. ಇವರು ಪಶುಸಂಗೋಪನೆಯನ್ನು ಜೀವನ ಆಧಾರವಾಗಿ ಮಾಡಿಕೊಂಡು ಈಗ ಜೀವನದಲ್ಲಿ ಒಂದು ಯಶಸ್ವಿಯಾದಂತಹ ಕೃಷಿಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರವಾದಂತಹ ಪಶುಸಂಗೋಪನಾ ಕೃಷಿ ಹೇಗಿದೆ, ಇವರ ಕೃಷಿಯಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಶೈಲಜಾ ನರಸಿಂಹಯ್ಯ ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಮೊದಲನೇದಾಗಿ ತಮ್ಮ ಪರಿಚಯವನ್ನು ತಿಳಿಸ್ಕೊಡಿ, ಹಾಗೆ ನೀವು ಕೃಷಿಗೆ ಬಂದಿದ್ದು ಹೇಗೆ ಮತ್ತೆ ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಕೃಷಿ ಬದುಕು ಹೇಗಿದೆ, ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್?
10: ನನ್ನ ಹೆಸರು ಶೈಲಜಾ ನರಸಿಂಹಯ್ಯ ಅಂತ, ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಇಲ್ಲಿ ಸಮಗ್ರ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಹಸು, ಕುರಿ, ಮೇಕೆ, ಜೇನು ಸಾಕಾಣಿಕೆ, ಬಾತುಕೋಳಿ ಸಾಕಾಣಿಕೆ, ನಾಟಿ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆಯನ್ನು ಸಮಗ್ರ ಪಶುಸಂಗೋಪನೆಯನ್ನು ನಾವು ಬಳಸ್ಕೊಂಡು ಜೀವನನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಹೆಚ್ಚಿನ ಲಾಭನೂ ಗಳಿಸ್ತಾ ಇದ್ದೀವಿ. ಇವತ್ತು ಹೊರಗಡೆ ಫ್ಯಾಕ್ಟ್ರಿಗೆ ಹೋಗಿ ಜೀವನನ ಮಾಡ್ತಾ ಇದ್ದಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವನ ಕಷ್ಟಕರವಾಗಿತ್ತು. ನಾವು ಇವತ್ತು 2 ಗುಂಟೆ ಜಾಗದಲ್ಲಿ ಈ ಎಲ್ಲ ಪಶುಸಂಗೋಪನೆಯನ್ನು ಅಳವಡಿಸ್ಕೊಂಡು ತಿಂಗಳಿಗೆ 50,000 ರೂಪಾಯಿ ಲಾಭದಾಯಕವಾಗಿ ಇವತ್ತು ಜೀವನನ ನಡೆಸ್ತಾ ಇದ್ದೀವಿ. ನಾನು ಒಬ್ಬ ರೈತ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಎಲ್ಲರ ಜೀವನದಲ್ಲೂ ಸಹ ಇದು ಸಾಧನೆ ಮಾಡೋಂಥ ಒಂದು ಕೆಲಸ. ಯಾರ ಕೈ ಕೆಳಗಡೆ ಕೈ ಒಡ್ಡಂಗಿರಲ್ಲ, ಕೈ ಚಾಚಂಗಿರಲ್ಲ. ನಾವು ರೈತರಾಗಿ ಬೇರೆಯವ್ರಿಗೆ ಕೆಲಸ ಕೊಡೋಂಥ ಒಂದು ನಿರ್ದಿಷ್ಟವಾದಂಥ ಒಂದು ತೀರ್ಮಾನ ತಗೊಂಡು ಮಾಡಿದ್ರೆ ಇವತ್ತೇನು ನಾವು 2 ಗುಂಟೆ ಜಾಗದಲ್ಲಿ ಇಷ್ಟೆಲ್ಲ ಪಶುಸಂಗೋಪನೆಯನ್ನು ಅಳವಡಿಸ್ಕೊಂಡು ಸಾಧನೆ ಮಾಡೋಕ್ಕೆ ಅವಕಾಶ ಆಗೈತೋ, ನಿಮಗೂ ಸಹ ಈ ಒಂದು ಅವಕಾಶ ಖಂಡಿತ ಸಿಗುತ್ತೆ.
9: ಖಂಡಿತ ಮೇಡಮ್, ನೀವು ಹೇಳಿದಾಗೆ ನಿಜವಾಗ್ಲೂ ಈ ರೀತಿಯ ಒಂದು ಆಲೋಚನೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ಕೃಷಿಯಲ್ಲಿ ಯಶಸ್ಸನ್ನು ಸಾಧಿಸೋಕ್ಕೆ ಆಗುತ್ತೆ. ಹಾಗೆ ಸರ್, ನೀವು ಹೇಳ್ಬೋದಾ ನಿಮ್ಮ ಈ ಒಂದು 2 ಗುಂಟೆ ಜಾಗದಲ್ಲಿ ಯಾವ ರೀತಿ ಆ ಒಂದು ಜಾಗವನ್ನು ಬಳಕೆ ಮಾಡ್ಕೊಂಡಿದ್ದೀರಾ, ಮತ್ತು ಏನೇನೆಲ್ಲ ಸಾಕಾಣಿಕೆ ಮಾಡ್ತೀರಾ, ಏನೆಲ್ಲ ಬೆಳೆದಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
11: ನಾವು 2 ಗುಂಟೆ ಜಾಗದಲ್ಲಿ ಎಲ್ಲ ಪ್ರಾಣಿಗಳು ಮತ್ತು ಇರೋಕ್ಕೆ ಜಾಗನ 2 ಗುಂಟೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಆ ಪ್ರಾಣಿಗಳನ್ನ ಸಾಕೋಕ್ಕೋಸ್ಕರ 6 ಗುಂಟೆ ಜಾಗದಲ್ಲಿ ನೇಪೆರುಳ್ಳು ಮತ್ತು ಅಗಸೆ, ನುಗ್ಗೆ, ಗಿರ್ಸಿಡಿಯ ಈ ಥರ ಹಾಕಿ ನಾವು ಇಷ್ಟು ಪ್ರಾಣಿಗಳನ್ನ ಸಾಕ್ತಾ ಇದ್ದೀವಿ. ಇದು ಕುರಿಗಳು ಈಚೆ ಬಂದಾಗ ನೀರು ಕುಡಿಯೋದಕ್ಕೆ ಮತ್ತು ಫ್ರೀಯಾಗಿ ಓಡಾಡೋದಕ್ಕೆ ಇರ್ತಕ್ಕಂಥ ಜಾಗ ಇದು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಅದೇ ಪಕ್ಕದಲ್ಲೇ ಒಂದು ಗೋಬರ್ ಗ್ಯಾಸ್ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮಗೆ ಮಾಡಿಸ್ಕೊಟ್ಟಂಥ ಒಂದು ಕಾಮಗಾರಿ ಇದು. ಇದರಲ್ಲಿ ಇವತ್ತು ನಮಗೆ ಅಡುಗೆ ಅನಿಲ ಅಡುಗೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಈಗ ಹೊರಗಡೆ ನಾವು ಖರೀದಿ ಮಾಡಿದ್ರೆ ಎಷ್ಟು ರೇಟ್ ಇದೆ ನಿಮಗೆ ಗೊತ್ತಿದೆ, ಆದರೆ ಹಾಗಾಗಿ ಆ ಒಂದು ತಿಂಗಳಿಗೆ ಎಷ್ಟು ನಮಗೆ ಉಳಿತಾಯ ಆಗ್ತಾಯಿದೆ ಅದೆಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಿರ್ತೈತಿ ಅಲ್ವಾ. ಹಾಗಾಗಿ ಅದನ್ನೇನು ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇರಲಿಲ್ಲ. ಇದೇ ಜಾಗದಲ್ಲಿ ನಿನ್ನೆ ಬೋರ್ವೆಲ್ ಕೂಡ ಹಾಕ್ಕೊಂಡಿದ್ದೀವಿ. ಈ ಬೋರ್ವೆಲ್ ಮುಖಾಂತರ ಏನು ಮಾಡ್ತೀವಿ ಅಂದರೆ ಮೇಲುಗಡೆಯಿಂದ ನೀರು ಬರ್ತಾ ಇದರಲ್ಲೇ ನೀರು ಬಿಟ್ಕೊಂಡು ಕೆಳಗಡೆ ನೀರು ಹೋಗ್ತಾ ಇರ್ತವೆ, ಫ್ರೆಶ್ ನೀರು ಬರ್ತಾ ಇರ್ತವೆ, ವೇಸ್ಟ್ ನೀರು ಹೊರಗಡೆ ಹೋಗ್ತಾ ಇರ್ತವೆ. ಇಷ್ಟೇ ಜಾಗದಲ್ಲಿ 4 ಅಡಿಗೆ ಇದೆ. ಇದರಲ್ಲಿ ನಾವು ಕುರಿ ಮೈ ತೊಳಿತಕ್ಕಂಥ ವ್ಯವಸ್ಥೆ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ.
9: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ದಂಪತಿಗಳು ಈ ಒಂದು ಕೃಷಿನಲ್ಲಿ ಮುಖ್ಯವಾಗಿ ಸಮಗ್ರವಾಗಿ ಪಶುಸಂಗೋಪನೆಯನ್ನು ಮಾಡಿಕೊಳ್ತಾ ಇವರು ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇರುವಂಥವ್ರು. ಸೊ ಹಾಗಿದ್ರೆ ಇವರ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ, ಮತ್ತು ಯಾವ್ಯಾವ ರೀತಿಯ ಪಶುಗಳನ್ನ ಸಾಕಾಣಿಕೆ ಮಾಡಿದ್ದಾರೆ, ಇನ್ನೂ ಅವರ ಕೃಷಿನಲ್ಲಿ ಇರುವಂತಹ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಪಶುಸಂಗೋಪನೆಯಲ್ಲಿ ಸಮಗ್ರವಾಗಿ ಇವರು ಪಶುಸಂಗೋಪನೆಯನ್ನು ಮಾಡ್ತಾ, ಇವರು ಬೇರೆ ಬೇರೆ ಪಶುಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇವರ ಕೃಷಿನಲ್ಲಿ ತುಂಬಾ ಖುಷಿಯನ್ನು ಕಾಣ್ತಾ ಇದ್ದಾರೆ. ಈ ದಂಪತಿಗಳು ತಮ್ಮ ಫ್ಯಾಕ್ಟರಿಯಲ್ಲಿ ಮಾಡ್ತಾ ಇದ್ದಂತಹ ಕೆಲಸವನ್ನು ಬಿಟ್ಟು ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಟ್ಟು ಸೊ ಕೃಷಿಯಲ್ಲಿ ಒಂದು ಯಶಸ್ಸನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಗ್ರ ಪಶುಸಂಗೋಪನೆಯನ್ನು ಮಾಡ್ತಾ ಇರುವಂತಹ ಶೈಲಜಾ ನರಸಿಂಹಯ್ಯ ಅವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಬ್ಬರಿಗೂ ಕೂಡ. ಆಗಲೇ ಹೇಳ್ತಾ ಇದ್ರಿ, ಕುರಿಗಳನ್ನು ಸಾಕಾಣಿಕೆ ಮಾಡೋದು, ಟಗರುಗಳನ್ನು ಸಾಕಾಣಿಕೆ ಮಾಡೋದು, ಹಸು ಸಾಕಾಣಿಕೆ, ಬಾತುಕೋಳಿ ಮತ್ತು ಜೇನು ಕೃಷಿ, ಹಾಗೆ 2 ಗುಂಟೆ ಜಾಗದಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲದನ್ನು ಕೂಡ ಸಮಗ್ರವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಿಮ್ಮ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಮಾತಾಡೋದಕ್ಕಿದೆ. ಹಾಗೆ ಸರ್, ಈಗ ನಿಮ್ಮ ಹತ್ರ ಮಾತಾಡೋದಾದ್ರೆ, ಈಗ ಟಗರು ಕುರಿಗಳನ್ನು ಸಹ ನೀವು ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದೀರಾ, ಮತ್ತು ಎಷ್ಟು ರೇಟ್ ಇದೆ ಸರ್ ಈಗ ಎಲ್ಲ ಟಗರುಗಳಿಗೆ ಅಥವಾ ಕುರಿಗಳಿಗೆ, ಮತ್ತು ಅವುಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಾದಾಗ ಮೇವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮೇವನ್ನು ಯಾವ ರೀತಿ ಕೊಡ್ತಿದ್ದೀರಾ ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
5: ಟಗರುಗಳು ಮಾರಾಟ ಮಾಡಿರ್ತಕ್ಕಂಥವ್ರಿಗೂ ತೂಕ 410 ರಂಗೆ ಕೊಟ್ಟಿದ್ದೀವಿ. ಅಮೀನ್ಗಡಿಯಿಂದ ತಂದಿರ್ತಕ್ಕಂಥ ಟಗರುಗಳಿಗೂ, ಏಕೆಂದರೆ ನಮ್ಮಲ್ಲಿ ಟಗರುಗಳು ಅಂದರೆ ಟಗರ್ ಸಂಖ್ಯೆ ಕಮ್ಮಿ ಆದಾಗ, ಮರಿಗಳ ಸಂಖ್ಯೆ ಕಮ್ಮಿ ಆದಾಗ ನಾವು ಹೊರಗಡೆಯಿಂದ ಕೂಡ ಟಗರುಗಳನ್ನ ತರ್ತೀವಿ. ಹೊರಗಡೆಯಿಂದ ತಂದಂಥ ಟಗರುಗಳು ಸೀಸನ್ ನೋಡ್ಕೊಂಡು ತರ್ತೀವಿ, ಸೀಸನ್ನಲ್ಲಿ ತಂದು ಮಾರಾಟ ಮಾಡಿಬಿಡ್ತೀವಿ. ಈಗ ಆಯುಧ ಪೂಜೆ ಮತ್ತು ಬಕ್ರಿ ಈ ಒಂದು 2 ಟೈಮಲ್ಲಿ ಹೊರಗಡೆಯಿಂದ ತರ್ತೀವಿ, ಮಿಕ್ಕಿ ಟೈಮಲ್ಲಿ ನಮ್ಮವೇ ಮರಿಗಳು ಸಾಕಾಗ್ತವೆ. ಏಕೆಂದರೆ ವರ್ಷದಲ್ಲಿ ಸುಮಾರು 60 ಮರಿಗಳವರೆಗೂ ನಮಗೆ ಕುರಿಗಳು ಕೊಡೋದ್ರಿಂದ ವರ್ಷದ 365 ದಿನವೂ ಕೂಡ ನಮಗೆ ಮಾರ್ಕೆಟ್ ಇರುತ್ತೆ. ಮೇವು ಕಟ್ ಮಾಡ್ತಕ್ಕಂಥ ಮಿಷಿನ್ ಇದು, ಇದರಲ್ಲಿ ನಾವು ಮೇವು ಕೊಟ್ಟರೆ ಈ ಕಡೆ ಕಟ್ಟಾಗಿ ಬರ್ತಿದೆ. ಈ ಮೇವನ್ನು ನಾವು ಕುರಿಗಳಿಗಾಗಲಿ ಹಸುಗಳಿಗಾಗಲಿ ಎಲ್ಲದಕ್ಕೂ ಕೂಡ ನಾವು ಕೊಡ್ಬೋದು. ನೀಟಾಗಿ ಕಟ್ಟಾಗಿರ್ತದೆ, ನೀಟಾಗಿ ತಿಂತಿದೆ, ವೇಸ್ಟ್ ಆಗೋಲ್ಲ. ಆಮೇಲೆ ಕಡ್ಡಿ ಕೂಡ ಕಟ್ಟಾಗಿರ್ತದೆ, ಕಡ್ಡಿ ಕೂಡ ತಿಂದಾಗ್ತಿದೆ. ಇಲ್ಲಾಂದರೆ ಆಸೆ ನಾವು ಮೇವು ತಂದು ಹಂಗೆ ಹಾಕಿದರೆ ಏನಾಗ್ತವೆ ಅಂದರೆ ನಾವು ಗರಿ ಗರಿ ತಿಂದ್ಬಿಟ್ಟು ಕಡ್ಡಿನೆಲ್ಲ ವೇಸ್ಟ್ ಮಾಡಿ ಆಗ್ತಾಯಿರ್ತದೆ. ಹಿಂದೆ ನಾವು ಮಿಷಿನ್ ಇಟ್ಕೊಂಡಿರಲ್ಲ, ಅಂಥ ಸಂದರ್ಭದಲ್ಲಿ ಸುಮಾರು 250-300 ಕೆಜಿ ಮೇವು ತಂದರೂ ಕೂಡ ನಮಗೆ ಸಾಕಾಗ್ತಾಯಿರಲಿಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿ ಎಲ್ಲ ಗರಿ ಗರಿ ತಿಂದ್ಬಿಟ್ಟು ಕಡ್ಡಿಗಳೆಲ್ಲ ಆಚೆ ಡೈಲಿ ಒಬ್ಬರು ಹಾಕದಂಗೆ ಒಬ್ಬರು ಎತ್ತಾಕ್ದಂಗೆ ಆ ಥರ ಒಂದು ಏನು ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಕುರಿನ ಯಾರು ಮೇಯಿಸ್ಬೇಕು ಅಂತ ಅನ್ಕೊಂತಾರೆ ಅವರು ಒಂದು ಮೇವು ಕಟ್ ಮಾಡ್ತಕ್ಕಂಥ ಯಂತ್ರ ಹಸು ಮೇ ಆಗಲಿ ಕುರಿ ಆಗಲಿ ಇಟ್ಕೊಂಡ್ರೆ ಅನುಕೂಲ ಆಗ್ತೈತೆ. ಹಾಗೇನೆ ಇವತ್ತು ಎರಡು ಹಸು ಇತ್ತು, ಇವಾಗ ಒಂದು ಹಸು ಮಾರಾಟ ಮಾಡಿದ್ದೀವಿ, ಇನ್ನೊಂದು ಹಸು ಇದೆ ಆಲೋಪಲ ಅಂತ ಇದೆ. ಇದು ಓರಿಕರ, ಅದರದೇ ಕರು, ಇದು ತುಂಬವಾದ ಒಂದು ತಳಿ ಕರು, ಇದು ಓರಿಕರ. ಇದನ್ನು ಬ್ರೀಡ್ಗೆ ಇಟ್ಕೊಬೇಕು ಅಂತಂದ್ಬಿಟ್ಟು ನಮ್ಮ ಪಶುವೈದ್ಯಕೀಯ ಇಲಾಖೆಯವರು ಹೇಳಿದಾಗ ನಾನು ಇದನ್ನು ಕರುನ ಇಟ್ಕೊಂಡಿದ್ದೀನಿ. ಅದು ಸುಮಾರು 32-33 ಲೀಟ್ರ್ವರೆಗೂ ಒಂದು ದಿನಕ್ಕೆ ಹಾಲು ಕರೆದಿದೆ. ಅದು 2021 ಅಂದರಲ್ಲಿ ಆಲೋಕರಿಯ ಸ್ಪರ್ಧೆಯಲ್ಲಿ ಕೂಡ ಅದು ಬಹುಮಾನ ಕೂಡ ಪಡ್ಕೊಂಥದ್ದು. ಹಾಗಾಗಿ ಉತ್ತಮವಾದ ಒಂದು ತಳಿಗಳನ್ನ ನಾವು ಇಟ್ಕೊಂಡಿದ್ದು, ಉತ್ತಮವಾದ ಒಂದು ತಳಿಗಳನ್ನ ಇರೋದರಿಂದ ಹೈನುಗಾರಿಕೆ ತುಂಬ ಒಂದು ಲಾಭದಾಯಕವಾಗಿ ನಮ್ಮ ಜೀವನದಲ್ಲಿ ಕಂಡುಬಂತು.
4: ಓಕೆ ಸರ್, ಹಾಗೆ ಇದ್ರ ಜೊತೆಗೆ ನೀವು ಜೇನು ಕೃಷಿನ ಸಹ ಮಾಡ್ತಾ ಇದ್ದೀರಾ, ಅದನ್ನು ಹೇಗೆ ಎಲ್ಲಿ ಮಾಡ್ತಾ ಇದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
5: ಮನೆ ಪಕ್ಕದಲ್ಲಿ ನಿನ್ನೆ ಜಾಗ ಇತ್ತಲ್ಲ, ಜಾಗ ಇದ್ದ ಜಾಗದಲ್ಲಿ ನಾವು ಜೇನು ಕೃಷಿ ಕೂಡ ನಾವು ಮಾಡ್ಬೋದು ಅಂತಂದ್ಬಿಟ್ಟು ತೋಟಗಾರಿಕೆ ಇಲಾಖೆಯವರ ಒಂದು ಸಹಾಯ ಅದರಿಂದ ನಾವು ಜೇನು ಕೃಷಿ ಕೂಡ ಅಳವಡಿಸ್ಕೊಂಡಿದ್ದೀವಿ. ಇದು ನಮಗೆ ಸುಮಾರು ಸೀಸನ್ನಲ್ಲಿ 2 ತಿಂಗಳಿಗೆ 2.5 ತಿಂಗಳಿಗೆ ಒಂದು ಸತಿ ನಮಗೆ ಜೇನು ಸಿಗ್ತಿದೆ, ಮನೆ ಬಳಕೆಗೆ ಆಗ್ತಿದೆ. ಬಂದಂಥ ಹೋದಂಥವ್ರಿಗೆ ನಾವು ಕೂಡ ಜೇನನ್ನು ಮಾರಾಟ ಮಾಡ್ತಾ ಇದ್ದೀವಿ.
4: ಓಕೆ ಸೊ ಹಾಗೆ ಸರ್, ಈಗ ಎರೆಹುಳು ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹೇಗೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ನ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
5: ಹಸು ಶೆಡ್ಡು ಪಕ್ಕದಾಗ ನಿನ್ನೆ ಎರೆಹುಳು ತೊಟ್ಟಿ ಕೂಡ ಮಾಡ್ಕೊಂಡು ಇದು ಇಲಾಖೆ ವತಿಯಿಂದ ಅನುದಾನ ಪಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಎರೆಹುಳು ತೊಟ್ಟಿ ಇದು. ಇದರಲ್ಲಿ ಇವತ್ತು ಏನು ಇಲ್ಲೇನು ವೇಸ್ಟ್ ಆಗ್ತಿದೆ ಅಂದರೆ ಹುಲ್ಲು ಮತ್ತೊಂದು ಮಗದೊಂದು ಎಲ್ಲ ವೇಸ್ಟ್ ಆಗ್ತಕ್ಕಂಥದ್ದನ್ನ ಇದರೊಳಗೆ ಹಾಕ್ಕೊಂಡು ಇದನ್ನು ಗೊಬ್ಬರ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇವತ್ತು. ಏಕೆಂದರೆ ಎರೆಹುಳು ಗೊಬ್ಬರಕ್ಕೆ ಎಷ್ಟು ಬೇಡಿಕೆ ಇದೆ, ಮಾರಾಟ ಮಾಡಿದ್ರೆ ನಮ್ಮ ಬೆಳೆಗೆ ಬಳಸಿದರೆ ಅದು ಎಷ್ಟು ಲಾಭ ಕೊಡ್ತೈತೆ, ಪ್ರತಿಯೊಂದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಆಗಿದೆ. ಹಾಗಾಗಿ ಇಂಥ ಗೊಬ್ಬರನ ನಾವು ಮಾಡ್ಕೊಳೋಕ್ಕೂ ಕೂಡ ಅವಕಾಶ ಮಾಡ್ಕೊಂಡಿದ್ದೀವಿ ನಾವು. ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿ ಇವತ್ತು ಒಂದು ಏನು ಸ್ಟೋರೇಜು ಅಂದರೆ ವೇಸ್ಟ್ ನೀರನ್ನು ಮಾಡ್ತಾ ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ತೊಟ್ಟಿ ಇದನ್ನು ಮಾಡಿದ್ದೀವಿ. ಇದು ನಮ್ಮ ಮನೆಯಲ್ಲಿ ಏನು ಬಳಕೆ ಆಗ್ತಾಯಿದೆ, ನೀರು ಸ್ನಾನ ಮಾಡಿರ್ಬೋದು, ಇಲ್ಲ ಹಸು ಮೈ ತೊಳೆದಿರೋದಾಗಿರ್ಬೋದು, ಇದ್ರೆ ಮನೆ ಮೇಲೆ ಬಿದ್ದಂಥ ನೀರಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಬಂದು ಇದರಲ್ಲಿ ಸ್ಟೋರೇಜ್ ಆಗ್ತದೆ. ಸುಮಾರು ಆಳ ಇದೆ ಇದು. ಇದರಲ್ಲಿ ನಾವು ಒಂದು ಸಣ್ಣದೊಂದು ಡೀಸೆಲ್ ಮೋಟ್ರ್ ಇಟ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಹುಲ್ಲಿಗೆ ಹಾಯಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಹುಲ್ಲಿಗೆ ಯಾವುದೇ ಒಂದು ಕೆಮಿಕಲ್ನ ನಾವು ಗೊಬ್ಬರನ ಬಳಸ್ತಿರಲಿಲ್ಲ. ಏನು ಈ ವೇಸ್ಟ್ ನೀರಲ್ಲಿ ಬೆಳೆದಿರ್ತಕ್ಕಂಥ ಏನು ನೇಪಿಯರ್ ಹುಲ್ಲು ಇದು. ಇದು ನಾಟಿ ಕೋಳಿ ಮತ್ತು ಬಾತುಕೋಳಿ ಸಾಕ ಏನು ಮಾಡ್ಕೊಂಡಿದ್ದೀವಿ. ಇದು ನಾಟಿ ಕೋಳಿ ಇವಾಗ ಎಷ್ಟು ಮಾರ್ಕೆಟ್ ಇದೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋದಂಥ ವಿಚಾರ. ಏಕೆಂದರೆ ಇವತ್ತು ನಾಟಿ ಕೋಳಿಗಳು ಏನು ನಮ್ಮ ಮನೆಯಲ್ಲಿ ಬಳಕೆ ಏನು ಬಳಕೆಯಾಗಿ ಉಳಿದಂಥದ್ದು ಅಂದರೆ ಮುದ್ದೆ ಆಗಿರ್ಬೋದು, ಅನ್ನ ಆಗಿರ್ಬೋದು, ಇತರೆ ಏನು ನಾವು ತಿಂತಕ್ಕಂಥ ಆಹಾರನ ಉಳಿದಕ್ಕೆ ಅನ್ನ ಕೋಳಿಗಳಿಗೆ ಬಳಕೆ ಮಾಡ್ಕೊಂಡಾಗ ನಮ್ಮ ಜೀವನಕ್ಕೆ ಅಂದರೆ ನಮಗೆ ದಿನ ಬಳಕೆಯ ಸಂದರ್ಭದಲ್ಲಿ ನಮಗೆ ಕೋಳಿ ಮೊಟ್ಟೆ ಕೊಡ್ಬೋದು, ಇಲ್ಲ ಮಾಂಸಕ್ಕೆ ಆಗ್ಬೋದು. ಹೀಗಾಗಿ ನಾವು ಏಕೆಂದರೆ ವೇಸ್ಟ್ ಮಾಡ್ತಕ್ಕಂಥದ್ದನ್ನ ಬಳಸಿ ನಾವು ಲಾಭ ಮಾಡ್ತಕ್ಕಂಥದ್ದ ವಿಧಾನ ಇದು. ಏಕೆಂದರೆ ಕೋಳಿ ನಾವು ಯಥೇಚ್ಛವಾದ ಒಂದು ಬಂಡವಾಳ ಹಾಕೋವಂಥ ಅವಶ್ಯಕತೆ ಇರಲ್ಲ. ಹಿತ್ತಲು ಕೋಳಿ ಅಂತ ನಾವೇನು ಸಾಕಾಣಿಕೆ ಮಾಡ್ತೀವಿ ಅದು ಇವತ್ತು ಮಾರ್ಕೆಟಲ್ಲಿ ಸುಮಾರು 450-500 ರೂಪಾಯಿವರೆಗೂ ಈ ಥರ ಎಲ್ಲ ಏನೋ ಮಾರಾಟ ಮಾಡ್ತಾಯಿದ್ದಾರೆ. ಹಾಗಾಗಿ ಅಂಥ ಕೋಳಿನ ನಾವು ಮಾರಾಟ ಕೂಡ ಮಾಡ್ಕೊಬೋದು, ನಮಗೂ ಕೂಡ ನಾವು ಬಳಸ್ಕೊಬೋದು.
4: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಕೋಳಿ ಸಾಕಾಣಿಕೆಯು ಕೂಡ ಒಂದು ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ, ಹಾಗೆ ನಮಗೂ ಕೂಡ ಅದು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಈ ರೀತಿಯಲ್ಲಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಏನು ಎರೆಹುಳು ಗೊಬ್ಬರವನ್ನು ತಯಾರು ಮಾಡುವಂಥದ್ದಾಗಿರ್ಬೋದು, ಇದೆಲ್ಲದನ್ನು ಕೂಡ ಒಂದು 2 ಗಂಟೆಯ ಜಾಗದಲ್ಲೇ ಅವರು ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಅವರ ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಹಾಗೆ ಇದೇ ರೀತಿಯ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9686-09-96 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಪ್ಲೇ ಮಾಡ್ತೀನಿ. ಹಾಡನ್ನು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವಿಶೇಷವಾಗಿ ಏನು ಪಶುಸಂಗೋಪನೆಯನ್ನು ಮಾಡ್ತಿರುವಂತಹ ದಂಪತಿಗಳ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಇವರು ಮಾಡ್ತಿರುವಂತಹ ಈ ಒಂದು ಕೃಷಿ ಏನಿದೆ ಹಲವಾರು ರೀತಿಯಲ್ಲಿ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಸು ಸಾಕಾಣಿಕೆ ಆಗಿರ್ಬೋದು, ನಾಟಿ ಕೋಳಿ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಜೇನು ಕೃಷಿ ಆಗಿರ್ಬೋದು, ಇದೆಲ್ಲದೂ ಕೂಡ ಅವರ ಜೀವನದಲ್ಲಿ ಒಂದು ಯಶಸ್ಸನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿಯಲ್ಲಿ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಬ್ಬರಿಗೂ ಕೂಡ. ಹಾಗೆ ಇವತ್ತು ಕೋಳಿ ಸಾಕಾಣಿಕೆ ಬಗ್ಗೆನೂ ಕೂಡ ನೀವು ಮಾತಾಡ್ತಾ ಇದ್ರಿ ಆಗಲೇ. ಸೊ ಈಗ ಒಂದು ಕೋಳಿ ಸಾಕಾಣಿಕೆ ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ, ಮತ್ತು ಯಾವ ರೀತಿ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು ಅದ್ರ ಬಗ್ಗೆ ಹೇಳ್ಬೋದಾ?
3: ಕೋಳಿ ನಾವು ಸಾಕಾಣಿಕೆ ಮಾಡೋದಂದರೆ ವರ್ಷದಲ್ಲಿ ಒಂದು 2-3 ಬ್ಯಾಚು ನಾವು ಮರಿಗಳು ತಗೊಂಡಂತಂದರೆ ವರ್ಷದಲ್ಲಿ ಕನಿಷ್ಠ ಅಂದರೆ ನಮ್ಗೆ ಅಲ್ಪ ಸ್ವಲ್ಪ ಅದರಲ್ಲೂ ಕೂಡ ನಮಗೆ ಆದಾಯನ ಮಾಡ್ಕೊಬೋದು. ಹಾಗಾಗಿ ಇವತ್ತು ನಾವು ಬಾತುಕೋಳಿ ಇದ್ದಾವೆ, ನಮಗೆ ಮೊಟ್ಟೆಗೆ ನಾವು ಬಳಕೆ ಮಾಡ್ಕೊತಾ ಇದ್ದೀವಿ. ನಾಟಿ ಕೋಳಿಗಳು ಮೊಟ್ಟೆ ಸಿಗ್ತಾ ಇದೆ, ಮತ್ತು ಕೋಳಿ ಕೂಡ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಇದು ಅಗಸೆ ಒಳಗೆ ಏನಾಗ್ತದೆ ಅಂದರೆ ಕುರಿ ಮೇಕೆಗೆ ಉತ್ತಮವಾದ ಒಂದು ಆಹಾರ ಆಗಿದೆ. ಇದನ್ನು ನಾವು ಏನು ಈ ನೇಪಿಯರು ಮತ್ತು ಜೋಳ ಇದನ್ನೆಲ್ಲ ಕೊಡ್ತೀವಲ್ಲ, ಅದ್ರ ಜೊತೆಯಲ್ಲಿ ನಾವು ಇದನ್ನು ಇಂಡಿ ಭೂಸ ಏನು ಕೊಡ್ತಾಯಿದ್ದೀವಲ್ಲ ಅದರ ಒಂದು ಬದಲಾಗಿ ಇದನ್ನು ಕೊಟ್ಕೊಂಡ್ರೂ ಕೂಡ ನಾವು ಖರ್ಚನ್ನು ಕಮ್ಮಿ ಮಾಡ್ಕೋಬೋದು. ಏಕೆಂದರೆ ಈಗ ಏನು ಇಂಡಿ ಭೂಸಗೆ ರೇಟ್ ಜಾಸ್ತಿ ಇದೆ, ಅಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು. ಅಯ್ಯೋ ಕುರಿಗಳನ್ನ ಸಾಕೋದ್ರಿಂದ ಇಂಡಿ ಭೂಸ ನಾವು ಎಲ್ಲ ಲೆಕ್ಕನ ಹಾಕಿದಾಗ ಈ ಕುರಿ ಒಳಗೆ ನಮ್ಗೆ ಎಷ್ಟು ಲಾಭ ಆದಾಯ ಬರ್ತೈದೆ ಅಂತ ಒಂದು ಪ್ರಶ್ನೆ ಆಗ್ತಿದೆ. ಒಂದೊಂದ್ಸಲಿ ಹಸುಗಳಲ್ಲಿ ಎಷ್ಟು ಆದಾಯ ಬರ್ತೈದೆ ಅನ್ನೋ ಒಂದು ಪ್ರಶ್ನೆ ಆಗ್ತದೆ. ಆ ಪ್ರಶ್ನೆನ ನಾವು ಏನೋ ಕಮ್ಮಿ ಮಾಡ್ಕೊಳಕ್ಕೆ, ಯಾಕೆಂದರೆ ಇವಾಗ ಏನೋ ಖರ್ಚನ್ನ ಕಮ್ಮಿ ಮಾಡಿಕೊಂಡು ಆದಾಯನ ಜಾಸ್ತಿ ಮಾಡ್ಕೊಳಕ್ಕೆ ಇದು ಒಂದು ಸುಲಭವಾದ ಒಂದು ಮಾರ್ಗ ಇದು. ಏಕೆಂದರೆ ಅಗಸೆ ಎಲ್ಲೂ ಹಾಕಿದ್ರು ಕೂಡ ಬರ್ತದೆ. ಹಾಗಾಗಿ ಅದ್ರ ಜೊತೆಯಲ್ಲಿ ರೇಷ್ಮೆ ಕೂಡ ರೇಷ್ಮೆ ಕಡ್ಡಿಗಳನ್ನ ಕೂಡ ಹಾಕ್ಕೊಬೋದು. ಆಮೇಲೆ ಗಿರ್ಸಿಡಿಯ ನುಗ್ಗೆ ಈ ಥರ ಎಲ್ಲ ಸೊಪ್ಪುಗಳನ್ನ ನಾವು ಕೊಟ್ಕೊಂಡಾಗಂದರೆ ಇಂಡಿ ಭೂಸ ನಾವು ಜೋಳನ ಮತ್ತೊಂದು ಮುಗ್ದೊಂದು ಏನು ಕೊಡ್ತೀವಿ ಅವಕ್ಕೆ ಎಕ್ಸ್ಟ್ರಾ ಆಹಾರವಾಗಿ ಕೊಡ್ತೀವಲ್ಲ, ಆ ಒಂದು ಆಹಾರನ ನಾವು ಅದ ಖರ್ಚನ್ನು ಕಮ್ಮಿ ಮಾಡ್ಕೊಳಕ್ಕೆ ಒಂದು ಮಾರ್ಗ ಅಷ್ಟೇ ಇದೆ.
2: ಓಕೆ ಸರ್. ಹಾಗೆ ಮೇಡಮ್, ಈಗ ನೀವು ಸಿಟಿ ಲೈಫ್ನ ಬಿಟ್ಟು ಈಗ ಹಳ್ಳಿ ಜೀವನ ಅಂದರೆ ಈಗ ಕೃಷಿ ಮಾಡ್ಕೊಳ್ತಾ ಸೊ ಕೃಷಿ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ, ಈಗ ಹೇಗೆ ಅನಿಸ್ತದೆ ನಿಮಗೆ ಕೃಷಿಗೆ ಬಂದಿರೋದು ಮತ್ತು ಸಿಟಿ ಲೈಫ್ನ ಬಿಟ್ಟು ನೀವು ಕೃಷಿಗೆ ಬಂದಿರೋದು ಯಾಕೆ ಅಂತ ಹೇಳ್ಬೋದಾ?
4: ಇವತ್ತು ಸಿಟಿ ಜೀವನ ಅಂದರೆ ನಾವು ಒಬ್ಬರ ಸಂಪರ್ಕ ಇರಲ್ಲ, ಒಬ್ಬರು ಜೊತೆ ಒಬ್ಬರು ನಾವು ಮಾತಾಡೋಕ್ಕಾಗಲ್ಲ, ನಾವಾಯಿತು ನಮ್ಮ ಮನೆ ಆಯಿತು, ಜೊತೆಗೆ ನಮಗೆ ಆರೋಗ್ಯನೂ ಸಹ ಸಿಟಿಯಿಂದ ಸಿಗಲ್ಲ. ಇವತ್ತು ನಾವೇನು ಸಿಟಿಯಿಂದ ಬಿಟ್ಟು ಇವತ್ತು ಹಳ್ಳಿಗಾಡುಗಳಿಗೆ ಏನಕ್ಕೆ ಬರ್ತಾ ಇದ್ದೀವಿ ಅಂದರೆ ಒಳ್ಳೆ ವಾತಾವರಣ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಇಲ್ಲಿ ನಮ್ಮದೇ ಆದಂತಹ ಜಾಗದಲ್ಲಿ ನಾವು ಎಷ್ಟು ಬೇಕಾದ್ರೂ ನಮ್ಮ ನಿರೀಕ್ಷೆ ಮೀರಿ ಸಹ ನಾವು ದುಡಿಯೋಂಥ ಒಂದು ಅವಕಾಶ ಇದೆ. ಇವತ್ತು ಸಿಟಿಗಳಲ್ಲಿ ಅಂದರೆ ಇವತ್ತೇನು ಫ್ಯಾಕ್ಟ್ರಿಗೆ ಹೋಗ್ತೀವಿ, ಅವ್ರು ಕೊಟ್ಟಂಥ ಸಂಬಳ ತಗೊಂಬಂದು ಅಷ್ಟಕ್ಕೆ ನಾವು ಮೀಸಲಾಗಿರ್ತೀವಿ. ಆದರೆ ನಮ್ಮ ಹಳ್ಳಿಗಳಲ್ಲಿ ಆ ಥರ ಇಲ್ಲ, ನಾವು ಎಷ್ಟು ಬೇಕಾದ್ರೂ ದುಡಿಬೋದು, ಮತ್ತು ನಾವು ಇನ್ನೊಬ್ಬರಿಗೂ ಕೆಲಸನೂ ಕೊಡ್ಬೋದು. ಜೊತೆಗೆ ರೈತ ಮಹಿಳೆಯಾಗಿ ಹೇಳೋಕ್ಕೆ ನಾನು ಇಷ್ಟೇನು ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಇವತ್ತು ನೀವು 10,000 ರೂಪಾಯಿ 12,000 ರೂಪಾಯಿಗೆ ಬೆಂಗಳೂರಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ಜೀವನ ನಿಜಕ್ಕೂ ಸಾಕ್ತಾ ಇಲ್ಲ. ನೀವು ನಿಮ್ಮದೇ ಆದಂಥ ಏನು ನಿಮ್ಮ ಪೂರ್ವಜರು ಜಾಗಗಳನ್ನ ಬಿಟ್ಟಿದ್ದಾರೆ ಅದನ್ನೆಲ್ಲ ಇವತ್ತು ಬರೋಡ್ ಮಾಡಿ ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ, ಆ ಜಾಗಗಳು ನಿಜಕ್ಕೂ ವೇಸ್ಟ್ ಆಗ್ತಾ ಇದೆ. ಅಂತಹ ಜಾಗಗಳನ್ನ ಬಂದು ಉಪಯೋಗಿಸ್ಕೊಂಡ್ರೆ ನಿಮಗೂ ಲಾಭನೂ ಇರುತ್ತೆ, ನೀವು ಇನ್ನೊಬ್ಬರಿಗೂ ಕೆಲಸನೂ ಕೊಡ್ತೀರಾ. ನೀವು ಸಹ ರೈತರು ಇನ್ನು ಯಾವತ್ತೂ ಕೀಳಾಗಿ ನೋಡ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಇವತ್ತು ರೈತ ಇದ್ರೇ ದೇಶ. ಇವತ್ತು ನಾವು ಬೆಳೀತಾ ಇದ್ದೀವಿ ಅಂದರೆ ಬೇರೆಯವ್ರಿಗೆ ನಾವು ಅನ್ನ ಕೊಡ್ತಾ ಇದ್ದೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು. ನೀವು ಇವತ್ತು ಫ್ಯಾಕ್ಟ್ರಿಗಳಿಗೆ ಹೋಗ್ತೀವಿ, ಬೆಳಗ್ಗೆ ಹೋಗ್ತೀವಿ, ಸಂಜೆವರೆಗೂ ಅವ್ರು ಹೇಳಿದ ಕೆಲಸ ಮಾಡಬೇಕು. ಏಕೆಂದರೆ ಅವ್ರು ಎಷ್ಟು ನಮಗೆ ಕೆಲಸದ ಒತ್ತು ಕೊಟ್ಟಿರ್ತಾರೋ ಅಷ್ಟು ಕೆಲಸ ನಾವು ಮುಗಿಸೇ ಬರಬೇಕು. ಆದರೆ ನಮ್ಮ ಕೆಲಸದಲ್ಲಿ ಆ ಥರ ಅಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತೀವಿ, ಬೇಡ ಅಂದಾಗ ಆರಾಮಾಗಿ ರೆಸ್ಟ್ ಮಾಡ್ತೀವಿ. ಜೊತೆಗೆ ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ತುಂಬ ಸುಧಾರಿಸ್ತಾ ಇದೆ. ಸಿಟಿಗಳ ಕಡೆಯಲ್ಲಿ ಇರೋಂಥ ಆರೋಗ್ಯ ನಾವು ಬೇಡದೇ ಇರೋಂಥ ಅಲ್ಲಿ, ಯಾಕೆಂದರೆ ನಾವು ಬೇಕೊಂದಿದ್ದ ವಸ್ತು ಯಾವುದೂ ಸಿಗಲ್ಲ, ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ವಸ್ತು ನಮಗೆ ನಿರೀಕ್ಷೆ ಇರೋಂಥ ವಸ್ತು ಯಾವುದೂ ಸಿಗಲ್ಲ. ಹಾಗಾಗಿ ನಾವು ಆರೋಗ್ಯ ದೃಷ್ಟಿಯಿಂದನೂ ಜೊತೆಗೆ ನಮಗೆ ವಾತಾವರಣ ಮತ್ತು ನಾವು ನಮ್ಮದೇ ಆದಂತಹ ಭೂಮಿಗಳನ್ನ ಬೇರೆಯವ್ರಿಗೆ ಯಾರಿಗೋ ಬಿಟ್ಟು ಇಲ್ಲ ಹಾಳಾಗಿ ಬಿಟ್ಟು ಪರಿಸರನ ನಾವೇ ನಾಶ ಮಾಡ್ತಾ ಇದ್ವಿ. ನಾವು ಬಂದು ನಮ್ಮ ಜಮೀನುಗಳಲ್ಲಿ ನಾವಿದ್ದು ನಮ್ಮದೇ ನಮಗೆ ಜೀವನಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಬೆಳ್ಕೊಂಡು ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ನಾವು ನಮ್ಮ ದುಡಿಮೆನೂ ಚೆನ್ನಾಗಿರುತ್ತೆ. ನಾವು ಯಾರಿಗೂ ಕೂಡ ಕೈ ಚಚ್ಚದಲೇ ನಮ್ಮ ದುಡಿಮೆಯಲ್ಲಿ ನಾವು ನೆಮ್ಮದಿಯಾದಂಥ ಜೀವನನ ಮಾಡ್ಬೋದು.
2: ಓಕೆ ಮೇಡಮ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರಲ್ಲ, ಪಶುಸಂಗೋಪನೆಯನ್ನು ಮಾಡಿಕೊಳ್ತಾ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇರುವಂತಹ ದಂಪತಿಗಳು ಇವರು. ಮುಂಚೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಫ್ಯಾಕ್ಟ್ರಿ ಕೆಲಸ ಹೋಗೋದು ಬರೋದು ಮತ್ತೆ ಅದೇ ಒಂದು ರೂಟೀನ್ ಆಗ್ತಾ ಇತ್ತು. ಆದರೆ ಈ ಒಂದು ಕೃಷಿಗೆ ಬಂದ ನಂತರದಲ್ಲಿ ಕೃಷಿನಲ್ಲಿ ಒಂದು ಒಳ್ಳೆಯ ಆದಾಯ ಕೂಡ ಸಿಗ್ತಾ ಇದೆ, ಹಾಗೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಕೂಡ ಮಾಡ್ಬೋದು, ಈ ಒಂದು ಜೀವನ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳಿ ಇವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಇವ್ರ ಜೊತೆನಲ್ಲಿ ಮಾತನ್ನು ಮುಂದುವರಿಸೋಣ. ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವ್ರ ಜೊತೆನಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಹಾಡನ್ನು ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗಾ ನಡಿಪೋಣ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸ್ಪೆಷಲ್ ಆಗಿ ಪಶುಸಂಗೋಪನೆಯನ್ನು ಮಾಡ್ತಾ ಇರುವಂತಹ ಕೃಷಿಕರು ನಮ್ಮ ಜೊತೆನಲ್ಲಿದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಒಂದು ಪಶುಸಂಗೋಪನೆಯಲ್ಲಿ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಾಗೆ ಹಸುಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಕುರಿಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಟಗರುಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರ ಕೃಷಿ ಭೂಮಿನಲ್ಲಿ ಜೇನು ಕೃಷಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗೆ ಈ ಒಂದು ಪಶುಸಂಗೋಪನೆಯ ವಿಶೇಷವಾದಂತಹ ಕೃಷಿಯಲ್ಲಿ ಇವತ್ತು ಅವ್ರ ಜೊತೆ ಮಾತಾಡ್ತಾ ಅವರು ಕೂಡ ಹೇಳ್ತಾ ಇದ್ರು ಕೃಷಿ ಲೈಫು ತುಂಬಾ ಚೆನ್ನಾಗಿದೆ ಸಿಟಿ ಲೈಫ್ಗಿಂತ ಅಂತ ಹೇಳಿ. ಸೊ ಹಾಗಾದರೆ ಅವ್ರ ಜೊತೆನಲ್ಲಿ ಮಾತಾಡೋಣ, ಅವರ ಕೃಷಿಯ ಬಗ್ಗೆ ಏನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಕೃಷಿಯನ್ನು ಮಾಡೋದಕ್ಕೆ ಸಿಟಿ ಬಿಟ್ಟು ಹಳ್ಳಿಗೆ ಬಂದು ಕೃಷಿಯನ್ನು ಆರಂಭ ಮಾಡಿದ್ರಿ, ಸೊ ಇದು ಯಾವ ರೀತಿ ಒಂದು ಇನ್ಸ್ಪೈರ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
1: ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿ ಕೇಳಿದರು, ನಂದು 4 ಎಕರೆ ಜಾಗ ಇದೆ, ಅದರಲ್ಲಿ ನಾನು 40 ಕುರಿನ ಸಾಕೋಕ್ಕಾಗ್ತಾಯಿಲ್ಲ, ನೀವು ಯಾವ ಥರ ಸಾಕ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದರು. ಬನ್ನಿ ನಮ್ಮ ಜಾಗದಲ್ಲಿ ನೋಡಿ, ನಾವು ಯಾವ ಥರ ಸಾಕ್ತಾ ಇದ್ದೀವಿ, ಯಾವ ಥರ ಒಂದು ಕುರಿಗಳಿದ್ದಾವೆ, ಎಷ್ಟು ಕುರಿದುಗಳಿದ್ದಾವೆ, ಎಷ್ಟು ಜಾಗದಲ್ಲಿ ನಾವು ಮೇವು ಅಳವಡಿಸಿದ್ದೀವಿ, ಇದನ್ನೆಲ್ಲ ಕೂಡ ಕಣ್ಣಾರ ನೀವು ನೋಡ್ಬೋದು. ಅದ್ರ ಮುಖಾಂತರ ನೀವು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಬೋದು. ಏಕೆಂದರೆ ಒಬ್ಬರನ್ನ ಒಬ್ಬರು ನೋಡಿಯೇ ಕಲಿಯೋಂಥ ವಿಚಾರಗಳು ಸಾಕಷ್ಟು ಇದ್ದಾವೆ. ಏಕೆಂದರೆ ನಾವು ಯೂಟ್ಯೂಬಲ್ಲಿ ಮತ್ತು ಇನ್ನೊಬ್ಬರು ಹೇಳಿದ್ದನ್ನ ನಾವು ಕಲಿಯೋಕ್ಕಾಗಲ್ಲ, ಏಕೆಂದರೆ ಎಷ್ಟೋ ಕಟ್ಟುಕತೆಗಳಿರ್ಬೋದು. ಆದರೆ ನಿಜ ಜೀವನದಲ್ಲಿ ಕಲಿಬೇಕಾದ್ರೆ ನಾವು ಆ ಸ್ಪಾಟಲ್ಲಿ ಹೋಗಿ ನೋಡಿ ಕಲಿತು ಅವ್ರ ಜೊತೆಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ತಿಳಿದ ಮಾತ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಇವತ್ತು ಹೈನುಗಾರಿಕೆಯಲ್ಲಿ ನಮಗೆ ಈಗ ಹಿಂದೆ ಎರಡು ಹಸು ಇದ್ದು, ಇವಾಗ ಒಂದು ಹಸುನ ನಾವು ಮಾರಾಟ ಮಾಡಿಬಿಟ್ಟು ಈಗ ಒಂದು ಹಸು ಇಟ್ಕೊಂಡಿದ್ದೀವಿ. ಒಂದು ಹಸುವಿಂದ ಈಗ ಅದು ಕೂಡ ಪ್ರೆಗ್ನೆಂಟ್ ಇದೆ. ಇವಾಗ ಕನಿಷ್ಠ ಅಂದರೆ ತಿಂಗಳಿಗೆ 10,000 ರೂಪಾಯಿ ಆದಾಯ ಬರ್ತಾಯಿದೆ. ಅದರಿಂದ ಖರ್ಚು ಎಲ್ಲ ಸೇರಿ 10,000 ರೂಪಾಯಿ ಆಗಿ ಬರ್ತಾಯಿದೆ. ಖರ್ಚೆಲ್ಲ ಕಳೆದು ಒಂದು 5,000 ಉಳಿತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಕುರಿಗಳು 4 ಥರದ ಜಾತಿ ಕುರಿಗಳಿದ್ದಾವೆ. ಇದು ಎಳಗಾಯಿ ಇದ್ದಾವೆ, ಏನು ರಾಂಬುಲೆಟ್ ಇದೆ, ನಾರಿಸುವರ್ಣ ಇದೆ, ಲೋಕಲ್ ನಾಟಿ ಇದೆ. ಈ 4 ತಳಿಗಳಿಂದ ಏನಾಗುತ್ತೆ ಅಂದರೆ, ಒಂದು ನಾವು ಮುಖ್ಯವಾಗಿ ಟಗರನ್ನ ಉತ್ತಮವಾದ ಟಗರನ್ನ ಇಟ್ಕೊಂತೀವಿ. ಒಂದು ಸಲ ಎಳಗಾಯಿ ಇಟ್ಕೊಂತೀವಿ, ಇನ್ನೊಂದು ಸತಿ ರಾಂಬುಲೆಟ್ ಇಟ್ಕೊಂಡಿರ್ತೀವಿ. ಈ ಥರ ಈ ಇಟ್ಕೊಂಡಾಗ ಏನಾಗ್ತದೆ ಅಂದರೆ ಮರಿಗಳು ಉತ್ತಮವಾದ ಮರಿಗಳು ಬರ್ತವೆ, ತೂಕ ಬರ್ತವೆ, ಮತ್ತು ಹೈಟ್ ಬರ್ತವೆ. ಇದರಿಂದ ಏನಾಗ್ತದೆ ಅಂದರೆ ನಮಗೆ ನೋಡೋಕ್ಕೆ ನಾಟಿ ಥರ ಕಾಣಿಸ್ತವೆ, ನಾಟಿಗೆ ಮಿಕ್ಸ್ ಆಗಿರ್ತ ಅದರಿಂದ ಮಾರ್ಕೆಟಿಗೆ ಚೆನ್ನಾಗಿ ಸಿಗ್ತೈತೆ ನಮಗೆ. ಹಾಗಾಗಿ ಆ ಉದ್ದೇಶದಿಂದ ಈ ಟಗರುಗಳನ್ನ ನಾವು ಬದಲಾವಣೆ ಮಾಡ್ತಾ ಇರ್ತೀವಿ. ಹೆಣ್ಣು ಕುರಿಗಳು ಸಾರಾಸಟ ನಾಟಿ ಕುರಿಗಳು ಇದ್ದಾವೆ. ಇವತ್ತು ವರ್ಷದಲ್ಲಿ 40 ಹೆಣ್ಣು ಕುರಿಗಳಿದ್ದಾವೆ. ಹೆಣ್ಣು ಕುರಿಯಿಂದ ವರ್ಷದಲ್ಲಿ ಸರಾಸರಿ ನಮಗೆ 55-60 ಮರಿಗಳು ಸರಾಸರಿ ಬರ್ತಾಯಿದ್ದಾವೆ. ಅಂದರೆ 8 ತಿಂಗಳಿಗೊಂದು 9 ತಿಂಗಳಿಗೊಂದು ಮರಿಗಳನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಈ ಥರ ಒಂದು ಆದಾಯದಲ್ಲಿ ಕನಿಷ್ಠ ಅಂತಂದ್ರೂ ಒಂದು ಮರಿಗೆನ ನಾವು ತೂಕದ ಲೆಕ್ಕ ಕೊಡ್ತಾ ಇರೋದು. ಇವತ್ತು ನಮ್ಮ ತೂಕ ಮರಿ ಕುರಿಗಳು ಏನು ನಾರಿಸುವರ್ಣ ಇದ್ದಾವೆ, ಆಮೇಲೆ ಎಳಗಾಯ ಇದ್ದಾವೆ, ರಾಂಬುಲೆಟ್ ಇದೆ, ಇವೆಲ್ಲನೂ ಕುರಿಗಳಿರೋದ್ರಿಂದ ನಮಗೇನು ಅಂದರೆ ತುಂಬ ತೂಕ ಬರ್ತಕ್ಕಂಥ ಮರಿಗಳೇ ನಮಗೆ ಸಿಗ್ತಾ ಇದ್ದಾವೆ. ಹಾಗಾಗಿ ಒಂದು ಮರಿ 3.5 ತಿಂಗಳು ನಾವು ಇಟ್ಕೊಂಡಿರ್ತೀವಿ. ಅಂಥ ಮರಿ 20-25 ಕೆಜಿವರೆಗೂ ತೂಕ ಬಂದಿದ್ದಾವೆ. ಇವ ಮೊನ್ನೆ 3 ತಿಂಗಳು ಕೊಟ್ಟಂಥ ಮರಿಗಳು 26 ಕೆಜಿ ಹೈಯೆಸ್ಟ್ ತೂಕ ಇತ್ತು. ಏನೋ 3.5 ತಿಂಗಳಲ್ಲಿ ಹೈಯೆಸ್ಟ್ ತೂಕ 26 ಕೆಜಿ. ಈ ಥರ ನಮಗೆ ಬರ್ತಕ್ಕಂಥ ಮರಿಗಳಲ್ಲಿ ನಮಗೆ ಕನಿಷ್ಠ ಅಂತಂದ್ರೂ 400-410 ನಾವು ಮರಿಗಳನ್ನ ಕೊಡ್ತಾ ಇದ್ದೀವಿ. ಒಂದು ಮರಿಯಿಂದ 8-10,000 ರೂಪಾಯಿವರೆಗೂ ನಮಗೆ ಲಾಭ ಇದೆ. ಸರಾಸರಿ ಇವಾಗ ಹೆಣ್ಣು ಮರಿಗಳನ್ನ ಕಮ್ಮಿ ರೇಟಲ್ಲಿ ಕೊಡ್ತೀವಿ, ಗಂಡು ಮರಿಗಳನ್ನ ಜಾಸ್ತಿ ರೇಟಲ್ಲಿ ಕೊಡ್ತಾ ಇದ್ದೀವಿ. ಸರಾಸರಿ ನಮಗೆ ಆವರೇಜು 60 ಮರಿಯಿಂದ ನಮಗೆ ಕನಿಷ್ಠ ಅಂತಂದ್ರೂ ಒಂದು ಮರಿ ಆವರೇಜು ತೂಕ ಅಂತಂದರೆ 18 ಕೆಜಿಗೆ ಹಾಕ್ಕೊಂಡ್ರೆ, ಯಾಕೆಂದರೆ ಹೆಣ್ಣು ಮರಿ ತೂಕ ಕಮ್ಮಿ ಬರ್ತವೆ, ಗಂಡು ಮರಿಗಳು ತೂಕ ಜಾಸ್ತಿ ಬರೋದ್ರಿಂದ ಆವರೇಜ್ 18 ಕೆಜಿಗೆ ಹಾಕ್ಕೊಂಡ್ರು ನಮಗೆ ಕನಿಷ್ಠ ಅಂತಂದ್ರೆ ಒಂದು 7,000-7,000 ಆಜು ಬಾಜಲ್ಲಿ ಒಂದು ಮರಿಗೆ ನಮಗೆ 8 ತಿಂಗಳಲ್ಲಿ ಸಿಗ್ತಾ ಇದೆ. ಅಂದರೆ ಸರಾಸರಿ ಒಂದು ಕುರಿಯಲ್ಲಿ 1,000 ರೂಪಾಯಿ, ಒಂದು ದಿನಕ್ಕೆ 1 ತಿಂಗಳಿಗೆ 1,000 ರೂಪಾಯಿ ಅಂತೆ, 40 ಕುರಿಗೆ 40,000 ರೂಪಾಯಿ ಇವತ್ತು ಆದಾಯನ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇದು ಎಲ್ಲರೂ ಜೀವನದಲ್ಲೂ ಕೂಡ ಇವೊಂದನ್ನು ಈ ಕುರಿ ಬೇಸಾಯನ ಅಳವಡಿಸ್ಕೊಂಡು ಅವರು ಕೂಡ ಅದನ್ನು ಜೀವನದಲ್ಲಿ ಅನುಭವಿಸ್ಬೋದು. ಯಾಕೆಂತಂದರೆ ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಕಟ್ಟು ಕತೆನಾ ಸುಳ್ಳು ಕತೆನಾ ಅಂತ ಅಂದ್ಬಿಟ್ಟು ಅವರೇನೇ ಕೂಡ ಜೀವನದಲ್ಲಿ ಕುರಿ ಬೇಸಾಯ ಮಾಡಿದಾಗ, ಹಸುಗಳು ಬೇಸಾಯ ಮಾಡಿದಾಗ ನಾವು ಅದರ ಅನುಭವ ಆಗ್ತದೆ. ಹಾಗಾಗಿ ಈ ಥರ ಒಂದು ನಮಗೆ ಆದಾಯನ ಕುರಿಗಳಲ್ಲಿ ಏನೋ ಪ್ರತಿ ತಿಂಗಳು 40,000 ರೂಪಾಯಿ ಆದಾಯದಂತೆ ಇವತ್ತು ನಮಗೆ ಆದಾಯ ಬರ್ತಾಯಿದೆ. ಖರ್ಚು ವೆಚ್ಚ ಕಳೆದು ಇವತ್ತು ಕನಿಷ್ಠ ಅಂತಂದರೂ 7-8 ಸಾವಿರ ರೂಪಾಯಿ ಖರ್ಚು ಹೋಗ್ತಿದೆ. ಇವಾಗ ಯಾಕೆಂದರೆ ಪ್ರತಿದಿನ ನಾವು ಬೆಳಗ್ಗೆ ಎದ್ದು 150-200 ಗ್ರಾಮು ನಾವು ಜೋಳನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಮೇವು ಕೊಡ್ತಕ್ಕಂಥದ್ದು, ನಮ್ಮ ಖರ್ಚು ವೆಚ್ಚ, ಇವ ಮೇಂಟೆನೆನ್ಸು, ಇವನ್ನೆಲ್ಲ ನಾನು ಲೆಕ್ಕ ಹಾಕಿದಾಗ ಕನಿಷ್ಠ ಅಂದರೆ ಒಂದು 8,000-10,000 ರೂಪಾಯಿವರೆಗೂ ಖರ್ಚಾಗ್ತಾಯಿದೆ ಒಂದು ತಿಂಗಳಿಗೆ. ಹಾಗಾಗಿ ಕನಿಷ್ಠ ನಮಗೆ ಒಂದು 30,000 ರೂಪಾಯಿ 40 ಹೆಣ್ಣು ಕುರಿಗಳಿಂದ ಲಾಭ ಆಗ್ತಾಯಿದೆ. ವರ್ಷದಲ್ಲಿ ಸರಾಸರಿ ನಮಗೆ ಒಂದು 3.5-4 ಲಕ್ಷದವರೆಗೂ ಲಾಭ ಇದೆ. 3.5 ಮ್ಯಾಕ್ಸಿಮಮ್ 3.5 ಲಾಭ ಆಗ್ತಾಯಿದೆ. ಹಾಗಾಗಿ ಕುರಿ ಬೇಸಾಯ ಈ ಥರ ಇದೆ. ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ರೈತರು ಕೂಡ ಕುರಿ ಬೇಸಾಯನ ಅಳವಡಿಸ್ಕೊಂಡ್ರೆ, ಯಾಕೆಂದರೆ ಇವತ್ತು ಮಾರ್ಕೆಟು ತುಂಬ ಮೇಲೋಗ್ತಾ ಇದೆ ಹೊರತು ಯಾವತ್ತೂ ಕೂಡ ಕುರಿ ಮಟನ್ಗೆ ಯಾವತ್ತೂ ಕೂಡ ಡೌನ್ ಆಗಿಲ್ಲ. ಹಾಗಾಗಿ ಕುರಿನ ಸಾಕಾಣಿಕೆ ಮಾಡೋದ್ರಿಂದ ಲಾಸ್ ಆಗಂತೂ ಯಾವುದೇ ಕಾರಣಕ್ಕೂ ಇರಲ್ಲ. ಅವ್ರ ಶ್ರಮ ಎಷ್ಟಿದೆ ಅಷ್ಟೇ ಲಾಭ ಇದೆ. ಆಮೇಲೆ ಅವರಿಗೆ ಪರಿಸರಕ್ಕೆ ಅನುಗುಣವಾಗಿ ಕುರಿವೆ ಮಾಡ್ಬೋದು, ಮೇಕೆ ಮಾಡ್ಬೋದು, ಕೋಳಿಗಳು, ನಾಟಿ ಕೋಳಿಗಳಿಗೂ ತುಂಬ ಡಿಮ್ಯಾಂಡ್ ಇದೆ, ನಾಟಿ ಕೋಳಿ ಮಾಡ್ಬೋದು. ಇಲ್ಲ ಹಸುಗಳು ಮಾಡ್ಕೊಂತೀವಿ ಅಂತಂದರೆ ಹಸುಗಳಿಗೂ ಇವತ್ತು ಹಾಲಿನ ಬೇಡಿಕೆ ಇದೆ. ಹಾಗಾಗಿ ಹಸುಗಳು ಕೂಡ ನಾವು ಮಾಡಿ ಜೀವನ ಮಾಡೋಕ್ಕೆ ತೊಂದರೆ ಇಲ್ಲ. ರೈತ ಇವು ಒಂದೇ ಅಳವಡಿಸ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ವ್ಯವಸಾಯ ಇವತ್ತು, ಯಾಕೆಂದರೆ 6 ತಿಂಗಳಿಗೆ 3 ತಿಂಗಳಿಗೆ ಮಳೆ ಹೋಯ್ತಿದೆ, ಬೇಸರಿಯ ಬೆಳೆ ಆಗಲ್ಲ. ಹಾಗಾಗಿ ಅದ್ರ ಜೊತೆಯಲ್ಲಿ ನಾವು ಬೆಳೆನೇ ನೆಚ್ಕೊಂಡು ಜೀವನ ಮಾಡೋದು ಕಷ್ಟ ಇರ್ತದೆ. ಅದ್ರ ಜೊತೆಯಲ್ಲಿ ನಾವು ಏನೋ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇವನ್ನೆಲ್ಲ ಅಳವಡಿಸ್ಕೊಂಡಾಗ ಏನಾಗ್ತದೆ ಅಂದರೆ ಜೀವನ ಸಾಗಾಣಿಕೆ ಮಾಡೋಕ್ಕೆ ತುಂಬ ಸುಲಭವಾಗಿರ್ತದೆ. ಅಷ್ಟು ಬಿಟ್ಟರೆ ಇಲ್ಲಿ ಏನಂತಂದರೆ ಅಧಿಕವಾದ ಒಂದು ಲಾಭನ ನಾವು ಸಂಪಾದನೆ ಮಾಡ್ತೀವಿ ಅನ್ನೋದು ದೃಷ್ಟಿ ಅಲ್ಲ. ಜೀವನ ಮಾಡೋಕ್ಕೆ ಒಂದು ದಾರಿ ಆಗಬೇಕು ಅಷ್ಟೇ ರೈತನಿಗೆ.
0: ಸರ್, ಹಾಗೆ ನೀವು ಮೀನು ಸಾಕಾಣಿಕೆಯನ್ನು ಕೂಡ ಮಾಡ್ತಿದ್ವಿ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ಸೊ ಅದಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
1: 30 ಅಡಿ ಉದ್ದ ಇದೆ, 12 ಅಡಿ ಅಗಲ ಇದೆ, 5 ಅಡಿ ಇಳ್ತಾ ಇರ್ತಕ್ಕಂಥ ಒಂದು ಫಸ್ಟು ತೊಟ್ಟಿನ ನಿರ್ಮಾಣ ಮಾಡಿದ್ರು. ಯಾಕೆಂದರೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ನಮಗೆ ಸಾಕಷ್ಟು ಸತಿ ಬಂದಾಗಲ್ಲನೂ ಅವ್ರನ್ನ ನಾವು ಭೇಟಿಯಾದಾಗಲ್ಲ, ನೀವು ಮೀನು ಸಾಕಾಣಿಕೆ ಮಾಡ್ಬೋದು, ಏಕೆಂದರೆ ಆರೋಗ್ಯಗಳು ತುಂಬ ಒಳ್ಳೆಯ ಉತ್ತಮವಾದ ಆಹಾರ ಅದು, ನೀವು ಸಾಕಿ ನಿಮಗೆ ಇನ್ನೊಬ್ಬರಿಗೆ ಮಾರಾಟ ಕೂಡ ನೀವು ಮಾಡ್ಬೋದು, ಇನ್ನೊಬ್ಬರಿಗೆ ನೀವು ಮಾದರಿ ಆಗ್ತೀರಾ ಅಂತಂದ್ಬಿಟ್ಟು ಅವರು ಸಾಕಷ್ಟು ಸತಿ ಹೇಳಿದಾಗ ನಾವು ಆ ಒಂದು ತೊಟ್ಟಿನ ನಿರ್ಮಾಣ ಮಾಡಿದೆ. ಮೀನು ಸಾಕಾಣಿಕೆ ಮಾಡೋದು ಅದ್ರ ಜೊತೆಯಲ್ಲಿ ಯಾಕೆ ಸುಮ್ಮನೆ ಜಾಗ ವೇಸ್ಟ್ ಆಗ್ತೈತಲ್ಲ ಅಂತಂದ್ಬಿಟ್ಟು ಅದ್ರ ಮೇಲೆ ಅಟ್ಟಣಿಕೆ ಮಾಡಿಕೊಂಡು ಕುರಿ ಸಾಕ್ಬೋದು, ಕೋಳಿ ಸಾಕ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಹಾಗಾಗಿ ಕುರಿಗೆ ಕೆಳಗಡೆ ಬಿದ್ದರೆ ಮೀನುಗೆ ತೊಂದರೆ ಆಗ್ತಾಯಿದೆ ಅಂತಂದ್ಬಿಟ್ಟು ಕೆಳಗಡೆ ತೊಟ್ಟಿಯಿಂದ ಮೇಲ್ಗಡೆ ಒಂದು ಲೇಯರು ನಾವು ಶೀಟ್ ಏನೋ ಸಿಮೆಂಟ್ ಶೀಟ್ ಹಾಕಿದ್ದೀವಿ. ಸಿಮೆಂಟ್ ಶೀಟಿಂದ ಮೇಲ್ಗಡೆ ಅಟ್ಟಣಿಕೆ ಪದ್ಧತಿ ಒಳಗೆ ಕುರಿ ಸಾಕಾಣಿಕೆ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟ. ಹಾಗಾಗಿ ಆವಾಗ ಸ್ಟಾರ್ಟಿಂಗಲ್ಲಿ ನಾವು ದೆಬ್ಬೆ ಸಿಸ್ಟಮಲ್ಲಿ ಮಾಡಿದ್ದು. ಹಾಗಾಗಿ ಆಮೇಲೆ ತಿರುಗಾ ಇತ್ತೀಚೆಗೆ ನಾವು ಹೊರಗಡೆ ಎಲ್ಲ ನೋಡಿ ನಾವು ಮ್ಯಾಟು ಸಿಸ್ಟಮಲ್ಲಿ ಮಾಡ್ಬೋದು ಕುರಿಗಳು, ಯಾಕೆಂದರೆ ದೆಬ್ಬೆ ಸಿಸ್ಟಮಲ್ಲಿ ಕಾಲುಗಳು ಇಕ್ಕೋದು ಮತ್ತು ದೆಬ್ಬೆಗಳು ಮುರಿದೋಗೋದು ಇಂಥ ಒಂದು ಸಮಸ್ಯೆಗಳು ಕೂಡ ಇದ್ದವು ಅವಾಗ. ಹಾಗಾಗಿ ಈ ಸಿಸ್ಟಮ್, ಈ ಒಂದು ಪದ್ಧತಿ ಕೂಡ ನಾವು ಅಳವಡಿಸ್ಕೊಂಡು ಈ ಆಮೇಲೆ ಇವ ಇದು 30 ಅಡಿ ಒಳಗೆ 25 ಅಡಿ ಕುರಿಗಳಿಗೆ ಅಳವಡಿಸ್ಕೊಂಡು ಇನ್ನು 5 ಅಡಿ ಜಾಗ, ಯಾಕೆಂದರೆ ಮೀನಿಗೆ ಗಾಳಿ ಬೆಳಕು ಎಲ್ಲ ಬೇಕಲ್ಲ, ಹಾಗಾಗಿ ಆ ಜಾಗನ 5 ಅಡಿ ಜಾಗನ ನಾವು ಓಪನ್ ಆಗಿಬಿಟ್ಟು ಆಗ ಏನಾಗ್ತದೆ ಇಲ್ಲಿ ಕೋಳಿ ಯಾಕೆ ಮಾಡಬಾರ್ದು, ಅಕ್ಕಪಕ್ಕ ಜಾಗ ಇದೆ ಅಂತಂದ್ಬಿಟ್ಟು ಕೋಳಿನ ನಾವು ನಾಟಿ ಕೋಳಿಗಳನ್ನ ಸ್ಟಾರ್ಟ್ ಮಾಡಿದೆ. ಆ ಕೋಳಿಗೆ ಮೀನಿಗೆ ಬೀಳ್ತಕ್ಕಂಥದ್ದು ಮೀನು, ಅದನ್ನು ಮೀನು ತಿಂತಕ್ಕಂಥದ್ದು, ಹಾಗಾಗಿ ಈ ಒಂದು ಅಕ್ಕಪಕ್ಕ ಇರ್ತಕ್ಕಂಥ ಜಾಗನ ನಾವು ಏಕೆಂದರೆ ನಾಯಿಗಳು ಕಾಟ ಇರ್ತಿದೆ ಅಲ್ಲಿ, ಹಾಗಾಗಿ ಪೂರ್ತಿ ಚೈನ್ ಮೆಶ್ ಮಾಡಿಬಿಟ್ಟು ಕೋಳಿನ ಸಾಕಾಣಿಕೆ ಮಾಡಿದ್ವಿ. ಆ ಇಕ್ಕೆ ಕೋಳಿಗಳು ಇಕ್ಕೆ ಮೀನಿಗೆ ಬೀಳ್ತಿದೆ, ಆ ಜಾಗ ಮೀನುಗಳಿಗೆ ಮತ್ತು ಏನೋ ಕೋಳಿಗಳಿಗೆ ಜಾಗ ಆಯಿತು, ಈ ಕಡೆ ಜಾಗ ಕುರಿಗಳಿಗೆ ಆಯಿತು. ಯಾಕೆಂದರೆ ಒಂದೇ ಜಾಗದಲ್ಲಿ ಇವತ್ತು 3 ಜಾತಿಯ ಪ್ರಾಣಿಗಳನ್ನ ನಾವು ಸಾಕಿದ್ದೀವಿ. ಹಾಗಾಗಿ ಜಾಗ ಕಮ್ಮಿ ಇದ್ದರೂ ಕೂಡ ನಾವು ಯಾವ ಥರ ಜೀವನನ ಅಳವಡಿಸ್ಕೊಬೋದು, ಯಾವ ಥರ ಲಾಭ ಮಾಡ್ಬೋದು, ಯಾವ ಪ್ರಾಣಿಗಳನ್ನ ನಾವು ಸಾಕ್ಬೋದು, ಯಾವ ಒಂದು ಬಿಡುವಿನ ಟೈಮಲ್ಲಿ ಯಾವ ಪ್ರಾಣಿಗಳನ್ನ ನಾವು ಸಾಕ್ಬೋದು ಅಂತಂದ್ಬಿಟ್ಟು ನಾವು ಹೊರಗಡೆ ವಿಷಯಗಳನ್ನ ತಿಳ್ಕೊಬೇಕು. ನಾವು ಮಾಡ್ತಾ ಕೆಲವು ಎಷ್ಟೋ ವಿಷಯಗಳು ಅನುಭವ ಆಗ್ತಾ ಇರ್ತವೆ, ಆ ಅನುಭವದ ಆಧಾರದ ಮೇಲೆ ಜೀವನನ ಮಾಡ್ಕೊಂಡು ಹೋಗ್ತಾ ಇರ್ಬೋದು.
0: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಿ. ಸೊ ಇಬ್ಬರು ಕೂಡ ತುಂಬ ಚೆನ್ನಾಗಿ ಕೃಷಿನ ಮಾಡ್ತಾ ಇದ್ದೀರಾ, ಹಾಗೆ ಕೃಷಿನಲ್ಲಿ ಈ ರೀತಿ ಏನೇನೆಲ್ಲ ಸಾಧನೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ರಿ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ರೈತರಿಗೆ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆ ದಂಪತಿಗಳು ಈ ಒಂದು ಕೃಷಿಯನ್ನು ಮಾಡ್ತಾ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ರು. ಹಾಗೆ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಎಂಜಾಯ್ ಮಾಡಿದಂತೆ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ 9686 8690 9682 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಕೃಷಿ ಅಂಥೇಳಿ ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತೀನಿ. ಎಲ್ರಿಗೂ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
6: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
5: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
5: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
0: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು RJ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
10: ಆಕಳಿಕೆ ಬರದಿದ್ದರೆ ಹುಚ್ಚೆ ಹಿಡಿಯುತ್ತದಂತೆ. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ಮೈ ಮುರಿಯುತ್ತಾ ಆಕಳಿಸುವವರನ್ನು ನಾವು ನೋಡಿದ್ದೇವೆ. ಆಕಳಿಕೆಗೆ ಮಕ್ಕಳು, ಮುದುಕರು, ಹೆಂಗಸರು

ಎಂಬ ಭೇದಭಾವ ಇಲ್ಲ. ಅಷ್ಟೇ ಏಕೆ ಪ್ರಾಣಿ ಪಕ್ಷಿ ಸರೀಸೃಪಗಳು ಕೂಡ ಆಕಳಿಸುತ್ತವೆ. ಆದರೆ ಕೀಟ ಸಾಮ್ರಾಜ್ಯದಲ್ಲಿ ಮಾತ್ರ ಆಕಳಿಕೆಗೆ ಅವಕಾಶವಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೆ ಹೊಲಗದ್ದೆಗಳಲ್ಲಿ, ಕಚೇರಿಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಕೆಲಸ ಮಾಡಿ ಮನೆಗೆ ಬರುತ್ತೇವೆ. ಕೈಕಾಲು ಮುಖ ತೊಳೆದು ಊಟ ಮಾಡಿ ಟಿವಿ ನೋಡುತ್ತಲೋ ಪುಸ್ತಕ ಓದುತ್ತಲೋ ಕುಳಿತರೆ ನಮಗೆ ಗೊತ್ತಿಲ್ಲದೆ ಆಕಳಿಕೆ ಬರತೊಡಗುತ್ತದೆ. ವರ್ಕ್ ಫ್ರಮ್ ಹೋಮ್ನಿಂದ ರಾತ್ರಿ ಪಾಳೆ ಮಾಡುತ್ತಿರುವ ಯುವಕ ಯುವತಿಯರು, ಕಂಪನಿ ಕೆಲಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಬೆಳಗಿನ ಜಾವದ ಹೊತ್ತಿಗೆ ಸುಸ್ತಾಗಿ ತೂಕಡಿಸತೊಡಗುತ್ತಾರೆ. ಆಗ ಅವರು ಪದೇ ಪದೇ ಆಕಳಿಸುತ್ತಾರೆ. ಈ ಆಕಳಿಕೆ ಯಾರೋ ನಮ್ಮನ್ನು ನೆನಪಿಸಿಕೊಳ್ಳುವುದರ ಮೂಲಕ ಬರುವ ಸೂಚನೆ ಅಲ್ಲ. ವೈದ್ಯ ವಿಜ್ಞಾನದಲ್ಲಿ ಅದಕ್ಕೆ ಸಮರ್ಪಕವಾದ ಅರ್ಥ ವಿವರಣೆ ವ್ಯಾಖ್ಯಾನಗಳಿವೆ. ಸ್ವಾಭಾವಿಕವಾಗಿ ನಮ್ಮ ದೇಹ ಮನಸ್ಸುಗಳು ನಿರಂತರವಾಗಿ ಕೆಲಸ ಮಾಡಿ ದಣಿದಾಗ, ಆಯಾಸವಾದಾಗ, ದೀರ್ಘ ಪ್ರಯಾಣ ಮಾಡಿ ಬಂದಾಗ, ರಾತ್ರಿ ಇಡೀ ನಿದ್ದೆಗೆಟ್ಟಾಗ ಆಕಳಿಕೆ ಬರುತ್ತದೆ. ಆಕಳಿಕೆಯನ್ನು ದಣಿವು, ಆಯಾಸ, ಬೇಸರ, ಆಲಸ್ಯ, ಸೋಮಾರಿತನ, ಒತ್ತಡ, ಮಂಪರು, ತೂಕಡಿಕೆ, ಹಸಿವುಗಳ ಮುನ್ಸೂಚನೆ ಅಥವಾ ಪರಿಣಾಮವೆಂದು ಹೇಳಲಾಗುತ್ತದೆ. ಶರೀರದಲ್ಲಿ ಮಿದುಳು ಮತ್ತು ದೈಹಿಕ ಕಸರತ್ತುಗಳ ಬದಲಾವಣೆಯಿಂದ ಆಕಳಿಕೆ ಬರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಕೇವಲ 5-6 ಸೆಕೆಂಡುಗಳ ಸಾಂಕ್ರಾಮಿಕ ಚಟುವಟಿಕೆಯಾದ ಆಕಳಿಕೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಿದಂತಿಲ್ಲ. ದಿನಕ್ಕೆ ನಾವೆಷ್ಟು ಬಾರಿ ಆಕಳಿಸಿದ್ದೇವೆ ಎಂಬುದನ್ನಂತೂ ನಾವು ಯಾರೂ ಲೆಕ್ಕ ಇಟ್ಟಿಲ್ಲ. ಆಸಕ್ತಿ ಇಲ್ಲದ ಪುಸ್ತಕ ಓದುವಾಗ, ಧಾರಾವಾಹಿ ಸಿನಿಮಾ ನೋಡುವಾಗ, ಬೋರು ಹೊಡೆಯುವ ಭಾಷಣ ಉಪನ್ಯಾಸ ಕೇಳುವಾಗ ಆಕಳಿಕೆ ಬರುತ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆ ಆಕಳಿಕೆ ಬಂದು ಹೋಗಿರುತ್ತದೆ. ಆಂಡ್ರೂ ಗ್ಯಾಲಪ್ ಎಂಬ ಮನೋವಿಜ್ಞಾನಿ ಮತ್ತವರ ಬಳಗ ಬಗೆ ಬಗೆಯ ಪ್ರಾಣಿಗಳ ಆಕಳಿಕೆ ವಿಧಾನಗಳನ್ನು ಅಧ್ಯಯನ ಮಾಡುತ್ತಾರೆ. ಅವುಗಳ ಮಿದುಳಿನ ಗಾತ್ರ, ನರಸಂವಾಹಕಗಳ ಸಂಬಂಧವನ್ನು ಅರಿತು ವಿಶ್ಲೇಷಣೆ ಮಾಡುತ್ತಾರೆ. ಮಿದುಳಿನ ಗಾತ್ರ ಹೆಚ್ಚಾದಂತೆ ಆಕಳಿಕೆ ಹೆಚ್ಚು ಎಂಬ ಸತ್ಯ ಆಗ ಬೆಳಕಿಗೆ ಬರುತ್ತದೆ. ಕಿವಿಯ ಮಧ್ಯಭಾಗದಲ್ಲಿ ಟೆನ್ಸರ್ ಟೆಂಪನಿ ಎಂಬ ಸ್ನಾಯು ಸಂಕೋಚನಗೊಂಡಾಗ ದೇಹದಲ್ಲಿ ಕಂಪನ ಉಂಟಾಗಿ ಆಕಳಿಕೆ ಬರುತ್ತದೆ ಎಂಬುದು ವಿಜ್ಞಾನಿಗಳ ಮಾತು. ಮಿದುಳಿನ ಗಾತ್ರವಲ್ಲದೆ ಮಿದುಳಿನ ಬೇರೆ ಬೇರೆ ಭಾಗಗಳಲ್ಲೂ ಉಸಿರಾಟವನ್ನು ಆಕಳಿಕೆಯನ್ನು ನಿಯಂತ್ರಿಸುವ ವಿಷಯವೂ ಸ್ಪಷ್ಟವಾಯಿತು. ಮಿದುಳಿನ ಪ್ಯಾರಾವೆಟ್ರಿಕ್ಯುಲರ್ ನ್ಯೂಕ್ಲಿಯಸ್ಗೆ ಆಕಸ್ಮಿಕವಾಗಿ ಆಕ್ಸಿಜನ್ ಪೂರೈಕೆ ಕಡಿಮೆ ಆದಾಗಲೂ ಕೂಡ ಆಕಳಿಕೆ ಬರುತ್ತದೆ ಎಂಬುದು ಮನೋವಿಜ್ಞಾನಿಗಳ ಅಭಿಪ್ರಾಯ. ಅವರು ಆಕಳಿಕೆಯನ್ನು ಪ್ರಚೋದಿಸುವ ಗ್ಲೈಸಿನ್, ಆಕ್ಸೋಟೋಸಿನ್, ಡೋಪಮೈನ್ ಹಾಗೂ ಆಂಡ್ರಿನೋಕಾರ್ಟಿಕೋ ಟ್ರೋಪಿಕ್ ಹಾರ್ಮೋನುಗಳು ಮೂಲ ರಾಸಾಯನಿಕ ಧಾತುಗಳೆಂದು ಸಿದ್ಧಪಡಿಸಿದ್ದಾರೆ. ನೈಟ್ರಿಕ್ ಆಕ್ಸೈಡನ್ನು ಉತ್ಪಾದಿಸುವ ಈ ಧಾತುಗಳು ಆಕಳಿಕೆಗೆ ಪ್ರಮುಖ ಕಾರಣವೆಂದು ವೈದ್ಯರು ಕಂಡುಹಿಡಿದಿದ್ದಾರೆ. ಬ್ರೇನ್ ಟ್ಯೂಮರ್ನಂಥ ಮಿದುಳುಗಡ್ಡೆ ಆದವರಲ್ಲಿ, ನಿದ್ರಾ ಅಸ್ವಸ್ಥತೆಯಿಂದ ನರಳುತ್ತಿರುವವರಲ್ಲಿ, ಖಿನ್ನತೆ, ಹೃದಯಕ್ಕೆ ಸರಿಯಾದ ರಕ್ತ ಸಂಚಾರವಾಗದೆ, ರಕ್ತದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾದಾಗ ಈ ಆಕಳಿಕೆ ಬರುತ್ತದೆ ಎಂದು ಸಂಶೋಧನೆಗಳು ತಿಳಿಸುತ್ತವೆ. ವೈದ್ಯರ ಪ್ರಕಾರ ಆಕಳಿಕೆಗೆ 90ಕ್ಕೂ ಹೆಚ್ಚು ಮಾನಸಿಕ ಕಾರಣಗಳು ಸಂಶೋಧನೆಯಲ್ಲಿ ಸಿಕ್ಕಿವೆ. ಕೆಲವೊಮ್ಮೆ ಹೆಚ್ಚು ಔಷಧಿಗಳನ್ನು ಸೇವಿಸುವವರಲ್ಲಿಯೂ ಕೂಡ ಅಡ್ಡ ಪರಿಣಾಮವಾಗಿ ಆಕಳಿಕೆ ಬರುತ್ತದೆ. ಆಕಳಿಸುವಾಗ ಕೆಲವೊಮ್ಮೆ ಕಣ್ಣಲ್ಲಿ ನೀರು ಬರುತ್ತದೆ. ಆಕಳಿಸುವವರು ಪಕ್ಕದಲ್ಲಿಯೇ ಇದ್ದರೆ ನಾವು ಅವರಂತೆ ಆಕಳಿಸುತ್ತೇವಂತೆ. ಆಕಳಿಸುವಾಗ ನಮ್ಮ ಶ್ರವಣ ಶಕ್ತಿ ಕಡಿಮೆಯಾಗಿ ಸುತ್ತಲಿನ ಶಬ್ದ ಪ್ರಪಂಚವೇ ಕುಸಿದಂತೆ ಭಾಸವಾಗುತ್ತದೆ. ನಾವು ಬಸ್ಸಿನಲ್ಲಿದ್ದಾಗ, ರೈಲಿನಲ್ಲಿದ್ದಾಗ, ವಿಮಾನದಲ್ಲಿದ್ದಾಗ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದಾಗ ಆಕಳಿಕೆ ಬಂದರೆ ನಮಗೆ ಆ ವಾಹನಗಳ ಸದ್ದು ಅಥವಾ ಜನರ ಮಾತುಗಳು ಕೂಡ ನಮ್ಮ ಕಿವಿಗೆ ಕೇಳಿಸುವುದಿಲ್ಲ. ದೀರ್ಘ ಉಸಿರಾಟ, ಹೆಚ್ಚು ನೀರು ಕುಡಿಯುವುದು, ಪ್ರಾಣಾಯಾಮ ಮಾಡುವುದು ಇವೆಲ್ಲ ಆಕಳಿಕೆಯನ್ನು ನಿಯಂತ್ರಿಸುತ್ತವೆ ಅಂತೆ. ಆಕಳಿಕೆ ಮನುಷ್ಯನಿಗೆ ಮಾತ್ರವಲ್ಲ, ಚಿಂಪಾಂಜಿ, ನಾಯಿ, ಬೆಕ್ಕು ಮತ್ತು ಹಕ್ಕಿ ಪಕ್ಷಿಗಳಿಗೂ ಕೂಡ ಬರುತ್ತದೆ. ಸಂತೋಷದ ಸಂಗತಿ ಎಂದರೆ ಆಕಳಿಕೆ ಇಲ್ಲದೆ ಇದ್ದರೆ ಮನುಷ್ಯನಿಗೆ ಹುಚ್ಚೆ ಹಿಡಿಯುತ್ತದಂತೆ. ಹಾಗಾದರೆ ಬರಲಿ ಬಿಡಿ, ಬೇಕಾದಷ್ಟು ಆಕಳಿಕೆ, ನಾವು ಅದರ ಸುಖವನ್ನು ಅನುಭವಿಸೋಣ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಬೇಕೆ ಬೇಕು ಕಿಚ್ಚ ಹಾಡಬೇಕು, ಬೇಕೆ ಬೇಕು ಕಿಚ್ಚ ಹಾಡಬೇಕು, ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ.
1: ಹಾಡ್ತೀನಿ ಹಾಡ್ತೀನಿ, ಹಾಡು ಮಾತ್ರ ಸಾಕ.
2: ಬೇಕು ಬೇಕು ಬೇಕು ಡ್ಯಾನ್ಸ್, ಬೇಕು ಬೇಕು ಬೇಕು ಸಾಂಗ್, ಕಿಚ್ಚ ರೆಡಿನಾ, ಚೆಂದು ರೆಡಿನಾ, ನಲ್ಲ ರೆಡಿನಾ, ಓಕೆ ಒಂದು ಎರಡು ಮೂರು ನಾಲ್ಕು.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಏಯ್, ಏನೋ ಎಲ್ಲಾರನ್ನೂ ಬುಗುರಿ ತರ ಗಿರ ಗಿರ ಗಿರ ಅಂತ ತಿರುಗಿಸ್ತೀಯಲ್ಲ, ಹೆಂಗಿದೆ ಮೈಗೆ?
1: ಏಯ್, ಬುಗುರಿ ಆಡ್ಸೋಕ್ ಮಾತ್ರ ಅಲ್ಲ, ಗುನ್ನಾಡಕ್ಕೂ ಬರುತ್ತೆ.
0: ಏನು ಬುಗುರಿ ಇಲ್ಲ?
1: ಬುದ್ಧಿ ಬುದ್ಧಿ ಬುದ್ಧಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸೂರ್ಯಂಗೆ ಟಾರ್ಚು, ಸರಸ್ವತಿಗೆ ಟ್ಯೂಷನ್ ಎಲ್ಲ ಕೊಡ್ಬೋದು, ಆದ್ರೆ ಉಪ್ಪಿಗೆ ಉಪ್ಪಿನಕಾಯ?
1: ಅಷ್ಟು ವರ್ಷದಿಂದ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಬ್ಲೇಡ್ ಆಗ್ತಾಯಿದ್ರು.
0: ಉಪ್ಪಿ, ನಿಮ್ ನೆಕ್ಸ್ಟ್ ಸಿನಿಮಾ ಯಾವಾಗ ನೀವು ಡೈರೆಕ್ಟ್ ಮಾಡ್ತಾ ಇರೋದು? ಸಾಕಷ್ಟು ಗ್ಯಾಪ್ ಆಗೋಯ್ತಲ್ಲ ಅಂತ ಕೇಳಿದ್ರೆ,
2: ಜೀವನದಲ್ಲಿ ಮೇಲ್ ಬರಬೇಕು ಅಂದ್ರೆ ನಿನ್ನೆದು ಯೋಚನೆ ಮಾಡಬಾರ್ದು, ನಾಳೆದು ಯೋಚನೆ ಮಾಡಬಾರ್ದು, ಸದ್ಯದ ಮಾತ್ರ ಯೋಚನೆ ಮಾಡಬೇಕು.
0: ಅಲ್ಲ ಡೈರೆಕ್ಟರ್ಗೆ ಯಾವ್ದೊಂದು ಹುಡುಗಿ ನಗೋದು ಇಷ್ಟ ಆಗೋದ್ರೆ,
3: ಟೇಕ್ ಮೇಲೆ ಟೇಕು.
0: ಸೀನ್ ನಂಬರ್ ಟೂ, ಡೈರೆಕ್ಟರ್ ಸಾಹೇಬ್ರು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಮಾಡಲಿದ್ದಾರೆ ಅನ್ಕೊಳ್ಳಿ.
4: ಸೂಪರ್ ಸ್ಟಾರ್, ಸೂಪರ್ ಡೈರೆಕ್ಟರ್, ಸೂಪರ್ ಆಕ್ಟರ್, ಸೂಪರ್ ಲಿರಿಸಿಸ್ಟ್, ಸೂಪರ್ ರೈಟರ್.
0: ಚೆಲ್ಲ ಯಾಕೆ ಕತೆ ಪುರಾಣ ಬಿಡ್ತಾ ಇದೀನಿ ಅಂದ್ರೆ, ಇದೆಲ್ಲ ನಮ್ಮ ಡೈರೆಕ್ಟರ್ ಕೈಲಿರೋದ್ರಿ.
1: ಯಸ್, ಇವಾಗ ಡೈರೆಕ್ಟ್ ಮಾಡ್ತಾ ನಮ್ಮ ಉಪ್ಪಿ ಅವರು.
0: ಯಾವ್ದು ರೇಡಿಯೋ ವಾಲ್ಯೂಮ್ ಜಾಸ್ತಿ ಮಾಡಿ. ಕಮಾನ್.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ನೀವ್ ಇಂಡಿಯನ್ಸೇ ಇಷ್ಟು, ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆವರಿ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ, ಅಂದನ್ ಸವುದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನೀ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರ ಆರಾಮ ಓಡಾಡ್ಕೊಂಡಿರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ. ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ತ ಡ್ರೆಸ್ ಹಾಕೊಂಡ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡವ್ರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗದಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋನ್ನೆಲ್ಲ ಕಟ್ಟುಪಾಡಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋಲ್ಲ ಜಾತಿಲ್ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕೇರ್, ಐ ಡೋಂಟ್ ಕೇರ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಇಲ್ಲಿಲ್ದೆಲ್ಲೋ ಮಾಡಕ್ಕಾಗಲ್ವೇ, ಡೌ ಮಾಡೋ ಕಂಡ್ರೆ ನಂಗಾಗಲ್ವೇ.

ಸೋಮರಸ ಕೆನ್ನೆಯಲ್ಲಿ ಸೋಮರಸ ತುಳಿಗಳಲ್ಲಿ ಜೇನರಸ ಸರಸ ಸರಸ ಪ್ರೀತಿ ಇಲ್ಲದೆ ಇದ್ರೆ ನೀನು ಝೀರೋ ನಾನು ಝೀರೋ ಎಲ್ರು ಝೀರೋ ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವಿ ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವಿ ನೀನಿಲ್ದೆ ನಾನಿಲ್ಲ

0: ஐயோ அம்மா.
1: ಸಿಂಚನಾ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಒಂದು ಹೊತ್ತಲ್ಲಿ ಕೋರ್ಸ್ ಯಾವುದು ನೆನಪಾಗಿಲ್ಲ. ಒನ್ ವೇ ಲವ್ ಆಗದೆ ಟೆನ್ಷನಲ್ಲಿದ್ದೀವಿ. ಒಂದಿಷ್ಟಿಷ್ಟಿಷ್ಟು ಬಿಟ್ಕೊಂಡು ಬೈಕ್ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕೋಗಿದ್ದು ನವಯುವಕರ ಕರ್ತವ್ಯ ಕಲಾ.
1: ಓಕಣ ಓಕಣ ಓಕಣ ಹಾಕ್ಲಾ.

0: ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್, ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೇನ ಮಾಡ್ಕೊಳ್ಳಿ ನೀವು.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಅದೆಂತ ಪ್ರೀತಿ. ಚಿಂಚು ಅವಳನ್ನ ನೋಡ್ತಾ ಇದ್ದಾನೆ, ನಿಂಗ್ಲು ನಾಚಿ ನೀರಾಗ್ತಾ ಇದ್ದಾಳೆ. ಇನ್ನೇನು ಮತ್ತೆ ಆ ದೇಹಗಳು ಒಂದಾಗಬೇಕು ಅಂದಾಗ

ಭೂಪತಿರಾಯ ಅವಳ ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರಸಿತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ತಂದೆ ತೂರ್ಥೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲಾಗಿ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ

0: ಐಡಿಯಾ
1: ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕತೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ಯುಗದಸ್ತರೆಯಾಪಿ ಪೂಜ್ಯ ಸರ್ವಂ ಯದೇವ ನಿಯಮೇನ ವಧನ್ವಯಾನಾಂ ಆದ್ಯಸ್ಸನ ಗುಡೇರ್ವಗುಡಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿ ಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ ಮುನಿಂ ಲಕ್ಷ್ಮೀ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನ ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ. ಮೆರವ

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ

ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಬತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದ್ದವರೆನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಿಕೆಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂಡಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ, ಆ ವಸಂತ

0: ಅಶರೀರವಾಡಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ, ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ, ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯ ಹಿಡಿದು ಧರಧರನೆ ಕಪ್ಪಳಿಸಿದ. ಕಂಠಕ್ಕೆ ಗುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದ ಅಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ. ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೋ, ಹೋಗು. ಸಂತೋಷ ಭರಿತರಾಗೇನೋ ಬಂದ. ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ, ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರನಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನು ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ. ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ. ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರು ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷಾವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ದಿಕ್ಕ. ಸ್ವಾಮಿ ಹೀಗಾಯಿತೆ, ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ ಅಷ್ಟಮಿ, ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚ

ವಸುದೇವ ದೇವಕಿಯರೇ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳಿಯಲ್ಲಿರುವ ಮಗುವಿನ ಬಳಿಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದ್ರೆ ಈಗ ನಾನು ಈ ಮಗುವನ್ನ ಹೇಗೆತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೆ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ. ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಯೆಂದರೆ ಅರ್ಥವೇನು ಎಂದು ಹಿಂಬದಿಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತಹ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸಂಟದವರೆಗೂ ಬಂದಿದೆ. ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಆ ಬುಟ್ಟಿಯಲ್ಲಿ ಒಂದೆರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಡದಳಂತೆ. ಕಾರಣ ಏನು ಅಂದರೆ ದೊಡ್ಡ

0: ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನಾಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡ ದಡದಂತನ್ನು ಎದ್ರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ, ಫಲ
1: ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ.
0: ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ. ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಣ, ಇದು ಒಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣಿಯಾದಂತ ಕಂಸನು ಪಾದವನ್ನೊದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆ ಕಂದ.
1: ನನಗೆ ಕಂಚಗರೂಪಿಯಾದ ನಿನ್ನನ್ನು ನೋಡಿ ಎಂಬುದಾಗಿ ಮೇಲಕ್ಕೆತ್ತಿ
0: ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಥಟ್ಟನೆ ಮಾಯವಾಯಿತು. ಹಾರಿಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲ್ಲೆಲ್ಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು. ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನೆ ಮಾಡಿದ ಕಂಸ ಯೋಚನೆ ಮಾಡಿದ. ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ. ಅಯ್ಯೋ, ಅನ್ಯಾಯವಾಗಿ ದಂಪತಿಗಳನ್ನು ನಾನು ಹಿಂಸೆ ಮಾಡಿದನಲ್ಲ. ದೇವಕಿ, ವಸುದೇವರೇ, ಹೋಗಲಿ ಬನ್ನಿ. ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ, ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ. ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಯಲ್ಲಿ ಎಲ್ಲೆಲ್ಲಿರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರು ಎಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟು ಬಿಟ್ಟರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಲಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ. ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಡಿರು ತೋರಣ.

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡುತ್ತಾ ಬರ್ತಾ ಬರ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಪ್ಪರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೇನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕಿಬಿಟ್ಟಿದ್ದಾರೆ, ನನ್ನ ಮಗು ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನ ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನ ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನೆದ್ದ, ಏನೊಡೆಯ ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎತ್ತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನು ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತನಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಗಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರ ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ.
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರು ಅಂದ್ರೆ ಎಲ್ಲೆಲ್ಲೋ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡಿಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಳತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು, ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬಾಯಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯಾ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನು ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆಯೇ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ, ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ, ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೇಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋದೆ ಮನೆಗೆ ಬಂದರು. ಯಶೋದೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಮುದುಕಿ. ಎಲ್ಲಿ ಆ ಕೃಷ್ಣ, ಎಲ್ಲಿದ್ದಾನೋ ಏನೋಮ್ಮ? ಯಶೋದಮ್ಮ ಕೇಳಿದ್ ಇದೇ ನಮ್ಮ ಪೆಟ್ಟಿಗೆ. ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗೆಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ಲವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ. ಅಮ್ಮ ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟ ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ.

ಕೃಷ್ಣ ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನ ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ.

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸಲರಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವನು ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೀಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರು ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತಾ. ಕೃಷ್ಣನನ್ನು ಕರೆತಾ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನ ಆಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ. ಕಳುಹಿಸಿಕೊಡುವ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನು ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ದಡ ದಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲೇ ನಿಂತೆ, ಮುರಳಿಗಾನಲೋಲ

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನು ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣನೆನಿಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ ಕೃಷ್ಣ. ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ ಯಾರೋ ಬಂದು ಕರೆದ ಮಾತ್ರದ ಅಕ್ಷರಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನುಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದು ಆದರೆ ನಾವಿರ್ಲಾರ್ವಪ್ಪ, ನಮ್ಮೆಲ್ಲರನ್ನು ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ ತನ್ನ ಸಂಗಡಿಗರೊಂದಡುಗೂಡಿ ಜಗದೊಡೆಯನಾದ ಕೃಷ್ಣ. ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು, ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ, ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದೆಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲ ನೋಡಿ ಬಂದರು ಕಂಸಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೇ ಶಿವಧನುವನ್ನ ದುರುಳ. ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳದ ಭಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿಗರವನು ಕೃಷ್ಣ ಬಲರಾಮರ ಮೇಲೆ ಪ್ರಯೋಗಿಸಿದರಂತೆ. ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರೆಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತು. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಈ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನು ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರರನ್ನು ಹೆತ್ತಿ ಕುಟ್ಟಿದರು. ಕುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆಲಕುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ದರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನೂ ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳ.

0: ದಿರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣಾವತಾರ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಸೇರಿರುವಂತಹ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೆ ನನ್ನ ಮೊದಲನೇ ನಮಸ್ಕಾರವನ್ನು ಹೇಳ್ತಾ, ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜುಗಲ್ಬಂದಿ ಕಾಯನವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ.
7: ಪ್ರಥಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮವು ಸಮುದಾಯ ಟ್ರಸ್ಟ್ ಶಿವಮೊಗ್ಗ ಇವರು ನಮ್ಮ ಬಹಳ ಆತ್ಮೀಯರು, ನಮ್ಮ ಲಕ್ಷ್ಮೀನಾರಾಯಣ ಭಟ್ ಸರ್ ಅವರು ನಮ್ಮನ್ನು ಸಣ್ಣವರಿದ್ದಾಗಿಂದನೂ ನಮ್ಮ ಸಂಗೀತದ ಬೆಳವಣಿಗೆಯಲ್ಲಿ ನಮ್ಮನ್ನು ಬೆಳೆಸ್ಕೊಂಡು ಅವರು ನಮ್ಮ ಜೊತೆ ನಮಗೆ ಹಾರೈಸಿ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಬಹಳ ಈ ಸಮುದಾಯ ಟ್ರಸ್ಟ್ನವರು ಲಕ್ಷ್ಮೀನಾರಾಯಣ ಭಟ್ ಸರ್ ಆಗಲಿ ಅವರೆಲ್ಲ ಬಳಗದವರು, ಈ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಮಂಜುನಾಥ್ ಸರ್ ಮತ್ತು ಮಹಾದೇವ್ ಸರ್ ಅವರು ಅವರೆಲ್ಲ ಬಳಗದವರು ಬಹಳ ಈ ಒಳ್ಳೆ ಶಿವಮೊಗ್ಗದ ಈ ಮಹಾನಗರ ಶಿವಮೊಗ್ಗದಲ್ಲಿ ಭಾಳ ಪ್ರತಿ ವರ್ಷವೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗೂ 2 ವರ್ಷದ ಹಿಂದೆ ಕೋವಿಡ್ಗಿಂತ ಮುಂಚೆ ನಮ್ಮ ತಂದೆಯವರ ಕಾರ್ಯಕ್ರಮವನ್ನು ಭಾಳ ಚಂದ ಕರ್ನಾಟಕ ಸಂಘದಲ್ಲಿ ಮಾಡಿದ್ರು. ಶಿವಮೊಗ್ಗದಲ್ಲಿ ಭಾಳ ಅತ್ಯುತ್ತಮವಾಗಿ ಈ ಟ್ರಸ್ಟ್ನವರು ಭಾಳ ಚಂದ ಕಾರ್ಯಕ್ರಮ ನಡೆಸ್ಕೊಳ್ತಿದ್ದಾರೆ. ಈ ವರ್ಷ ಈ ಸುಸಂದರ್ಭದಲ್ಲಿ ನಮಗೆ ಹಾಡಲಿಕ್ಕೆ ಈ ಸಮುದಾಯ ಟ್ರಸ್ಟ್ನವರು ಅವಕಾಶ ಮಾಡಿಕೊಟ್ಟಿದ್ದು ಈ ಮಹಾ ಗಣಪತಿ ರವೀಂದ್ರ ನಗರ ಗಣಪತಿ ದೇವಸ್ಥಾನದಲ್ಲಿ ಈ ಮಹಾ ಸನ್ನಿಧಿಯಲ್ಲಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಹಳ ಬಹಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಲಾರಸಿಕರು ಇಷ್ಟು ಚಂದ ಸೇರಿದ್ರು ಬಹಳ ಸಂತೋಷ ಆಯಿತು, ಬಹಳ ಖುಷಿ ಆಯಿತು. ಈ ಮಹಾ ರವೀಂದ್ರನಗರ ಗಣಪತಿಯ ಗಣಪತಿಯ ಪಾದಕ್ಕೆ ನಮ್ಮ ಪ್ರಥಮದಲ್ಲಿ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಿನ ಯುವ ತಬಲಾವಾದಕರಾದಂಥ ನಮ್ಮ ಉಸ್ತಾದ್ ಫಜಲ್ ಖುರೇಶಿ ಹಾಗೂ ಉದಯ ರಾಜ್ ಕರ್ಪೂರ್ ಸರ್ ಹಾಗೂ ಮಡಿವಾಳಯ ಸಾಲಿ ಇವರ ಪ್ರಿಯ ಶಿಷ್ಯರಾದಂಥ ವಿದ್ವಾನ್ ವಿನಾಯಕ್ ಭಟ್ರು ಸಾಗರದಿಂದ ಅವರು ತಬಲಾ ಸಾಥಿಯಲ್ಲಿ ಬಂದಿದ್ದಾರೆ, ಅವ್ರಿಗೂ ನಮ್ಮ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಾದಂಥ ಶ್ರೀ ಪವನ್ ಕುಮಾರ್ ರಟ್ಟಿಹಳ್ಳಿ ಅವರಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಡಾಲ್ ತಬಲಾದಲ್ಲಿ ವಿನಾಯಕ್ ಭಟ್ರವರ ಶಿಷ್ಯ ಯುವ ತಬಲಾ ಕಲಾವಿದ ಶ್ರೀ ಕುಮಾರ್ ದರ್ಶನ್ ಅವರು, ವಿದ್ಯಾರ್ಥಿ ದರ್ಶನ್ ಅವರಿದ್ದಾರೆ. ಹಾಗೂ ತಂಬೂರಿಯಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಶಿಷ್ಯರಾದಂಥ ಶ್ರೀ ಬಸವರಾಜ್ ಅವರು ಹಾಗೂ

ಸಿದ್ದೇಶ್ ಅವರು ತಂಬೂರಿ ಸಾಹಿತ್ಯದಲ್ಲಿದ್ದಾರೆ. ಹಾಗೂ ನೀವೆಲ್ಲ ನಮ್ಮ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬಂದಿದ್ದೀರಿ, ಭಾಳ ಭಾಳ ಭಾಳ ಸಂತೋಷದ ವಿಚಾರ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಕೇಳ್ತಾ, ಹಾಗೂ ನಮ್ಮ ಗುರುಗಳು ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾನು ಇಲ್ಲಿಂದ ಸಲ್ಲಿಸ್ತೇನೆ. ನಮ್ಮ ಗುರುಗಳಾದ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಪುಟ್ಟರಾಜ್ ಕವಿ ಅಜ್ಜೋರನ್ನ ಮನದಲ್ಲಿ ಸ್ಮರಿಸಿಕೊಂಡು ನೆನೆಸ್ಕೊಳ್ತಾ, ಪ್ರಥಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕರಾದ್ದರಿಂದ ಹಿಂದೂಸ್ತಾನಿಯಲ್ಲಿ ರಾಗೇಶ್ರಿ ಅಂತ ಬರ್ತದೆ. ಆ ರಾಗೇಶ್ರಿದಲ್ಲಿ ಒಂದು 30-40 ಮಿನಿಟ್ಸ್ ಒಳಗೆ ಬಡಾಕ್ಯಾಲ್ನ ಹಾಡ್ತೀವಿ. ಸ್ವಲ್ಪ ಕ್ಲಾಸಿಕಲ್ ಹಾಡಿ ನಂತರದಲ್ಲಿ ದೇವರ್ನಾಮ ಹಿಂದಿ ಭಜನ್ಗಳನ್ನ ಲೈಟ್ ಮ್ಯೂಸಿಕ್ನ ಹಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ರಾಗೇಶ್ರಿ.

ಇಲ್ಲಿವರೆಗೆ ರಾಗ ರಾಗೇಶ್ರಿದೊಳಗೆ ಬೆಳಕ್ಯಾಲ್ ಮತ್ತು ಅದರ ಚೋಟಕ್ಯಾಲ್ ಬಂದೀಶ್ನ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ರಾಗ ದುರ್ಗಾದೊಳಗೆ ದೇವಿಯ ಒಂದು ನಮ್ಮ ಗುರುಗಳ ಪದ್ಮಭೂಷಣ ಪಂಡಿತ್ ಡಾಕ್ಟರ್ ಪುಟ್ಟರಾಜ್ ಕವಿ ಅಜ್ಜೋರು ಸಾವಿರಾರು ವಚನಗಳನ್ನು ಅವರ ಗುರುಗಳ ಮೇಲೆ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಬರೆದಿರುವಂಥ ಒಂದು ಭಕ್ತಿಗೀತೆನ ದೇವಿ ಮೇಲೆ ಬರೆದಿರುವಂಥ ಒಂದು ಭಕ್ತಿಗೀತೆನ ಹಾಡ್ತೀವಿ. ಗುರುಗಳು ಬಹಳ ಎಂಥ ಎಂಥ ಶಿಷ್ಯರನ್ನೆಲ್ಲ ತಯಾರು ಮಾಡಿ ನಾವಿಲ್ಲಿ ಇಂಥ ಸನ್ನಿಧಿಯೊಳಗೆ ನಾವು ಹಾಡ್ಬೇಕಂದ್ರೆ ಅದು ಅವರಿಂದ ಎಲ್ಲ ಬಂದಿದ್ದು ಭಾಗ್ಯ, ಅವರ ಆಶೀರ್ವಾದನೇ, ಮತ್ತು ಬೇರೆ ಏನಿಲ್ಲ. ಯಾಕಂದರೆ ನಮ್ಮ ತಂದೆಯವರು ಅವರೆಲ್ಲ ಬಹಳ ಕಷ್ಟಪಟ್ಟು ಗುರುಗಳ ಸನ್ನಿಧಿಯಲ್ಲಿ ಅವರು ಬೆಳೆದು ಸಂಗೀತ ಅಭ್ಯಾಸ ಮಾಡ್ಕೊಂಡು ನಂತರದಲ್ಲಿ ನಮ್ಮ ತಂದೆಯವರು ನಾವು ನಮ್ಮ ಪರಂಪರೆ ಬೆಳೀತಿರೋದು. ಹಾಗಾಗಿ ಏನೋ ಆದರೂ ಎಷ್ಟೋ ಪರಂಪರೆ ಇದೆ, ಎಷ್ಟೋ ಕಲಾಕಾರರು, ದೊಡ್ಡ ದೊಡ್ಡ ವಿದ್ಯಾವಂತರು, ವಿದ್ವಾಂಸರು ನಮ್ಮ ಆಶ್ರಮ ಪರಂಪರೆಯಲ್ಲಿ ಬೆಳೆದು ಬಂದಿದ್ದಾರೆ. ಅಜ್ಜೋರಿದ್ರಲ್ಲಿ ನಮ್ಮ ತಂದೆಯವರಾಗಲಿ, ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಲಿ, ಸಾಕಷ್ಟು ಸೋಮನಾಥ್ ಮರಡೂರವರು ನಮ್ಮ ಗುರುಗಳು, ಹಾಂ ಸಂಗಮೇಶ್ವರ ಗವಾಯಿಗಳು ಎಲ್ಲ ಬಹಳಷ್ಟು ಎಲ್ಲ ಗುರುಗಳು ಬರೆದಿರುವಂಥ ಒಂದು ಭಕ್ತಿಗೀತೆನ ರಾಗ.

ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರುವಂಥ ಮಹಾನ್ ಕವಿಗಳಾದಂಥ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಭಾಳ ಭಾಳ ಸಂತೋಷದ ವಿಚಾರ, ಯಾಕಂದರೆ ಭಾಳ ದೊಡ್ಡ ಸಾಹಿತಿಗಳವರು, ಯಾಕಂದರೆ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಎಂಥ ಎಂಥ ಭಾವಗೀತೆಗಳನ್ನು ಅವರು ರಚಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಭಾವಗೀತೆಗಳು ಅವರು ರಚಿಸಿದಂಥದ್ದು, ಎಂಥ ಎಂಥ ದೊಡ್ಡ ದೊಡ್ಡ ಕಲಾವಿದರು ಆರ್ಟಿಸ್ಟ್ಗಳು ಹಾಡಿ ಅದು ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂಥ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ಮಹಾ ಭಾಗ್ಯ. ಇತ್ತೀಚೆಗೆ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು. ಬಹಳ ದೊಡ್ಡ ವಿಚಾರ, ಯಾಕಂದರೆ ಸುಮ್ಮನೆ ಅಲ್ಲ ಅದು ಇಲ್ಲಿ ಬಂದಿರುವುದು, ಭಾಳ ಸಂತೋಷದ ವಿಚಾರ. ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾವು ಇಲ್ಲಿಂದ ಸಲ್ಲಿಸ್ತಾ ಒಂದು ಕನಕದಾಸರು ಬರೆದಿರುವಂಥ

ನಮ್ಮ ಮುಂದೆ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರಿದ್ದಾರೆ. ಅವರು ರಚಿಸಿದಂಥ ಒಂದು ಭಾವಗೀತೆನ, ತುಂಬ ಪ್ರಖ್ಯಾತಿಯಲ್ಲಿರುವಂಥ ಒಂದು ಭಾವಗೀತೆನ ಹಾಡ್ತೇವೆ. ಏನಾರ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ಬೇಕು. ರಾಗು ಚಾರುಕೇಶವರು.

ಇದ್ದೀವಿ. ನಮ್ಮ ದೇಶಕ್ಕೆ ಭಾರತ ರತ್ನವನ್ನು ತಂದುಕೊಟ್ಟಂತಹ ಪಂಡಿತ್ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಗೂ ಲತಾ ಮಂಗೇಶ್ಕರ್ ಜಿ ಅವರು ಹಾಡಿರುವಂಥ ಒಂದು

ಅಪೇಕ್ಷೆಯ ಮೇರೆಗೆ ರಾಗ ಬಿಲ್ಪ್ಲಾಸ್ನೊಳಗೆ ಒಂದು ಏನಾದರೂ ಹಾಡ್ರಿ ಅಂತ ಒಬ್ಬರು ಕಲಾ ರಸಿಕರು ನಮ್ಮ ಅಪೇಕ್ಷೆ ಪಟ್ಟಿದ್ದಾರೆ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.